ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948 ರಾಷ್ಟ್ರೀಯ ಶಕವರ್ಷ, ಶ್ರಾವಣ ಮಾಸದ 1ನೇ ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 23ನೇ ತಾರೀಕು ಗುರುವಾರ. ಈಗ ಸಮಯ

5:57:34 ನಮ್ಮ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಪುದಿಯ ನೆರವನ ಸ್ವಾತಿ ರಿಷಿತ್ ಹಾರೈಸುವ ಶುಭೋದಯ. ಶುಭ ನುಡಿ. ಎಲ್ಲ ಪ್ರಜೆಗಳು ರಾಷ್ಟ್ರದೇವತೆಯ ಅಂಶಗಳು. ಯಾವ ರಾಜ್ಯಕ್ಕೂ ಯಾವ ಪ್ರಜೆಗೂ ಹಿಂಸೆಯಾಗದಂತೆ ಪಕ್ಷಪಾತವಿಲ್ಲದಂತೆ ವರ್ತಿಸತಕ್ಕವನು ನಿಜವಾದ ಅರ್ಥದಲ್ಲಿ ಭಾರತೀಯ ರಾಷ್ಟ್ರಭಕ್ತ. ಹೀಗೆಂದವರು ಎನ್ ರಂಗನಾಥ ಶರ್ಮಾ. ಶುಭ ನುಡಿ ಕೇಳಿದಿರಿ.

ಆಕಾಶವಾಣಿ ಮಡಿಕೇರಿ. ಪ್ರಿಯ ಶ್ರೋತೃಗಳೇ, ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಈ ಬೆಳಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ, ಪ್ರಸ್ತುತಿ ಜಗದೀಶ್ ಬಿಎಂ, 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ, 7:15 ಹಾಗೂ 9:05 ಭಾವಗೀತೆಗಳನ್ನು ಕೇಳುವಿರಿ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯೂಂಡಾಯ್. 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಇಂದು ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚೆಂಬೈ ವೈದ್ಯನಾಥ್ ಭಾಗವತರ ಹಾಡುಗಾರಿಕೆ, 10:30 ಗಾನ ಬಚಾನ, 11:00 ಗಾನ ಡಂಗುರ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ವಹಣೆ ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಐವಿಎಫ್ ಚಿಕಿತ್ಸಾ ವಿಧಾನ, ಈ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ತಜ್ಞರಾದ ಡಾ ವಿಜಯಲಕ್ಷ್ಮಿ ರವೀಶ್ ಅವರೊಡನೆ ಸಂದರ್ಶನ. 11:00 ಪ್ರಗತಿ ಪಥ, ಇದರಲ್ಲಿ ಪಿಎಂ ಅಟಲ್ ಪೆನ್ಷನ್ ಯೋಜನೆ ಕುರಿತು ಮಾಹಿತಿ. 1:30 ಪ್ರಚಲಿತ. ಶ್ರೋತೃಗಳೇ, ಇನ್ನು ಇಂದು ಸಂಜೆಯ ಪ್ರಸಾರದಲ್ಲಿ 4:00 ಕೊಡಗಿನ ಜನಪದ ಸಂಗೀತ ಕಾರ್ಯಕ್ರಮ, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, 5:00 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ನಾಟಕ ಕಡೆಕ್ ಎಂತಾಚಿ, ರಚನೆ ಕೋಟೇರ ಉದಯ್ ಪೂಣಚ್ಚ, ಪ್ರಸ್ತುತಿ ಪುಂಬೋಳ್ಚ ಕೂಟದ ಸದಸ್ಯರು. 5:30 ಚಿತ್ರಕಾವೇರಿ

6:30ಕ್ಕೆ ಜಿಲ್ಲಾ ವಾರ್ತಾಪತ್ರ. ಇಂದು ಸಂಜೆ 6:50ಕ್ಕೆ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯನ್ನು ಬಾಧಿಸುವ ಎಲೆ ಚುಕ್ಕೆ ರೋಗ ಮತ್ತು ನಿಯಂತ್ರಣ ಕುರಿತು ಡಾ ವಿನಾಯಕ ಹೆಗ್ಗಡೆ ಅವರೊಂದಿಗೆ ಸಂದರ್ಶನ. 7:20ಕ್ಕೆ ಸುದ್ದಿಜುಂಪೆ, ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ. 7:30ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು. ಇಂದು ರಾತ್ರಿ 8:00ಗೆ ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ದ ನ್ಯೂ ಕೆರಿಯರ್ ರೂಲ್ ಬುಕ್ ಕುರಿತು ಸಂವಾದ, ಬಳಿಕ ಲರ್ನಿಂಗ್ ಟು ಲರ್ನ್ ಕುರಿತು ಲಕ್ಷ್ಮಣ್ ಪ್ರಸಾದ್ ಶಾಮಣ್ಣ ಅವರೊಂದಿಗೆ ಮಾತುಕತೆ. 10:00ಗೆ ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ಸಮಯ 6:05 ಗಳಾಗಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 6:10:35. ಭಕ್ತಿ ಸಂಗೀತದ ಕಾರ್ಯಕ್ರಮ ಉದಯರಾಗ. ಮೊದಲಿಗೆ ಕೇಳೋಣ ಬಸವಣ್ಣನವರ ವಚನ. ಉಳ್ಳವರು ಶಿವಾಲಯ ಮಾಡುವರು. ಹಾಡಿದ್ದಾರೆ ನಾಗರಾಜ್ ರಾವ್ ಹವಲ್ದಾರ್.

ಇನ್ನು ಮುಂದೆ ಕೇಳೋಣ ಬಾಂಬೆ ಸಹೋದರಿಯರ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ.

ಶ್ರೋತೃಗಳೇ, ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಪಾಠವಾಣಿ ಚಿಂತನ ಜಗದೀಶ್ ಬಿಎಂ ಅವರಿಂದ.
1: ಜುಲೈ ರಾಷ್ಟ್ರೀಯ ಪ್ರಸಾರ ಆಚರಣೆಯನ್ನಾಗಿ ಭಾಗವಹಿಸಿಗಳ ಮೂಲಕ ವಿವಿಧ ತಂತಿಗಳ ನೆರವಿಲ್ಲದೆ ತಂತ್ರಜ್ಞಾನವನ್ನು ರೇಡಿಯೋ ಪ್ರಸಾರ ಎಂದು ಕರೆಯಲಾಗುತ್ತದೆ. ತರಂಗಗಳು ಗಾಳಿಯ ಮೂಲಕ ಚಲಿಸಿ ಪ್ರಸಾರ ಕೇಂದ್ರಗಳನ್ನು ತಲುಪಿದ ಪ್ರಸಾರ ಮಾಡುವುದು ಕೇಂದ್ರಗಳು ಧ್ವನಿಯ ತರಂಗಗಳಾಗಿ ಪರಿವರ್ತನೆ. 1927 ಜುಲೈ 23ರಂದು ಮೊದಲ ಬಾರಿಗೆ ಈಗಿನ ಮುಂಬೈ ನಗರದ ಐಬಿಸಿ ಕೇಂದ್ರದಲ್ಲಿ, ಅಂದರೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ವತಿಯಿಂದ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರಗೊಂಡವು. ಅದರ ಮಹತ್ವವನ್ನು ಸದಾ ತಿಳಿಯಲು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಜುಲೈ 23ರ ದಿನವನ್ನು ರಾಷ್ಟ್ರೀಯ ಪ್ರಸಾರ ದಿನ ಎಂದಾಗಿ ಪ್ರತಿ ವರ್ಷ ಆಚರಿಸುತ್ತಲೇ ಬರಲಿದೆ. ಆಕಾಶವಾಣಿ ಇತಿಹಾಸದಲ್ಲಿ ಕರ್ನಾಟಕದ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ರೇಡಿಯೋ ಕಾರ್ಯಕ್ರಮವನ್ನು ಆಕಾಶವಾಣಿ ಎಂಬ ಪದ ಬಳಕೆ ಮೈಸೂರಿನಲ್ಲಿ ಮೊಟ್ಟ ಮೊದಲಿಗೆ ಆಯಿತು. ಇದು ನಮಗೆ ಹೆಮ್ಮೆಯ ಸಂಗತಿಯೇ ಆಗಿದೆ. 1936 ಜೂನ್ 8 ಭಾರತೀಯ ಪ್ರಸಾರ ಸೇವೆಯನ್ನು ಆರಂಭಿಸಿ ಆಲ್ ಮಾಡಲಾಯಿತು.

0: ಆಕಾಶವಾಣಿ ನಾಡಿನ ಬಹುದೊಡ್ಡ ಸಂಪರ್ಕ ಸಾಧನವಾಗಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದ ಆಕಾಶವಾಣಿ ಮೂಲಕ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳು ಆಬಾಲವೃದ್ಧರಾದಿಯಾಗಿ ಎಲ್ಲರಿಗೂ ಪ್ರಯೋಜನಕಾರಿಯಾಗಿವೆ. ಇದು ಹೆಮ್ಮೆ. ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಲೇ ಬಂದಿದೆ. ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಆರೋಗ್ಯ, ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹೀಗೆ ಒಂದೇ ಎರಡೆ ಇವುಗಳ ಪಟ್ಟಿಯನ್ನು ಹೇಳ ಹೊರಟಾಗ ನಮಗೆ ಸಮಯ ಸಾಕಾಗುವುದಿಲ್ಲ. ಕುರಿತಾಗಿ ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ವಿಭಿನ್ನ ರೀತಿಯಲ್ಲಿ ಪ್ರಸಾರ ಮಾಡುವ ಕಲೆ ಆಕಾಶವಾಣಿಗೆ ಮಾತ್ರ ಇದೆ ಎಂಬುದು ನಮಗೆ ಹೆಮ್ಮೆಯ ಸಂಗತಿ. ಜ್ಞಾನ ವಿಕಾಸಕ್ಕೆ ನೆರವು ನೀಡುತ್ತಿದೆ. ಈ ಎಲ್ಲ ಕಾರ್ಯಕ್ರಮಗಳು ಜನತೆಗೆ ಮನರಂಜನೆಯನ್ನು ನೀಡುತ್ತಾ ವ್ಯಕ್ತಿತ್ವ ವಿಕಸನಗೊಳಿಸುವಲ್ಲಿ ಮಹತ್ವದ ಕೊಡುಗೆಯನ್ನು ಆಕಾಶವಾಣಿ ನೀಡುತ್ತಲೇ ಬಂದಿದೆ. ದೇಶದ ವಿಭಿನ್ನ ಸಂಸ್ಕೃತಿಯ ಚಿತ್ರಣವನ್ನು ಧ್ವನಿ ತರಂಗಗಳ ಮೂಲಕ ಯಶಸ್ವಿಯಾಗಿ ತಲುಪಿಸುವ ಏಕೈಕ ಮಾಧ್ಯಮ ಆಕಾಶವಾಣಿ ಎಂದು ಹೆಮ್ಮೆಯಿಂದ ಹೇಳಬಹುದಾಗಿದೆ. ಇದರಿಂದ ಜನತೆಯಲ್ಲಿ ನಮ್ಮ ದೇಶದ ಬಗ್ಗೆ ಅಭಿಮಾನ ಮೂಡುವಲ್ಲಿ, ಒಗ್ಗಟ್ಟು ಉಂಟಾಗುವಲ್ಲಿ, ಐಕ್ಯತೆ ಬೆಳೆಯುವಲ್ಲಿ ಆಕಾಶವಾಣಿಯ ಪಾತ್ರ ಅತ್ಯಂತ ಹಿರಿದು. ಆಕಾಶವಾಣಿ ಮೂಲಕ ಪ್ರಸಾರಗೊಳ್ಳುತ್ತಿರುವ ಕಾರ್ಯಕ್ರಮಗಳು ಅತ್ಯಂತ ನಿಖರವಾದ, ಪಾರದರ್ಶಕವಾದ, ಗುಣಮಟ್ಟದ ಕಾರ್ಯಕ್ರಮಗಳಾಗಿವೆ. ಹೀಗಾಗಿ ನಂಬಲರ್ಹ ಸಂಪರ್ಕ ಮಾಧ್ಯಮ ಎಂಬ ಹೆಗ್ಗಳಿಕೆ ಇದರದ್ದಾಗಿದೆ. ಆಕಾಶವಾಣಿಯ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ರೂಪುಗೊಳ್ಳುತ್ತಲೇ ಬಂದಿವೆ. ಬದಲಾಗುತ್ತಾ ಇರುವ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಳವಡಿಸಿಕೊಳ್ಳುತ್ತಾ ಕಾರ್ಯಕ್ರಮಗಳನ್ನು ಪ್ರಸಾರಗೊಳಿಸುತ್ತಲೇ ಬರುತ್ತಿದೆ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಮೊಬೈಲ್ನ ಆ್ಯಪ್ಗಳ ಮೂಲಕ ಲಭ್ಯವಾಗುತ್ತಿರುವುದು ಇದು ಬದಲಾಗುತ್ತಿರುವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದಕ್ಕೆ ಒಂದು ಉದಾಹರಣೆಯಾಗಿದೆ. ಯಾವುದೇ ಮೂಲೆಯಲ್ಲಿದ್ದರೂ ಆಕಾಶವಾಣಿಯ ಪ್ರಸಾರವನ್ನು ಕೇಳುವ ಸೌಭಾಗ್ಯ ನಮಗಿದೆ. ಜೊತೆಗೆ ಪ್ರಕೃತಿ ವಿಕೋಪದಂತಹ ಸಮಯದಲ್ಲಿ ಜನತೆಗೆ ಮುಂಜಾಗರೂಕತಾ ಕ್ರಮಗಳನ್ನು ಕೈಗೊಳ್ಳಲು ನೆರವಾಗುವ ಏಕೈಕ ಸಂಪರ್ಕ ಮಾಧ್ಯಮ ಎಂದರೆ ಅದು ಆಕಾಶವಾಣಿಯಾಗಿದೆ. ಆಕಾಶವಾಣಿಯ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಸೇವೆ ಸಲ್ಲಿಸುತ್ತಿರುವ ವಿವಿಧ ಸಂಪನ್ಮೂಲ ವ್ಯಕ್ತಿಗಳು, ಕಲಾವಿದರು, ಪ್ರಸಾರ ವೃತ್ತಿಪರರ ಸೇವೆಯನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸಲೇಬೇಕಾಗಿದೆ. ರಾಷ್ಟ್ರೀಯ ಪ್ರಸಾರ ದಿನ ಆಚರಣೆಯ ಈ ಸಂದರ್ಭದಲ್ಲಿ ಆಕಾಶವಾಣಿಯ ಭೂತಕಾಲದ ಚಟುವಟಿಕೆಗಳನ್ನು ಮೆಲುಕು ಹಾಕುತ್ತಾ ಭವಿಷ್ಯದ ಅಪ್ಪುಗೆಗಾಗಿ ವರ್ತಮಾನದಲ್ಲಿ ದಿನಾಚರಣೆಯನ್ನ ಸಂಭ್ರಮ ಸಂತೋಷದಿಂದ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ.
1: ಇದುವರೆಗೆ ಜಗದೀಶ್ ಬಿಎಂ ಅವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಡಿಕೇರಿ, ಸಮಯ 6:35. ಈಗ ಕೇಳೋಣ ರೈತರಿಗೆ ಸಲಹೆ.
1: ಭತ್ತದ ಬೆಳೆಯನ್ನು ಬೆಳೆಯುವಂಥ ರೈತರು ಡ್ರಮ್ ಸೀಡರ್ನಿಂದ ಭತ್ತದ ಬೀಜವನ್ನು ನೇರವಾಗಿ ಬಿತ್ತನೆ ಮಾಡಬಹುದು. ಇದರಿಂದ ಅವರಿಗೆ ಈ ಸಸಿಮಡಿಯನ್ನು ತಯಾರು ಮಾಡಿಕೊಳ್ಳುವಂತಹ ಖರ್ಚು ಮತ್ತು ಶ್ರಮ ಉಳಿತಾಯ ಆಗುತ್ತೆ. ಮುಖ್ಯವಾಗಿ ನಾವು 1 ಎಕರೆಗೆ ಸಾಧಾರಣವಾಗಿ 25 ಕಿಲೋಗ್ರಾಮ್ನಷ್ಟು ಭತ್ತದ ಬಿತ್ತನೆ ಬೀಜವನ್ನು ಬಳಸ್ಕೋಬೇಕಾಗತ್ತೆ. ಈ ಬೀಜವನ್ನು 24 ಗಂಟೆ ಕಾಲ ನೀರಿನಲ್ಲಿ ನೆನೆಸಿ ಆನಂತರ ನೀರಿನಿಂದ ಹೊರಗಡೆ ತೆಗೆದು ಪ್ರತಿ ಕಿಲೋಗ್ರಾಮ್ ಬಿತ್ತನೆ ಬೀಜಕ್ಕೆ 4 ಗ್ರಾಮ್ನಷ್ಟು ಕಾರ್ಬನ್ ಡೈಜಿಮ್ ಶಿಲೀಂಧ್ರನಾಶಕದಿಂದ ಉಪಚಾರ ಮಾಡಬೇಕಾಗತ್ತೆ. ಈ ರೀತಿ ಉಪಚರಿಸಿ 36 ಗಂಟೆ ಕಾಲ ಗಾಳಿಯಾಡುವಂಥ ಗೋಣಿಚೀಲದಲ್ಲಿ ಕಟ್ಟಿ ಬೆಚ್ಚನೆಯ ಸ್ಥಳದಲ್ಲಿ ಇಟ್ಟು ಚೀಲದ ಮೇಲೆ ಕಲ್ಲಿನ ತೂಕವನ್ನು ಇಡಬೇಕಾಗತ್ತೆ. ಚೀಲದ ಮೇಲ್ಮೈ ಒಣಗದೇ ಇರೋ ರೀತಿಯಲ್ಲಿ ಚೀಲದ ಮೇಲೆ ಆಗಾಗ್ಗೆ ತೆಳುವಾಗಿ ನೀರನ್ನು ಚಿಮುಕಿಸ್ತಾ ಇರಬೇಕು. ಈ ರೀತಿ ಮಾಡೋದರಿಂದ 36 ಗಂಟೆನಲ್ಲಿ ಈ ಭತ್ತದ ಬಿತ್ತನೆ ಬೀಜ ಕುಡಿ ಮೊಳಕೆ ಒಡೆಯುತ್ತೆ. ಈ ಕುಡಿ ಮೊಳಕೆಯನ್ನು ಡ್ರಮ್ನಲ್ಲಿ ಸಮನಾಗಿ ತುಂಬಿ ಬಿತ್ತನೆ ಮಾಡಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ

0: ಉಷ್ಣಾಂಶ ಹೆಚ್ಚಿದ್ದಾಗ ಕುಡಿಮೊಳಕೆ 36 ಗಂಟೆಗಿಂತ ಮುಂಚೆನೆ ಕೂಡ ಬರುತ್ತೆ. ಇನ್ನು ನಾಟಿಗೆ ನಾವು ಭೂಮಿಯನ್ನು ಸಿದ್ಧಪಡಿಸೋ ರೀತಿಯಲ್ಲೇ ಸಿದ್ಧಪಡಿಸ್ಕೋಬೇಕು. ನಾಟಿ ಮಾಡೋದಕ್ಕೆ 3 ವಾರ ಮೊದಲೇ 1 ಎಕರೆಗೆ 4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಮಣ್ಣಿಗೆ ಬೆರೆಸ್ಕೋಬೇಕಾಗತ್ತೆ. ಇನ್ನು ಗದ್ದೆಯನ್ನು ಚೆನ್ನಾಗಿ ಹದ ಬರೆಸೋದಕ್ಕೆ ಹಸಿರೆಲೆ ಗೊಬ್ಬರವನ್ನು ಬಳಸೋದಾದರೆ ಎಕರೆಗೆ 4 ಟನ್ನಷ್ಟು ಹಸಿರು ಸೊಪ್ಪನ್ನು 3 ವಾರ ಮೊದಲೇ ಮಣ್ಣಿಗೆ ಸೇರಿಸಿರಬೇಕಾಗತ್ತೆ. ಗದ್ದೆಯನ್ನು ಚೆನ್ನಾಗಿ ಹದ ಬರೆಸೋದಕ್ಕೆ 1 ಉಳುಮೆ ನಂತರ ಕೆಸರು ಮಾಡುವಂತಹ ಸಾಧನವಾದಂಥ ಸುಧಾರಿತ ಪಡ್ಲರನ್ನು ಒಂದು ಸಾರಿ ಬಳಸಿದರೆ ಸಾಕಾಗುತ್ತೆ. ಸುಧಾರಿತ ಪಡ್ಲರನ್ನು ಬಳಸೋದ್ರಿಂದ ಅನೇಕ ಸಾರಿ ನೇಗಿಲಿನಿಂದ ಉಳದನ್ನು ನಾವು ತಪ್ಪಿಸ್ಬೋದು. ಪವರ್ ಟಿಲ್ಲರು ಅಥವಾ ಟ್ರ್ಯಾಕ್ಟರ್ನಿಂದ ಒಂದು ಸಾರಿ ಒಣ ಉಳುಮೆ ಮಾಡಿಕೊಂಡು ಆನಂತರ ಮತ್ತೊಂದು ಸಾರಿ ನೀರನ್ನು ತುಂಬಿಸಿ ಈ ಕೇಜ್ ವೀಲ್ನೊಂದಿಗೆ ಬಳಸಿದರೆ ಕಡಿಮೆ ಸಮಯದಲ್ಲಿ ಹಾಗೆಯೇ ಕಡಿಮೆ ವೆಚ್ಚದಲ್ಲಿ ಚೆನ್ನಾಗಿ ಕೆಸರು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಮೊದಲ ಸಾರಿ ಉಳುಮೆಯನ್ನು ಮಾಡಿ ಆನಂತರ ಕೂಳೆಗಳು ಕಳೆಗಿಡಗಳು ಮಣ್ಣಲ್ಲಿ ಚೆನ್ನಾಗಿ ಕಳೆಯೋ ರೀತಿಯಲ್ಲಿ 2-3 ವಾರ ನಾವು ಸಮಯಾವಕಾಶವನ್ನು ಕೊಡೋದು ಒಳ್ಳೆಯದು. ಈ ಕೆಸರು ಉಳುಮೆಗೋಸ್ಕರ ಒಂದು ಸಾರಿ ಗದ್ದೆಯಲ್ಲಿ ನೀರು ತುಂಬಿಸಿದ ನಂತರ ಗದ್ದೆಯನ್ನು ಒಣಗೋದಕ್ಕೆ ಬಿಡಬಾರದು. ಈ ಹಂತದಲ್ಲಿ ಗದ್ದೆ ಪದೇ ಪದೇ ಒಣಗೋದ್ರಿಂದ ಸಾರಜನಕದ ನಷ್ಟ ಆಗುತ್ತೆ. ಕೆಸರು ಗಟ್ಟಿಯಾಗಿ ಮುಂದೆ ಬೆಳೆಯ ವಿವಿಧ ಹಂತಗಳಲ್ಲಿ ಗದ್ದೆಯಿಂದ ನೀರು ಸುಲಭವಾಗಿ ನಷ್ಟ ಹೊಂದುತ್ತೆ. ನಾವು ಈ ನಾಟಿಗೆ ಗದ್ದೆಯನ್ನು ತಯಾರು ಮಾಡಿಕೊಂಡ ಮೇಲೆ ಆ ಗದ್ದೆ ಉಬ್ಬು ತಗ್ಗುಗಳು ಇಲ್ಲದೆ ಒಂದೇ ಸಮನಾಗಿರೋ ರೀತಿಯಲ್ಲಿ ಮಟ್ಟ ಮಾಡಿಕೊಳ್ಳೋದ್ರಿಂದ ಬಿತ್ತನೆಯನ್ನು ಉತ್ತಮವಾಗಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅವಶ್ಯಕತೆಗೆ ಅನುಗುಣವಾಗಿ ಗದ್ದೆ ನೀರನ್ನು ಹೊರಗಡೆ ಬಸಿಯೋದಕ್ಕೆ ಮತ್ತು ತೆಳುವಾಗಿ ನೀರನ್ನು ಕೊಡೋದಕ್ಕೆ ಅವಕಾಶ ಇರೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ನಾಟಿ ಭತ್ತಕ್ಕೆ ಕೊಡೋ ಪ್ರಮಾಣದಲ್ಲೇ ನಾವು ರಸಗೊಬ್ಬರಗಳನ್ನು ಕೂಡ ಕೊಡಬೇಕಾಗತ್ತೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಪ್ರತಿ ಎಕರೆಗೆ 30 ಕಿಲೋಗ್ರಾಂ ಸಾರಜನಕ, 30 ಕಿಲೋಗ್ರಾಂ ರಂಜಕ ಮತ್ತು 36 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಪ್ರತಿ ಎಕರೆಗೆ ಶಿಫಾರಸು ಮಾಡಲಾಗುತ್ತೆ. ಬಿತ್ತೋದಕ್ಕಿಂತ ಮುಂಚೆ ಗದ್ದೆನಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಶಿಫಾರಸು ಮಾಡಿದ ರಸಗೊಬ್ಬರದಲ್ಲಿ ನಾವು 1/3 ಭಾಗದಷ್ಟು ಸಾರಜನಕ, ಪೂರ್ಣ ಪ್ರಮಾಣದ ರಂಜಕ ಮತ್ತು 1/4 ಭಾಗದಷ್ಟು ಪೊಟ್ಯಾಷನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಮೊಳಕೆ ಬಂದಂತಹ ಬೀಜವನ್ನು ಡ್ರಮ್ ಸೀಡರ್ನಲ್ಲಿರುವಂತಹ 4 ಡ್ರಮ್ಗಳಿಗೂ ಸಮನಾಗಿ, ಅಂದರೆ ಡ್ರಮ್ನಲ್ಲಿ 3/4 ಭಾಗ ಬರೋ ರೀತಿಯಲ್ಲಿ ತುಂಬಿ ಡ್ರಮ್ನ ಬಾಗಿಲನ್ನು ಸರಿಯಾಗಿ ಮುಚ್ಚಬೇಕಾಗತ್ತೆ. ಮುಚ್ಚಳದ ಚಿಲ್ಕವನ್ನು ಮರದ ಕಡ್ಡಿ ಅಥವಾ ಕಬ್ಬಿಣದ ತಂತಿ ಅಥವಾ ಮೊಳೆಯಿಂದ ಭದ್ರಪಡಿಸಬೇಕಾಗತ್ತೆ. ಆನಂತರ ಡ್ರಮ್ಮನ್ನು ಗದ್ದೆಯ 1 ಪಕ್ಕದಿಂದ ಇನ್ನೊಂದು ಪಕ್ಕಕ್ಕೆ ಸಾಲುಗಳು ಬರೋ ರೀತಿಯಲ್ಲಿ ಕೈಯಿಂದ ಎಳೆಯಬೇಕಾಗತ್ತೆ. ಸಾಮಾನ್ಯವಾಗಿ ಇದನ್ನು ಕೆಸರು ಗದ್ದೆಯಲ್ಲಿ ಎಳೆಯೋದಕ್ಕೆ ಒಬ್ಬರಿಂದ ಸಾಧ್ಯವಾಗುತ್ತೆ. ಅವಶ್ಯಕತೆ ಕಂಡುಬಂದರೆ ಇಬ್ಬರನ್ನು ನಾವು ಬಳಸ್ಕೋಬಹುದು. ಈ ರೀತಿ ಎಳೆದಾಗ ಗಾಲಿಗಳು ತಿರುಗಿ ಆ ಮೂಲಕ ಡ್ರಮ್ಗಳು ಕೂಡ ತಿರುಗ್ತವೆ. ಡ್ರಮ್ನ ರಂಧ್ರದ ಮೂಲಕ ಬಿತ್ತನೆ ಬೀಜ ಸಾಲಿನಲ್ಲಿ ಬೀಳುತ್ತೆ. ಒಂದು ಸಾರಿಗೆ 8 ಸಾಲುಗಳು ಬರ್ತವೆ. ಒಬ್ಬರು 1 ದಿನಕ್ಕೆ 2 ಎಕರೆ ಸಲೀಸಾಗಿ ಬಿತ್ತನೆ ಮಾಡಬಹುದು. ಬಿತ್ತನೆ ಮಾಡಿದಂತಹ ಗದ್ದೆನಲ್ಲಿ ಮೊದಲ 10 ದಿನದವರೆಗೆ ತೇವ ಆರದಂತೆ ನೀರು ಕೂಡ ಜಾಸ್ತಿ ನಿಲ್ಲದೇ ಇರೋ ಹಾಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಪೈರು ಬೆಳೆದಾಗೆ ನಾವು ನೀರಿನ ಪ್ರಮಾಣವನ್ನು ಹೆಚ್ಚಿಸಬೇಕಾಗತ್ತೆ. 2 ಇಂಚ್ವರೆಗೂ ಕೂಡ ನೀರನ್ನು ನಾವು ಹೆಚ್ಚಿಸಬಹುದು. ಬಿತ್ತನೆ ಬೀಜವನ್ನು ನೇರವಾಗಿ ಸಾಲುಗಳಲ್ಲಿ ಬಿತ್ತನೆ ಮಾಡೋದ್ರಿಂದ ಅಂತರ್ಬೇಸಾಯ ಸುಲಭವಾಗುತ್ತೆ. ಬಿತ್ತನೆ ಮಾಡಿದ 20 ಮತ್ತು 40 ದಿವಸದಲ್ಲಿ 2 ಸಾರಿ ನಾವು ಈ ಕಳೆ ಯಂತ್ರ ಕೋನೋ ರೋಟರಿ ವೀಡರನ್ನು ಸಾಲುಗಳ ಮಧ್ಯೆ ಹಾಯಿಸಿದಾಗ ಭೂಮಿ ಸಡಿಲವಾಗುತ್ತೆ, ಕಳೆಗಳು ಮಣ್ಣಿಗೆ ಸೇರ್ತವೆ. ಆನಂತರ ಅವು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಆಗ್ತವೆ. ಇದರಿಂದ ನಮ್ಮ ಗದ್ದೆಯ ಫಲವತ್ತತೆ ಹೆಚ್ಚಾಗುತ್ತೆ, ಬೇರುಗಳ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಪೈರಿನ ಮಧ್ಯದ ಕಳೆಗಳನ್ನು ಕೈಯಿಂದ ತೆಗಿಬೇಕಾಗತ್ತೆ. ಕಳೆ ನಿಯಂತ್ರಣ ಮಾಡಿದ್ಮೇಲೇ ನಾವು ಪೋಷಕಾಂಶಗಳನ್ನು ಕೊಡೋದು ಬಹಳ ಮುಖ್ಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 6:50ಕ್ಕೆ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯನ್ನು ಬಾಧಿಸುವ ಎಲೆ ಚುಕ್ಕೆ ರೋಗ ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ವಿನಾಯಕ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ.

0: ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಕೊಡಗು ಜಿಲ್ಲೆಯಲ್ಲಿ ಅಡಿಕೆ ಮತ್ತು ಕರಿಮೆಣಸು ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ ಒನ್, ಗ್ರಾಮ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಜುಲೈ 31 ತಾರೀಖು ಕೊನೆಯ ದಿನ.
1: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:45. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮನೋರಂಜನಿ ಮೇಡಮ್ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನ್ಯಾಯಾಲಯದಲ್ಲಿ ಸಿವಿಲ್ ದಾವೆ ಹುಡುಗಿರ್ತಾರೆ ನೋಡಿ, ಯಾವ್ದೋ ಪ್ರಾಪರ್ಟಿ ವಿಭಾಗ ಮಾಡಿದ್ರ ಬಗ್ಗೆ ಆಗಿರ್ಬೋದು, ಯಾವ್ದೋ ಒಂದು ದಾವೆ ಇರುತ್ತೆ. ಅವಾಗ ಆ ದಾವೆ ಯಾರ ವಿರುದ್ಧವಾಗಿ ಹೋಗಿರ್ತೀವಿ? ಸಾಮಾನ್ಯವಾಗಿ ನಮ್ಗೆ ಯಾರು ನ್ಯಾಯ ಕೊಟ್ಟಿರಂಗಿಲ್ಲ, ಅವ್ರಿಗೆ ವಿರುದ್ಧ ಹೋಗಿರ್ತೀವಿ ನಿಜ. ಆದ್ರೆ ಅವರನ್ನ ನ್ಯಾಯಾಲಯಕ್ಕೆ ಕರೆಸಬೇಕಂದ್ರೆ ಏನ್ ಮಾಡ್ಬೇಕಾಗತ್ತೆ? ಮತ್ತೆ ಅವರು ಅಕಸ್ಮಾತ್ ನಾನು ಬರೋದಲ್ಲಿ ಹೋಗೊಂಡು ಬಿಡ್ತಾರೆ, ಅವಾಗ ಏನ್ ಮಾಡ್ಬೇಕು? ಆಮೇಲೆ ಈ ವಾಟ್ಸ್ಆಪ್ ಈಗಿನ ತಂತ್ರಜ್ಞಾನದ ಮೂಲಕ ಅವ್ರನ್ನೇನಾದ್ರೂ ನಾವು ಕೋರ್ಟಿಗೆ ಕರಿಬೇಕಾ, ಸಮನ್ಸ್ ಮಾಡಬಹುದಾ ಅಂತ.
3: ಸೊ ಈಗ ಸಿವಿಲ್ ನ್ಯಾಯಾಲಯದಲ್ಲಿ ಏನಾಗುತ್ತೆ ಸರ್, ಕ್ರಿಮಿನಲ್ ಅಂದ್ರೆ ಪೊಲೀಸರು ಇನ್ಚಾರ್ಜ್ ತಗೊಳ್ತಾರೆ. ಸಿವಿಲ್ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಕೋರ್ಟ್ ನೋಟಿಸ್ ಕೊಡುತ್ತೆ. ನೋಟಿಸ್ 1 ಟೈಮ್ ನೋಟಿಸ್, 2 ಟೈಮ್ಸ್ ನೋಟಿಸ್, 3 ಟೈಮ್ ನೋಟಿಸ್ ಕೊಡ್ತಾರೆ. ಆಗ್ಲೂ ಅವ್ರು ಬರಲ್ಲ ಅಂದ್ರೆ ಕೋರ್ಟ್ ನೋಟಿಸ್ ಅಂದ ತಕ್ಷಣ ಯಾರಾದ್ರೂ ಅಪಿಯರ್ ಆಗ್ಲೇಬೇಕು, ಅದು ಕಡ್ಡಾಯವಾಗಿ. ಕೋರ್ಟ್ ನೋಟಿಸ್ ಏನೋ ಕೆಲವೊಂದ್ಸರಿ ಅಡ್ರೆಸ್ ತಪ್ಪಾಗುತ್ತೆ. ಸೊ ಆ ತರ ಇದ್ದಾಗ ಅಂದ್ರೆ ಪೆಟಿಷನರ್ ಅಂತ ಹೇಳ್ತೀವಿ ನಾವು, ವಾದಿಗಳು ಅಂತ ಹೇಳ್ತೀವಿ. ಈ ಪ್ರತಿವಾದಿಗಳಿಗೆ ನಾವು ನೋಟಿಸ್ ಅನ್ನ ಕಳಿಸುವಾಗ ಪ್ರತಿವಾದಿಗಳದ್ದು ಅಡ್ರೆಸ್ ಏನಾದ್ರೂ ತಪ್ಪಿತ್ತು, ಅವ್ರ ಇದಾಯ್ತು ಅಂತಂದ್ರೆ ಅದು ಕೋರ್ಟಿಗೆ ಮತ್ತೆ ವಾಪಸ್ ಬಂದ್ಬಿಡುತ್ತೆ ನೋಟಿಸ್. ಸೊ 3 ನೋಟಿಸ್ ಕಳಿಸಿದ ಮೇಲೆ ಕೂಡ ಅವ್ರು ಬರಲ್ಲ ಅಂದ್ರೆ ಅವಾಗ ಕೋರ್ಟ್ ಎಕ್ಸ್ಪಾರ್ಟೆ ಆರ್ಡರ್ಸ್ ಅನ್ನ ಮಾಡ್ಬಿಡಬಹುದು. ಅಂದ್ರೆ ವಾದಿಗಳು ಹಾಕಿರ್ತಾರಲ್ವಾ, ಪೆಟಿಷನರ್ ಹಾಕಿರ್ತಾರಲ್ಲ, ಅವ್ರ ಪರವಾಗಿನೇ ಕೇಸ್ ಅನ್ನ ಡಿಸ್ಪೋಸ್ ಮಾಡ್ಬಿಡಬಹುದು.
2: ಅಂದ್ರೆ ಈಗ ಅವ್ರು ಏನು ನ್ಯಾಯ ಒದಗಿಸಬೇಕು ಅಂತ ಕೇಳ್ತಿರ್ತಾರೆ, ಅದರ ಪ್ರಕಾರ ಆದೇಶ ಬಂದ್ಬಿಡುತ್ತೆ.
3: ಹೌದು. ಮತ್ತೆ ಆಮೇಲೆ ಅವರು ಒಂದು ಪಬ್ಲಿಕ್ ನೋಟಿಫಿಕೇಶನ್ ಕೊಡ್ತಾರೆ, ಸೊ ಈ ಸೋ ಅಂಡ್ ಸೋ ಡೇಟ್ಗೆ ಮತ್ತೆ ಇವ್ರು ಬರ್ಲಿಲ್ಲ ಅಂತ ಪೇಪರ್ ಅಲ್ಲಿ ಪಬ್ಲಿಕೇಶನ್ ಕೊಡ್ತಾರೆ, ನೀವು ಬರ್ಬೇಕು ಈ ಕೋರ್ಟಿಗೆ, ಈ ಕೇಸ್ ಇದೆ ಅಂತ ಕೊಡ್ತಾರೆ. ಆಗ್ಲೂ ಬಂದಿಲ್ಲ ಅಂದ್ರೆ ಕೆಲವೊಂದ್ಸರಿ ಏನ್ ಮಾಡ್ತಾರೆ, ಪಾರ್ಟಿಗಳೇನೆ ಹ್ಯಾಂಡ್ ಸಮನ್ಸ್ ಅಂತ ತಗೊಂಡ್ಬಿಡ್ತಾರೆ, ನಾವೇ ಹೋಗಿ ಅವ್ರ ಮನೆ ಕೊಟ್ಟು ಬರ್ತೀವಿ ಅಂತ ಕೋರ್ಟಿಂದ. ಹೌದೌದು, ಕೋರ್ಟಿಂದ ಎಲ್ಲ ರೆಡಿ ಮಾಡಿ ಅದನ್ನ ಪ್ರತಿವಾದಿಗಳೇ, ವಾದಿಗಳೇ, ಪೆಟಿಷನರ್ನೇ ಪ್ರತಿವಾದಿಗೆ ಲಾಯರ್ ಮೂಲಕ ಕೊಡ್ಬೋದು, ಲಾಯರ್ನ ಕರ್ಕೊಂಡು ಹೋಗ್ಬೋದು. ಇಲ್ಲ ಅವ್ರಿಗೆ ಏನಾದ್ರೂ ಸ್ವಲ್ಪ ಭಯ ಇದೆ,

0: ಅಂದಾಗ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ರಿ ಅಂತ ಜಡ್ಜ್ ಹತ್ರ ಕೇಳಿದ್ರೆ ವಿತ್ ಪೊಲೀಸ್ ಸಪೋರ್ಟ್ ಅಂತಾನೆ ಹಾಕಿ ಕೊಡ್ತಾರೆ.
1: ಆ ನೋಟಿಸ್ ಕೊಡ್ಬೇಕಂದ್ರೂ ಕೊಡ್ಲಿಕ್ಕೆ ಹೋದಾಗ ನಮ್ಮ ಮೇಲೆ ಏನಾದ್ರೂ ಬಳಕೆ ಮಾಡಿದ್ರು ಅಥವಾ ಏನಾದ್ರೂ ಜಗಳಕ್ಕೆ ಬಂದ್ರು ಅಂತ ಹೇಳಿ ಆಗ್ಬಾರ್ದು ಅಂತಂದ್ರೆ ಬೇಕಾದ್ರೆ ಪೊಲೀಸರು ಕರ್ಕೊಂಡು ಹೋಗಿ ಕೊಡಬಹುದು.
0: ಕನ್ಸರ್ನ್ ಪೊಲೀಸ್ ಅಂದ್ರೆ ಇವ್ರ ಕರಿಯಂಗಿಲ್ಲ, ಕೋರ್ಟ್ ಆದೇಶ ಕೊಡುತ್ತೆ.
1: ಗೊತ್ತಾಯ್ತು, ಅಂದ್ರೆ ಕೋರ್ಟ್ ಮೂಲಕವಾಗಿ
0: ನೋಟಿಸ್ ಅಲ್ಲಿ
1: ಕೊಡ್ಬೇಕು. ಅಂದ್ರೆ ಈಗ ಕೋರ್ಟಿಗೆ ಪ್ರತಿಯೊಬ್ಬರು ತಲೆ ಬಾಗ್ಲೇಬೇಕು, ಯಾವ್ದೇ ಆದೇಶ ಇರಬಹುದು ಅಥವಾ ಯಾವ್ದೇ ನೋಟಿಸ್ ಇರಬಹುದು ಎಲ್ಲವನ್ನು ಕೂಡ ಪಾಲನೆ ಮಾಡ್ಲೇಬೇಕಾಗತ್ತೆ. ಅವ್ರು ಪಾಲನೆ ಮಾಡಲಿಲ್ಲ ಅಂದ್ರೆ ಜೈಲಿಗೆ ಹೋಗಬೇಕಾಗತ್ತೆ.
0: ಅಂದ್ರೆ
1: ಕ್ರಮ ತಗೋತಾರೆ ಅವ್ರನ್ನ.
0: ಅವ್ರ ಮೇಲೆ ಏನಿಲ್ಲ, ಸಮನ್ಸ್ ಆಗುತ್ತೆ, ವಾರಂಟ್ ಆಗುತ್ತೆ ಸರ್, ಅಷ್ಟೇನೆ. ಬಟ್ ಅಂದ್ರೆ ಜೈಲಿಗೆ ಸಿವಿಲ್ ಕೇಸ್ಗಳಲ್ಲಿ ಕಳ್ಸಲ್ಲ. ಸೊ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರ ಪರವಾಗಿ ಆಗಲ್ಲ ಕೇಸು. ಸಿವಿಲ್ ಅಂದ್ರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು.
1: ಮೇಡಮ್, ಈಗ ಆ ಪ್ರಾಪರ್ಟಿ ಇವ್ರ ಪರವಾಗಿ, ಈಗ ಉದಾಹರಣೆ ಅವ್ರು ಬರಲಿಲ್ಲ ಅಥವಾ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತಂದಾಗ ಇವರು ಏನು ನ್ಯಾಯ ಬೇಕಾಗಿರ್ತದೆ, ಇವರ ಪರವಾಗಿ ಆಗ್ಬಿಡುತ್ತೆ. ಆದ್ರೂ ಕೂಡ ಅವರು

0: ಸಿವಿಲ್ ಅಂದ್ರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಿತ್ತು.
1: ಮೇಡಮ್, ಈಗ ಆ ಪ್ರಾಪರ್ಟಿ ಇವ್ರ ಪರವಾಗಿ, ಈಗ ಉದಾಹರಣೆ ಅವ್ರು ಬರಲಿಲ್ಲ ಅಥವಾ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತಂದಾಗ ಇವರು ಏನು ನ್ಯಾಯ ಬೇಕಾಗಿರ್ತದೆ ಇವರ ಪರವಾಗಿ ಆಗ್ಬಿಡುತ್ತೆ, ಆದ್ರೂ ಕೂಡ ಅವರು ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ಅನ್ಕೋಣ, ಅವರು ರೆಡಿ ಆಗಲ್ಲ, ನಾವು ಒಪ್ಪಲ್ಲ, ಇದು ಆದೇಶವನ್ನು ಒಪ್ಪಲ್ಲ ಅಂತಾರೆ,
0: ಅವರು ಅಪೀಲ್ ಹೋಗ್ಬೇಕು.
1: ಸರಿ, ಈ ಬಗ್ಗೆ ಈ ರೀತಿ ನಾವು ಯಾವುದೇ ಒಂದು ಸಿವಿಲ್ ದಾವೆಗಳಿದ್ರೆ ಪ್ರಾಪರ್ಟಿ ಸಂಬಂಧಪಟ್ಟ ಹಾಗೆ ಕಾನೂನಿನ ಮೂಲಕವಾಗಿರುವಂತಹ ನಿಯಮವನ್ನು ಅನುಸರಿಸಬೇಕು, ಮತ್ತೆ ಆದೇಶಗಳು ಆಗ್ಬಹುದು, ಆದೇಶ ಅದು ತನ್ನ ಪ್ರಕಾರ ಆದಾಗ ಅವರು ಅಕಸ್ಮಾತ್ ಒಪ್ಪಲಿಲ್ಲ ಅಂದ್ರೆ ಮೇಲೆ ಮತ್ತೆ ಅಪೀಲ್ ಹೋಗ್ತಾರೆ, ನ್ಯಾಯವನ್ನ ಪಡ್ಕೋಬೇಕು. ನ್ಯಾಯವನ್ನು ಪಾಲನೆ ಮಾಡಲಿ ಅಂದ್ರೆ ನ್ಯಾಯಾಂಗ ನಿಂದನೆ ಆಗತ್ತೆ, ಅವಾಗ ಶಿಕ್ಷೆ ಆಗತ್ತೆ, ಅಷ್ಟು ಮಾತ್ರ ಎಲ್ರಿಗೂ ಗೊತ್ತಿದೆ. ತುಂಬಾ ಧನ್ಯವಾದಗಳು ಮನೋರಂಜನೆ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಮಡಿಕೇರಿ, ಸಮಯ 6:50.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಮೈಸೂರ್ ಸ್ಯಾಂಡಲ್
8: ನೋಡು, ಇದೇ ನಮ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು, ಮೈಸೂರ್ ಸ್ಯಾಂಡಲ್ ಸೋಪ್.
9: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
10: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
9: ಹಾಗಾದ್ರೆ ಇವತ್ತೇ ಹೋಗೋಣ.
6: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.

0: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಗಮನಿಸಿ, ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಐವಿಎಫ್ ಚಿಕಿತ್ಸಾ ವಿಧಾನ, ಈ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾ ವಿಜಯಲಕ್ಷ್ಮಿ ರವೀಶ್ ಅವರೊಡನೆ ಸಂದರ್ಶನ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಆಗಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:02 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
1: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ, ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ, ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ, ಕಂದಾಯ ಸಚಿವರಿಂದ ಮಾಹಿತಿ. ಹವಾಮಾನ ವೈಪರೀತ್ಯ, ಬರದ ಭೀತಿ ಎದುರಿಸಲು ರಾಜ್ಯ ಸರ್ಕಾರದಿಂದ ಬೃಹತ್ ಮುನ್ನೆಚ್ಚರಿಕೆ ಕಾರ್ಯತಂತ್ರ, ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಂದ ಮಾಹಿತಿ. ರಾಜ್ಯಾದ್ಯಂತ ಮುಂದುವರಿದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ, ಡಿಜಿಟಲೀಕರಣ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ಪಕ್ಷದ ಹೈಕಮಾಂಡ್ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯ ಪರಿಗಣಿಸಿ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದರು. ಸಂಪುಟ ವಿಸ್ತರಣೆಯೊಂದಿಗೆ ಮುಖ್ಯ ಸಚೇತಕ, ವಿಧಾನ ಪರಿಷತ್ ಸಭಾಪತಿ ಮತ್ತು ವಿಧಾನಸಭಾಧ್ಯಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ, ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ 8 ತಾಲೂಕುಗಳ ಪೈಕಿ 6 ತಾಲೂಕುಗಳಲ್ಲಿ ಮಳೆಯ ಕೊರತೆ ಹೆಚ್ಚಾಗಿದೆ. ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ ಆಗಸ್ಟ್ 15ರ ನಂತರ ನಿರ್ಧರಿಸಲಾಗುವುದು ಎಂದರು. ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು. ಕೊರೆದಿರುವ ಕೊಳವೆ ಬಾವಿಗಳಿಗೆ ಕೂಡಲೇ ಪಂಪ್ ಮೋಟಾರ್ ಅಳವಡಿಸಬೇಕು. ಜಿಲ್ಲೆಯಲ್ಲಿರುವ 165 ಮಳೆ ಮಾಪನ ಕೇಂದ್ರಗಳ ಪೈಕಿ 105 ಕೇಂದ್ರಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು, ಸಕ್ರಿಯವಾಗಿರದ 60 ಕೇಂದ್ರಗಳನ್ನು ಸಕ್ರಿಯಗೊಳಿಸಲು ಕ್ರಮ ವಹಿಸುವಂತೆ ಜಿಲ್ಲಾಡಳಿತಕ್ಕೆ ಸಚಿವರು ಸೂಚಿಸಿದರು. ಪ್ರಸಕ್ತ ವರ್ಷದ ಸಂಕಷ್ಟದ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಯಾವುದೇ ಹೆಚ್ಚಿನ ನೀರನ್ನು ಹರಿಸುವ ಅಗತ್ಯವಿಲ್ಲ ಎಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಹೊರಡಿಸಿದೆ. ನವದೆಹಲಿಯಲ್ಲಿ ನಡೆದ ಪ್ರಾಧಿಕಾರದ ಉನ್ನತ ಮಟ್ಟದ ಜಂಟಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದ್ದು, ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕಾಗಿ ಮಾತ್ರ ಮೀಸಲಿಡಬೇಕು, ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಬಳಕೆ ಮಾಡಬಾರದು ಎಂದು ಕರ್ನಾಟಕ ಹಾಗೂ ತಮಿಳುನಾಡು ಎರಡೂ ರಾಜ್ಯಗಳಿಗೂ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಜಾಗತಿಕ ಮಟ್ಟದಲ್ಲಿ ತೀವ್ರಗೊಳ್ಳುತ್ತಿರುವ ಎಲ್ ನೀನೋ ಹವಾಮಾನ ವೈಪರೀತ್ಯದ ಪರಿಣಾಮವಾಗಿ ಉಂಟಾಗಬಹುದಾದ ತಾಪಮಾನ ಏರಿಕೆ ಹಾಗೂ ಬರದ ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರ ಸಮಗ್ರ ಮತ್ತು ದೂರದೃಷ್ಟಿಯ ಕಾರ್ಯತಂತ್ರ ರೂಪಿಸಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ನೈರುತ್ಯ

0: ಮುಂಗಾರು ಮಳೆ ಕ್ಷೀಣಿಸಿ ಬರದ ಭೀತಿ ಎದುರಾಗಿದ್ದು, ಕಾರ್ಯತಂತ್ರದ ಭಾಗವಾಗಿ ಬೋರ್ವೆಲ್ ಮರುಪೂರಣ, ಅಂತರ್ಜಲ ರಕ್ಷಣೆ, ಡಿಜಿಟಲ್ ನೋಂದಣಿ, ರಾಜ್ಯದಲ್ಲಿರುವ ಸುಮಾರು 37 ಲಕ್ಷ ಬೋರ್ವೆಲ್ಗಳ ಸಮಗ್ರ ಮಾಹಿತಿಯನ್ನು ಕೆಎಸ್ಆರ್ಎಸ್ ಎಸಿಯ ಕೆಜಿಐಎಸ್ ಪೋರ್ಟಲ್ನಲ್ಲಿ ದಾಖಲಿಸಲಾಗುತ್ತಿದೆ ಎಂದಿದ್ದಾರೆ. ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆ ನೀರು ಸಂಗ್ರಹಣೆ, ವಿವಿಧ ಚೆಕ್ ಡ್ಯಾಂಗಳ ನಿರ್ಮಾಣ ಹಾಗೂ ಸಾಂಪ್ರದಾಯಿಕ ನೀರಿನ ಮೂಲಗಳ ಪುನರುಜ್ಜೀವನ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಮಳೆ ಅಭಾವದಿಂದ ಉಂಟಾಗುವ ನಷ್ಟ ತಪ್ಪಿಸಲು ಕಡಿಮೆ ನೀರು ಬಳಸುವ ಮತ್ತು ತೀವ್ರ ಶಾಖ ತಡೆಯಬಲ್ಲ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಸರ್ಕಾರ ಉತ್ತೇಜನ ನೀಡುತ್ತದೆ. ಸರ್ಕಾರದ ಈ ಬೃಹತ್ ಜಲ ಸಂರಕ್ಷಣಾ ಅಭಿಯಾನಕ್ಕೆ ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡುವಂತೆ ಡಾ. ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ ಮತ್ತು ಡಿಜಿಟಲೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಿ ಸಾಗುತ್ತಿದ್ದು, ಈಗಾಗಲೇ ಶೇಕಡ 99.17% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ. ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೆ 16,21,850 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, ಶೇಕಡ 99.99% ಗುರಿ ಸಾಧಿಸಲಾಗಿದೆ. ಜಿಲ್ಲೆಯಾದ್ಯಂತ ಒಟ್ಟು 10,64,535 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು, ಶೇಕಡ 65.63% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರಿಗೆ ಗಣತಿ ನಮೂನೆ ವಿತರಣೆ ಹಾಗೂ ಗಣಕೀಕರಣ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಮತದಾರರ ಪಟ್ಟಿಯ ಪಾರದರ್ಶಕ ತಯಾರಿಕೆಗೆ ಪ್ರಮುಖ ರಾಜಕೀಯ ಪಕ್ಷಗಳ ಸಹಕಾರ ಅಗತ್ಯ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಮನವಿ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇದುವರೆಗೆ 9,02,947 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 6,96,973 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ರಾಷ್ಟ್ರೀಯ ಪ್ರಸಾರ ದಿನ. 1927 ದೇಶದ ಮೊದಲ ರೇಡಿಯೋ ಪ್ರಸಾರದ ನೆನಪಿಗಾಗಿ ಪ್ರತಿ ವರ್ಷ ಜುಲೈ 23 ರಾಷ್ಟ್ರೀಯ ಪ್ರಸಾರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಖಾಸಗಿ ಭಾರತೀಯ ಪ್ರಸಾರ ಕಂಪನಿಯಡಿ ಮುಂಬೈ ಕೇಂದ್ರದಿಂದ ದೇಶದ ಐತಿಹಾಸಿಕ ಮೊದಲ ರೇಡಿಯೋ ಪ್ರಸಾರವನ್ನು ಇಂದು ಸ್ಮರಿಸಲಾಗುತ್ತದೆ. ದೇಶದಲ್ಲಿ ಸಂಘಟಿತ ರೇಡಿಯೋ ಪ್ರಸಾರದ ಆರಂಭ ಸಾರ್ವಜನಿಕರನ್ನು ಸಂಪರ್ಕಿಸುವ, ಶಿಕ್ಷಣ ನೀಡುವ ಮತ್ತು ಮನರಂಜನೆ ನೀಡುವಲ್ಲಿ ರೇಡಿಯೋ, ದೂರದರ್ಶನ ಮತ್ತು ಡಿಜಿಟಲ್ ಪ್ರಸಾರ ಮಾಧ್ಯಮಗಳು ವಹಿಸುವ ಪ್ರಮುಖ ಪಾತ್ರವನ್ನು ಈ ಸಂದರ್ಭದಲ್ಲಿ ಸಂಭ್ರಮಿಸಲಾಗುತ್ತದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಇದೇ 26 ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ವಿಶೇಷ ಸಮಾರಂಭ ಬೆಂಗಳೂರಿನ ರಾಷ್ಟೀಯ ಮಿಲಿಟರಿ ಸ್ಮಾರಕದಲ್ಲಿ ಬೆಳಿಗ್ಗೆ 8:45 ಜರುಗಲಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರು, ಅತಿಥಿಗಳು ಹಾಗೂ ಆಹ್ವಾನಿತರ ವಾಹನಗಳ ನಿಲುಗಡೆಗಾಗಿ ನೆಹರು ತಾರಾಲಯದಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಮಾರಂಭಕ್ಕೆ ಬರುವ ಎಲ್ಲ ನಾಗರಿಕರು ಹಾಗೂ ಅತಿಥಿಗಳು ಬೆಳಿಗ್ಗೆ 8:45 ಒಳಗೆ ಆಗಮಿಸಬೇಕು ಎಂದು ಇಲಾಖೆ ನಿರ್ದೇಶಕ ಫ್ಲೈಟ್ ಲೆಫ್ಟಿನೆಂಟ್ MS ಲೋಲಾಕ್ಷ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಹೈನುಗಾರರ ಆರ್ಥಿಕ ಸಬಲೀಕರಣ ಹಾಗೂ ಬರಪರಿಸ್ಥಿತಿ ಎದುರಿಸಲು ಕೋಲಾರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟ ಕೋಮುಲ್ ರೈತಸ್ನೇಹಿ ಯೋಜನೆಗಳನ್ನು ರೂಪಿಸಿದೆ. ಶಾಸಕ ಹಾಗೂ ಕೋಮುಲ್ ಅಧ್ಯಕ್ಷ KY ನಂಜೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ರೈತಸ್ನೇಹಿ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕೋಮುಲ್ ವತಿಯಿಂದ ಎಮ್ಮೆ ಸಾಕಾಣಿಕೆ ಪ್ರೋತ್ಸಾಹಿಸಲು ಅರ್ಹ ಹಾಲು ಉತ್ಪಾದಕರಿಗೆ ಪ್ರತಿ ಎಮ್ಮೆ ಖರೀದಿಗೆ 30,000 ರೂಪಾಯಿ ಪ್ರೋತ್ಸಾಹ ಧನ

ಲಾಗುತ್ತಿದ್ದು ವರ್ಷಕ್ಕೆ 1,000 ಎಮ್ಮೆಗಳಂತೆ ಒಟ್ಟು 3 ಕೋಟಿ ರೂಪಾಯಿ ಸಹಾಯಧನ ತಲುಪಲಿದೆ. ಮುಂದಿನ 5 ವರ್ಷಗಳಲ್ಲಿ ಒಟ್ಟು 15 ಕೋಟಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದೆ. ಹಸಿರು ಮೇವು ಬೆಳೆಯುವುದನ್ನು ಉತ್ತೇಜಿಸಲು ನೀಡುತ್ತಿದ್ದ ಎಕರೆಗೆ 1,000 ರೂಪಾಯಿ ಪ್ರೋತ್ಸಾಹಧನವನ್ನು 3,000ಕ್ಕೆ ಹೆಚ್ಚಿಸಲಾಗಿದೆ. ಸೈಲೇಜ್ ನಿರ್ಮಾಣಕ್ಕೆ ನೀಡುತ್ತಿದ್ದ ಸಹಾಯಧನವನ್ನು 20,000ರಿಂದ 25,000ಕ್ಕೆ ಹಾಗೂ ಅಜೋಲ್ ತೊಟ್ಟಿ ನಿರ್ಮಾಣದ ಸಹಾಯಧನವನ್ನು 3,000ರಿಂದ 5,000ಕ್ಕೆ ಹೆಚ್ಚಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಮರವೊಂದು ಶಾಲಾ ಬಸ್ ಮೇಲೆ ಉರುಳಿ ಬಿದ್ದ ಪರಿಣಾಮ ಬಾಲಕಿಯೊಬ್ಬಳು ಮೃತಪಟ್ಟು ಇನ್ನೂ ಕೆಲ ಮಕ್ಕಳು ಗಾಯಗೊಂಡಿರುವ ದುರ್ಘಟನೆ ನಡೆದಿದೆ. ಘಟನೆಯ ಕುರಿತು ಜಿಲ್ಲಾಧಿಕಾರಿ ಅವರೊಂದಿಗೆ ಮಾತನಾಡಿದ್ದು, ಮೃತ ಬಾಲಕಿಯ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವಂತೆ ಹಾಗೂ ಗಾಯಗೊಂಡ ಮಕ್ಕಳಿಗೆ ಅಗತ್ಯ ಚಿಕಿತ್ಸೆಯ ವ್ಯವಸ್ಥೆ ಮಾಡುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಮೃತ ಬಾಲಕಿಯ ಕುಟುಂಬದ ದುಃಖದಲ್ಲಿ ಸರ್ಕಾರ ಭಾಗಿಯಾಗಿದೆ. ಗಾಯಗೊಂಡಿರುವ ಮಕ್ಕಳು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ದುಃಖದ ಗಳಿಗೆಯಲ್ಲಿ ನಮ್ಮ ಸರ್ಕಾರ ನೊಂದ ಕುಟುಂಬಗಳೊಂದಿಗೆ ನಿಲ್ಲಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಮುಖ್ಯಮಂತ್ರಿ ಸ್ಪಷ್ಟನೆ. ರಾಜ್ಯದಲ್ಲಿ ಬರಸ್ಥಿತಿ ಹಿನ್ನೆಲೆ, ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ, ಕಂದಾಯ ಸಚಿವರಿಂದ ಮಾಹಿತಿ. ಹವಾಮಾನ ವೈಪರೀತ್ಯ, ಬರದ ಭೀತಿ ಎದುರಿಸಲು ರಾಜ್ಯ ಸರ್ಕಾರದಿಂದ ಬೃಹತ್ ಮುನ್ನೆಚ್ಚರಿಕೆ ಕಾರ್ಯತಂತ್ರ, ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಂದ ಮಾಹಿತಿ. ರಾಜ್ಯಾದ್ಯಂತ ಮುಂದುವರಿದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಎನ್ಯುಮರೇಷನ್ ಫಾರ್ಮ್ಗಳ ಹಂಚಿಕೆ, ಡಿಜಿಟಲೀಕರಣ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35 ಗಂಟೆಗೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:57.

0: ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ನಾಟಕ ಕಡೆಕ್ ಎಂತಾಚಿ, ರಚನೆ ಕೋಟೇರ ಉದಯ್ ಪುಣಚ, ಪ್ರಸ್ತುತಪಡಿಸುತ್ತಾರೆ ಪೊಂಬೋಳ್ಚ ಕೂಟದ ಸದಸ್ಯರು.
1: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೇನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
5: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ
6: ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
9: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ, ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದನ್ 9844-8199.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
11: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
13: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?

0: ತಗೊಂಡಿರೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
2: ಸ್ವಿಸ್ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 101 ರೂಪಾಯಿ ಅಧಿಕ ಪಡೆಯಿರಿ. ಈ ಆಫರ್ ಜುಲೈ 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ.
3: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ ಪಯಂಚೇರಿ ಮೋಕ್ ಇರಿಟ್ಟಿ.
1: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ2 ಎಲೆಕ್ಟ್ರಾನಿಕ್ಸ್ ಗೋಣಿಕೊಪ್ಪ.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು.
5: ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗುಣಿಗುಪ್ಪಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
6: ಅಮ್ಮತಿ ಕೊಡುವ ಸಮಾಜ ಒಮ್ಮಕ್ಕಳ ಕೂಟ ಪಿಂಜ RIHP ಆಸ್ಪತ್ರೆ ಕೂಡುಕೂಟದಲ್ಲಿ ಬಣ್ಣ ಆರೋಗ್ಯ ಪರೀಕ್ಷಾ ಶಿಬಿರ ಇದೇ ಇರುತ್ತಂಜಾಂಗ ಚೆನ್ನಿಯಾಚ ಪೊಲಕ 9:30 ಮಧ್ಯಾಹ್ನ 12:30 ಅಮ್ಮತಿ ಕೊಡುವ ಸಮಾಜದಲ್ಲಿ ನಡಪ. ಕಣ್ಣು ಪರೀಕ್ಷೆ ಉಂಟು, ಹೊರೆ ಉಂಡೆಂಗಿ ಬಣ್ಣ ಆಪರೇಷನ್ ಮಾಡುವ, ಅಲ್ಲದೆ ಜನರಲ್ ಹೆಲ್ತ್ ಚೆಕಪ್ ಉಂಟು. ಅಮ್ಮತಿ ನಾಡಕ ಅಡಂಗನ ಸಾರ್ವಜನಿಕಂಗ ದಾರ್ಬೋಂಡಿಕೆಯು ಬಂತು ಇಂದ ಪ್ರಯೋಜನ ಪಡೆದವರುಂದು ಆಯೋಜಕಂಗ ಕಟ್ಟಂಡಿತ.
1: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರ್ತಮಾಡ ಪುನೀತ್. ಕಾಲ್ 9606048734. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಎಲ್ಲಿದೆ ಅಂತದ್ದು?
1: ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೊಡು.
8: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
7: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
7: 9900901282
1: ಆರ್ 9606084066.
9: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 ವುಡನ್ ಚೇರ್ ಕೇವಲ 16,990 ರೂಪಾಯಿಗೆ. ಕಾರ್ನರ್ ಸೋಫಾ ಸೆಟ್ ಖರೀದಿಸುವಾಗ ಕಾಫಿ ಟೇಬಲ್ ಫ್ರೀ, 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಫೆಸಿಲಿಟಿ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
10: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
11: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
10: ಹಾಗಾದ್ರೆ ಇವತ್ತೇ ಹೋಗೋಣ.
3: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
12: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಬಿಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟ್ಟಿ ಹಾಗೂ ತವಕ್ಕರ, ಕಣ್ಣೂರ್.
13: ವೃದ್ಧಾಪ್ಯವನ್ನು ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್

0: ನೂರು ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ, ವೈಯಕ್ತಿಕ ಗಮನ, ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು. ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್, ಹೆಬ್ಬಾಳ್, KIADB ಲೇಔಟ್, ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಕಾಲ್ 6364-51-8657.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
4: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ, ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
5: ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ, 9591803656, ಕಾಳಿಮಾಡ ಶರತ್, 8762050292.
6: ಮರಗೋಡು ಹೊಸಕೇರಿ ಗ್ರಾಮದ ತುಂಡಿರ ಭರತ್ ಲವ್ಯ ದಂಪತಿಗಳ ಮಂಗ ಕೃತಾಂಶನ ಸುರುಣ ವರ್ಷದ ಹುಟ್ಟಿದ ಹಬ್ಬ ಇಂದು. ಕೂಸಿಗೆ ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿ, ಹಂಗೆ ಊರು ದೇವರ ಆಶೀರ್ವಾದ ಯಾಗೋಳು ಇದ್ದು ಕೂಸುನ ಮುಂದೆನ ಬಾಳು ಲಾಯ್ಕಾಗಿ ಬೆಳಗಲಿತ ಶುಭಾಶಯ ಹೇಳ್ತಾವಳು ಪೊಪ್ಪ ಅಮ್ಮ. ತಾತ ತುಂಡಿರ ಕೆಂಚಪ್ಪ, ಅವ್ವ ಕುಮಾರಿ. ಅಣ್ಣ ತುಂಡಿರ ಲಕ್ಷಿತ್ ಕೆಂಚಪ್ಪ, ಅವ್ವ ಅಕ್ಕಾರಿ ಶೋಭಾ ಸುಬ್ಬಯ್ಯ. ಮಾವ ಅನು, ಅತ್ತೆ ಪವಿತ್ರ, ಅತ್ತಿಗೆ ಚಾರ್ವಿ, ಹಂಗೆ ನೆಂಟರಿಷ್ಟರ. ಕೂಸು ತುಂಡಿರ ಕೃತಾಂಶ್ ನಿಂಗೆ ಹುಟ್ಟಿದ ಹಬ್ಬದ ಶುಭಾಶಯ.
7: ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ನೀಡುತ್ತಿರುವ ಪ್ರಕಟಣೆ. ಬ್ಯಾಂಕು 2025-26 ಸಾಲಿನಲ್ಲಿ 2043 ಕೋಟಿಗಳ ಠೇವಣಿ ಸಂಗ್ರಹಣೆ ಹಾಗೂ 1772 ಕೋಟಿಗಳ ಸಾಲದ ಹೊರಬಾಕಿಯನ್ನು ಹೊಂದಿದ್ದು 22.39 ಕೋಟಿಗಳ ನಿವ್ವಳ ಲಾಭದೊಂದಿಗೆ ಮುನ್ನಡೆಯಲು ಕಾರಣಕರ್ತರಾದ ಜಿಲ್ಲೆಯ ಸಹಕಾರ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸುವುದರೊಂದಿಗೆ ಬ್ಯಾಂಕಿನಲ್ಲಿ ವ್ಯಕ್ತಿಗತ ನೆರಕು ಠೇವಣಾತಿಗಳಿಗೆ ಮಾತ್ರವೇ ಅನ್ವಯಿಸುವಂತೆ ನೂತನವಾಗಿ ರೂಪಿಸಿರುವ 1 ವರ್ಷದಿಂದ 2 ವರ್ಷಗಳವರೆಗಿನ ಏಕಗಂಟಿನ ಅಂದರೆ ಲಂಪ್ಸಮ್ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಆಕರ್ಷಕ ಬಡ್ಡಿದರದ ಮಾಹಿತಿಯನ್ನು ತಿಳಿಸಲು ಹರ್ಷಿಸುತ್ತೇವೆ. 25 ಲಕ್ಷ ಒಳಪಟ್ಟ ಠೇವಣಿಗಳಿಗೆ 7.35%, 25 ಲಕ್ಷಗಳಿಂದ 50 ಲಕ್ಷ ಒಳಪಟ್ಟ ಠೇವಣಿಗಳಿಗೆ 7.45%, 50 ಲಕ್ಷದಿಂದ 75 ಲಕ್ಷ ಒಳಪಟ್ಟ ಠೇವಣಿಗಳಿಗೆ 7.55%, 75 ಲಕ್ಷಗಳಿಂದ 1 ಕೋಟಿಗೆ ಒಳಪಟ್ಟ ಠೇವಣಿಗಳಿಗೆ 7.65%, ಹಾಗೂ 1 ಕೋಟಿ ಮತ್ತು ಮೇಲ್ಪಟ್ಟ ಠೇವಣಿಗಳಿಗೆ 7.75%ರ ಅತ್ಯಧಿಕ ಬಡ್ಡಿದರ ಲಭ್ಯವಿರುತ್ತದೆ. ಈ ವಿಶೇಷ ಬಡ್ಡಿದರದ ಜೊತೆಗೆ ಹಿರಿಯ ನಾಗರಿಕರಿಗೆ 0.5% ಹಾಗೂ ಸೈನಿಕರಿಗೆ 0.25% ಹೆಚ್ಚುವರಿ ಬಡ್ಡಿದರ ದೊರೆಯಲಿದೆ. ಹಾಗೆಯೇ ಸಂಘ ಸಂಸ್ಥೆಗಳ 1 ಕೋಟಿ ಹಾಗೂ ಅದಕ್ಕೂ ಮೇಲ್ಪಟ್ಟ ನೆರಕು ಠೇವಣಿಗಳಿಗೆ 7.75%ರ ಬಡ್ಡಿದರ ದೊರೆಯಲಿದೆ. ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ 1 ವರ್ಷದಿಂದ 2 ವರ್ಷಗಳವರೆಗಿನ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಹೆಚ್ಚುವರಿ ವಿಶೇಷ ಬಡ್ಡಿದರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಬಹುದು.
8: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
9: ಸರಕು ಸಾಗಾಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
8: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ SMAM ಸ್ಕೀಮ್ಗಳಲ್ಲಿ ಸಬ್ಸಿಡಿ.
9: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
8: ಇಂದೇ ಕರೆ ಮಾಡಿ 9483631852.
9: ಮತ್ತೊಮ್ಮೆ 9483631852.
8: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, ಬಿಸಿ ರೋಡ್, ಮಂಗಳೂರು,
9: ಬದಿಯಡ್ಕ, ಉಪ್ಪಳ, ಕಾಂಜನ್ಘಟ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.
10: ಏನು ರಂಗ, ಕೈಗೆ ಬ್ಯಾಂಡೇಜು?
11: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
10: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
8: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
12: ಮಾನ್ಸೂನ್ ಮೆಗಾ ಡಿಸ್ಕೌಂಟ್.

0: ಸೇಲ್ ಇರಿಟಿಯಾ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್ ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣು.
1: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ನ

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13ರಿಂದ ಆಗಸ್ಟ್ 14ರವರೆಗೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
3: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
4: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ ಒನ್ ಇಯರ್ ಇನ್ ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
5: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
6: ಇದೀಗ ಬಂದ ನಿಧನ ಸುದ್ದಿ. ಬಿರುನಾಣಿ ಗ್ರಾಮತ್ರ ಕುಪ್ಪಣಮಾಡ ಪೌತಿ ಪೂಣಚ್ಚ ಗಪ್ಪಿ ಅಂಗಡ ಮೋವೋ ವಿಜಯ ವಿಜು ಅಂಗ ಇಂದು ಪುಲಕ ಮರಣಪಟ್ಟಿತು. ನಾಪತ್ತಂಡು ಬೈತ್ರ ಕುಪ್ಪಣಮಾಡ ವಿಜಯ ವಿಜು ಅಂಗಡ ಆಕಿರಿ ಕಾರ್ಯ ಇಂದು ಮಜ್ಜಣದ್ರ ಮೇದ ಸ್ವಂತ ಮನೆಯಲ್ಲಿ ನಡ್ಪ.
7: ಪ್ರೀತಿಯ ಮಕ್ಕಳೇ, ದೇಶಭಕ್ತಿ ಗೀತೆಗಳನ್ನ ಆಲಿಸಲು ಒಂದು ವೇದಿಕೆ
8: ಸೌಹಾರ್ದ ಸೌರವ.
7: ಭಾಷೆ, ಧರ್ಮ, ನಂಬಿಕೆ ಆರಾಧನೆಯಲ್ಲಿ ಸಮಾನತೆ ಮತ್ತು ಸೌಹಾರ್ದತೆ ಮೂಡಿದಾಗಲೇ ನೆಮ್ಮದಿ.
8: ಸೌಹಾರ್ದ ಸೌರವ.

0: ಇದು ದೇಶಭಕ್ತಿ ಗೀತೆ. ಮಕ್ಕಳೇ, ನೀವು ಕೂಡ ದೇಶಭಕ್ತಿ ಗೀತೆಯನ್ನ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ಅಲ್ಲದೆ ಕನ್ನಡ ರಾಜ್ಯೋತ್ಸವಗಳಲ್ಲಿ ಹಾಡ್ತಾ ಇರ್ತೀರಿ. ದೇಶಭಕ್ತಿ ಗೀತೆಗಳನ್ನ ಕಲಿತು ಹಾಡಬಹುದು. ಸೌಹಾರ್ದ ಸೌರಭದಲ್ಲಿ
1: ಸೌಹಾರ್ದ ಸೌರಭ
0: ದೇಶಭಕ್ತಿ ಗೀತೆಗಳನ್ನಾಧರಿಸಿದ ತಿಂಗಳ ಕಡೆಯ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 10:30 ನೇರ ಫೋನ್ ಇನ್ ಕಾರ್ಯಕ್ರಮ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಮಕ್ಕಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?
1: ಸೌಹಾರ್ದ ಸೌರಭ.
2: ಇಲ್ಲೆಲ್ಲೂ ಕೂಡ ನಿಮ್ದು ಹಣ ಅಂತಸ್ತು ಏನು ಲೆಕ್ಕ ಬರಲ್ಲ. ಅಲ್ಲಿ ಬರೋದೇನು ಅಂದ್ರೆ ನಿಮ್ಮ ಒಳ್ಳೆತನ. ಯಾರಲ್ಲಿ ತುಂಬಾ ಒಳ್ಳೆತನ ಇರುತ್ತೆ, ಯಾರಲ್ಲಿ ಒಳ್ಳೆ ಭಾವನೆಗಳಿರುತ್ತೆ, ಯಾರು ಸಂತೋಷ ಬದುಕ್ತಾ ಇರ್ತಾರೆ, ಯಾರು 4-6 ಜನಕ್ಕೆ ಸಹಾಯ ಮಾಡಿಕೊಂಡು ಹಂಚಿಕೊಂಡು ತಿನ್ಕೊಂಡು ಚೆನ್ನಾಗಿ ಬದುಕಿರ್ತಾರಲ್ಲ, ಅವ್ರ ಹೃದಯ ತುಂಬಾ ಚೆನ್ನಾಗಿರುತ್ತೆ.
0: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಜುಲೈ 25 ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗುತ್ತೆ.
2: ನನ್ನ ಹತ್ರ ಬಂದ ಮೇಲೆ ನಾನು ಹೇಳದಂಗೆ ಕೇಳಬೇಕು. ನನ್ನ ಹತ್ರ ಬಂದು ನಾನು ಹೇಳದಂಗೆ ಕೇಳಿದ್ರೆ ಐ ವಿಲ್ ಹೆಲ್ಪ್ ಟು ದ ಮ್ಯಾಕ್ಸಿಮಮ್. ನೀವು ಹುಷಾರು ಮಾಡೋಕ್ಕೆ ನನಗೆ ಎಷ್ಟು ಗೊತ್ತಿದೆ ಎಲ್ಲ ಥರ ಪ್ರಯತ್ನ ಮಾಡ್ಬಿಡ್ತೀವಿ, ಹೆಲ್ಪ್ ಮಾಡ್ತೀವಿ. ಯು ಟು ಅಕ್ಸೆಪ್ಟ್ ಎಸ್ ಎ ಗುಡ್ ಡಾಕ್ಟರ್, ಐ ಆಮ್ ಯುವರ್ ಡಾಕ್ಟರ್, ಯು ಟು ಫಾಲೋ ಮೈ ಇನ್ಸ್ಟ್ರಕ್ಷನ್.

0: ಸಮಯ ಶನಿವಾರ ಸಂಜೆ 5 ಗಂಟೆಗೆ.
1: ಮಡಿಕೇರಿ ಈ ತರ ಮಳೆ ಬಂದು ಈ ತರ ಅಟ್ಮಾಸ್ಫಿಯರ್ ಬಂದ್ರೆ ನಂಗೆ ಏನೊಂಥರ ಮನೆಗೆ ಬಂದಂಗೆ ಅನ್ಸುತ್ತೆ. ಯಾಕಂದ್ರೆ ಒಂಥರ ತುಂಬಾ ಇಷ್ಟವಾದಂತ ಪ್ಲೇಸ್ ಮಡಿಕೇರಿ. ಅದರಲ್ಲೂ ಆಕಾಶವಾಣಿ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್.
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಕಾರ್ಯಕ್ರಮವನ್ನು ಕೇಳ್ತೀರಾ ಅಲ್ಲ ವ್ಯಕ್ತಿ ವಿಶೇಷ.
2: ಆಕಾಶವಾಣಿ ಮಡಿಕೇರಿ, ಸಮಯ 7:34. ಇನ್ನು ಮುಂದೆ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
3: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 0800. ಕೇಳಿ, ಇದೇ ಶುಕ್ರವಾರ ಜುಲೈ 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ ಕರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮೇನಿಯಾಗೆ 2 ದಿನಗಳ ಭೇಟಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ, ರಾಜಕೀಯೀಕರಣಗೊಳಿಸದಿರಿ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಆರಂಭ, 124 ಸದಸ್ಯರ ಭಾರತ ತಂಡ ಭಾಗಿ. ವಾರ್ತೆಗಳ ವಿವರ. ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು ಮತ್ತು ದೇಶದ ಯುವಕರು ಈ ದೃಷ್ಟಿಕೋನದ ಅಡಿಪಾಯವನ್ನು ರೂಪಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ವಿಕಸಿತ ಭಾರತ ಗುರಿಗಳ ಕಡೆಗೆ ಗ್ರಾಮೀಣಾಭಿವೃದ್ಧಿ, ಕೃಷಿ, ಸಾಮಾಜಿಕ ಕಲ್ಯಾಣ ಮತ್ತು ಸಂಬಂಧಿತ ವಲಯಗಳ ಪ್ರಗತಿಯನ್ನು ಪರಿಶೀಲಿಸಲು ಪ್ರಧಾನಮಂತ್ರಿಗಳು ನವದೆಹಲಿಯಲ್ಲಿ ಕಾರ್ಯದರ್ಶಿಗಳ ಜೊತೆಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ಸಂಪುಟ ಕಾರ್ಯದರ್ಶಿ, ಪ್ರಮುಖ ಸಚಿವಾಲಯಗಳ ಕಾರ್ಯದರ್ಶಿಗಳು ಮತ್ತು ಪ್ರಧಾನಮಂತ್ರಿ ಕಚೇರಿಯ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಸಭೆ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಜನರ ಅಗತ್ಯಗಳ ಸುತ್ತ ವಿನ್ಯಾಸಗೊಳಿಸಲಾದ ಸುಧಾರಣೆಗಳು ನಿಜವಾದ ವೇಗವನ್ನು ಪಡೆದುಕೊಳ್ಳಬೇಕು ಮತ್ತು ಅರ್ಥಪೂರ್ಣ ಪರಿವರ್ತನೆಯನ್ನು ನೀಡಬೇಕು ಎಂದು ಹೇಳಿದರು. ಸುಧಾರಣೆಗಳ ಉದ್ದೇಶವು ಸರ್ಕಾರದ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವುದು ಮಾತ್ರವಲ್ಲ, ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವತ್ತ ದೇಶದ ಪ್ರಯಾಣವನ್ನು ವೇಗಗೊಳಿಸುವುದಾಗಿದೆ ಎಂದು ಹೇಳಿದ್ದಾರೆ. ಕ್ರೀಡೆಗಳ ಅಭಿವೃದ್ಧಿಗೆ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಕ್ರೀಡಾ ಪ್ರವಾಸೋದ್ಯಮವು ಪ್ರಮುಖ ಗಮನ ಕ್ಷೇತ್ರವಾಗಿ ಹೊರಹೊಮ್ಮುತ್ತಿರುವುದರಿಂದ ಜಾಗತಿಕ ಕ್ರೀಡಾ ಕೇಂದ್ರವಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಲು ಭಾರತ ಪ್ರಮುಖ ಅಂತಾರಾಷ್ಟೀಯ ಕ್ರೀಡಾಕೂಟಗಳನ್ನು ಆಯೋಜಿಸಲು ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮಾನಿಯಾಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ರೊಮಾನಿಯಾ ಅಧ್ಯಕ್ಷ ನಿಕೋಸೋ ಡಾನ್, ಹಂಗಾಮಿ ಪ್ರಧಾನಿ ಇಲಿ ಬೋಲೋಜನ್, ಸೆನೆಟ್ ಅಧ್ಯಕ್ಷೆ ಮೆರ್ಸಿಯಾ ಅಬ್ರುಡಿಯನ್ ಮತ್ತು ಡೆಪ್ಯೂಟಿ ಟೀಸ್ ಚೇಂಬರ್ ಅಧ್ಯಕ್ಷೆ ಸೊರಿನ್ ಗ್ರೆಂಡೆನು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಅವರು ರೊಮೇನಿಯಾ ಭಾರತ ಸಂಸದೀಯ ಸ್ನೇಹ ಗುಂಪಿನ ಸದಸ್ಯರನ್ನು ಸಹ ಭೇಟಿ ಮಾಡಲಿದ್ದಾರೆ. ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರತ ರೊಮಾನಿಯಾ ವ್ಯಾಪಾರ ವೇದಿಕೆ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ರಾಷ್ಟ್ರಪತಿಯವರು ಈ ತಿಂಗಳ 19ರಿಂದ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ 3 ರಾಷ್ಟ್ರಗಳ ಭೇಟಿಯಲ್ಲಿದ್ದಾರೆ. ವಿದ್ಯಾರ್ಥಿಗಳು ಎತ್ತಿರುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವನ್ನ ರಾಜಕೀಯಗೊಳಿಸಬಾರದು ಮತ್ತು ಈ ವಿಷಯದಿಂದ ರಾಜಕೀಯ ಲಾಭ ಪಡೆಯುವುದು ಸೂಕ್ತವಲ್ಲ ಎಂದು ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದು ತನಿಖೆಯ ವಿಷಯವಾಗಿದ್ದು ಆಳವಾದ ಚರ್ಚೆಯ ಅಗತ್ಯವಿದೆ. ಇದು ಗಂಭೀರ ಸಮಸ್ಯೆಯಾಗಿದ್ದು ಸಂಪೂರ್ಣ ಮತ್ತು ಪ್ರಾಮಾಣಿಕ ಚರ್ಚೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಸಂಸತ್ತಿನಲ್ಲಿ ನೀಟ್ ವಿಷಯದ ಕುರಿತು ಚರ್ಚೆಗೆ ಅವಕಾಶ ಹಾಗೂ ಸಿದ್ಧವಾಗಿಯೂ ಇದೆ ಎಂದು ಹೇಳಿದ್ದಾರೆ. ಸಂಸತ್ತು ಈ ವಿಷಯದ ಕುರಿತು ಆಳವಾದ ಚರ್ಚೆ ನಡೆಯಬಹುದು.

0: ಆದಂತಹ ಅತ್ಯಂತ ಸೂಕ್ತವಾದ ವೇದಿಕೆಯಾಗಿದೆ. ವಿರೋಧ ಪಕ್ಷಗಳು ಅವಧಿಯನ್ನು ನಿರ್ಧರಿಸಬೇಕು ಮತ್ತು ಪ್ರತಿಯೊಂದು ಅಂಶವನ್ನು ಚರ್ಚಿಸಬೇಕು. ಇದರಿಂದ ಸೂಕ್ತ ನೀತಿ ರೂಪಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳು ತಮ್ಮ ಜವಾಬ್ದಾರಿಯನ್ನು ಪೂರೈಸಬೇಕು. ಈ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ಶಾಶ್ವತ ಪರಿಹಾರದತ್ತ ಮುಂದುವರಿಯಲು ಸರ್ಕಾರದೊಂದಿಗೆ ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ತೋತಾಪುರಿ ಮಾವು ಬೆಳೆಗಾರರ ಆದಾಯ ಕುಸಿತ ಮತ್ತು ಮಾರುಕಟ್ಟೆಗಳಲ್ಲಿ ಬೆಳೆ ಇಳಿಕೆ ಕುರಿತು ನಿರಂತರ ದೂರುಗಳು ಕೇಳಿಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತೋತಾಪುರಿ ಮಾವಿನ ಕೃಷಿ ಸಂಸ್ಕರಣೆ ಮತ್ತು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ವ್ಯಾಪಕ ಸುಧಾರಣೆ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಕುರಿತು ನವದೆಹಲಿಯ ಕೃಷಿ ಭವನದಲ್ಲಿ ನಡೆದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಕುರಿತು ಸಚಿವರು ಚರ್ಚೆ ನಡೆಸಿದರು. ಉನ್ನತ ಮಟ್ಟದ ತಜ್ಞ ಸಮಿತಿಯ ವರದಿಯನ್ನು ಆಧರಿಸಿ ತೋತಾಪುರಿ ಮಾವಿನ ಸಂಪೂರ್ಣ ಮೌಲ್ಯ ಸರಪಳಿಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡರು. ತಜ್ಞರ ಸಮಿತಿಯು ತೋತಾಪುರಿ ಮಾವು ಬೆಳೆಯುವ ಪ್ರದೇಶಗಳು, ಮಾರುಕಟ್ಟೆಗಳು ಮತ್ತು ಮಾವಿನ ತಿರುಳು ತಯಾರಿಕಾ ಘಟಕಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸಿ ವರದಿ ಸಲ್ಲಿಸಿತ್ತು. ವರದಿ ಸಿದ್ಧಪಡಿಸುವುದರೊಂದಿಗೆ ಈ ವಿಷಯವನ್ನು ಮುಕ್ತಾಯಗೊಳಿಸಲಾಗುವುದಿಲ್ಲ. ನೀತಿ, ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ಎಂಬ ಮೂರು ಹಂತಗಳಲ್ಲಿ ಸ್ಪಷ್ಟ ಮತ್ತು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಕೇಂದ್ರ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ನವದೆಹಲಿಯಲ್ಲಿ ಪನಾಮಾದ ವಿದೇಶಾಂಗ ಸಚಿವ ಝೇವಿಯರ್ ಮಾರ್ಟಿನೆಜ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಬಂದರು ಅಭಿವೃದ್ಧಿ, ನೇರ ಹಡಗು ಮಾರ್ಗಗಳ ಸ್ಥಾಪನೆ ಮತ್ತು ನಾವಿಕರ ಕಲ್ಯಾಣ ಸೇರಿದಂತೆ ಕಡಲ ವಲಯದಲ್ಲಿನ ಪರಸ್ಪರ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುವ ಮಾರ್ಗಗಳ ಕುರಿತು ಚರ್ಚೆ ನಡೆಸಲಾಯಿತು. ಉತ್ತಮ ಭವಿಷ್ಯಕ್ಕಾಗಿ ಭಾರತ ಪನಾಮಾ ನಡುವಿನ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಎರಡೂ ರಾಷ್ಟಗಳು ಬದ್ಧವಾಗಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ರಾಷ್ಟ್ರೀಯ ಪ್ರಸಾರ ದಿನ. 1927 ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ಸ್ಟೇಷನ್ನಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಾರಂಭವಾಯಿತು. 1936 ಜೂನ್ 8 ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋಗಾಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. 1956 ರಾಷ್ಟೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927 ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸಭೆ ಜರುಗಿತು. ಸಭೆಯಲ್ಲಿ ದೇವಾಲಯದ ನಿರ್ವಹಣೆ, ದೇಣಿಗೆ ವ್ಯವಸ್ಥೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೇಮಕ, ಟ್ರಸ್ಟ್ನ ಖಾಲಿ ಹುದ್ದೆಗಳ ಭರ್ತಿ ಮತ್ತು ಧಾರ್ಮಿಕ ಸಮಿತಿಯ ಪುನರ್ರಚನೆ ಸೇರಿದಂತೆ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಭಕ್ತರ ನಂಬಿಕೆ ಎಂದಿನಂತೆಯೇ ಬಲಿಷ್ಠವಾಗಿದೆ ಮತ್ತು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಸ್ಥಿರವಾಗಿ ಮುಂದುವರೆದಿದೆ ಎಂದು ಟ್ರಸ್ಟ್ ಪುನರುಚ್ಚರಿಸಿದೆ. ಅಂತಿಮ ಎಸ್ಐಟಿ ವರದಿ ಇನ್ನೂ ಸ್ವೀಕಾರವಾಗಿಲ್ಲ. ಈ ವಿಷಯದ ಕುರಿತು ಯಾವುದೇ ಚರ್ಚೆ ನಡೆಸಲಾಗಿಲ್ಲ ಎಂದು ಟ್ರಸ್ಟ್ ತಿಳಿಸಿದೆ. ದೇವಾಲಯಕ್ಕೆ ಭಕ್ತರಿಂದ ಸಲ್ಲಿಕೆಯಾಗುತ್ತಿರುವಂತಹ ಚಿನ್ನ ಮತ್ತು ಬೆಳ್ಳಿಯ ಕಾಣಿಕೆಗಳ ಪ್ರಮಾಣ ಮತ್ತು ಶುದ್ಧತೆಯನ್ನು ಪರಿಶೀಲಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅಧೀನದ ಸಂಸ್ಥೆಯಾದ ಮಿಡ್ನ ಸಹಯೋಗದಲ್ಲಿ ಶಾಶ್ವತ ವ್ಯವಸ್ಥೆ ರೂಪಿಸಲು ನಿರ್ಧರಿಸಲಾಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಪ್ರಸ್ತಾಪಿತ ಒಪ್ಪಂದ ಮತ್ತು ಬ್ಯಾಂಕ್ನ ಜವಾಬ್ದಾರಿಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಚರ್ಚೆ ನಡೆಸಲಾಯಿತು. ವಿವಿಧ ಆರೋಪಗಳು ಮತ್ತು ವಿವಾದಗಳ ನಡುವೆಯೂ ಶ್ರೀರಾಮ ಜನ್ಮಭೂಮಿ ದೇಗುಲಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ. ಕೋಟ್ಯಂತರ ಭಕ್ತರ ನಂಬಿಕೆ ಎಂದಿನಂತೆಯೇ ಅಚಲವಾಗಿದೆ ಎಂದು ಟ್ರಸ್ಟ್ ತಿಳಿಸಿದೆ. ಎಬೋಲಾ ಸಾರ್ವಜನಿಕರ ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನು ತಡೆಗಟ್ಟಲು, ಕೆನ್ಯಾದ ಸನ್ನದ್ಧತೆಯನ್ನು ಬಲಪಡಿಸಲು ಈ ಉದ್ದೇಶದಿಂದ ಭಾರತ ಮೊದಲ ಹಂತದಲ್ಲಿ 4.5 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಹಸ್ತಾಂತರಿಸಿದೆ. ಕೆನ್ಯಾದಲ್ಲಿನ ಭಾರತದ ಹೈಕಮಿಷನರ್ ಡಾ ಆದರ್ಶ್ ಅವರು ಕೆನ್ಯಾದ ಆರೋಗ್ಯ ಸಚಿವ ಅಡೆನ್ ದು ಆಲೆ ಅವರಿಗೆ ಈ ವೈದ್ಯಕೀಯ ನೆರವನ್ನು ಅಧಿಕೃತವಾಗಿ ಹಸ್ತಾಂತರಿಸಿದರು.

0: ಈ ನೆರವಿನಲ್ಲಿ ವೈಯಕ್ತಿಕ ಸುರಕ್ಷತಾ ಕಿಟ್ಗಳು, ಮಾದರಿ ಸಾಗಣೆ ಕಿಟ್ಗಳು, ಇನ್ಫ್ರಾರೆಡ್ ಥರ್ಮೋಮೀಟರ್ಗಳು, ಫೇಸ್ ಶೀಲ್ಡ್, ಭಾರಿ ಸುರಕ್ಷತಾ ಬೂಟ್ ಮತ್ತು ಸೋಂಕು ತಡೆಗೆ ಅಗತ್ಯವಾದ ಇತರೆ ವೈದ್ಯಕೀಯ ಸಾಮಗ್ರಿಗಳು ಸೇರಿವೆ. ಎರಡನೇ ಹಂತದ ವೈದ್ಯಕೀಯ ನೆರವಿನ ಸರಕುಗಳನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಕಿನ್ಯಾಗೆ ತಲುಪಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟಗಳು ಮತ್ತು ಸುಮಾರು 3000 ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. 1934ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಪದಾರ್ಪಣೆ ಮಾಡಿದ ಭಾರತ ಇದು 19ನೇ ಬಾರಿ ಪಾಲ್ಗೊಳ್ಳುತ್ತಿದೆ. 124 ಸದಸ್ಯರ ಭಾರತ ತಂಡ 8 ಸಾಮಾನ್ಯ ಕ್ರೀಡೆಗಳು ಮತ್ತು 5 ಪ್ಯಾರಾ ಕ್ರೀಡೆಗಳಲ್ಲಿ ಪದಕಕ್ಕಾಗಿ ಸೆಣಸಾಟ ನಡೆಸಲಿದೆ. ಪುರುಷರು ಮತ್ತು ಮಹಿಳೆಯರ ಲಾನ್ಸ್ ಬೌನ್ಸ್ ಸ್ಪರ್ಧೆಗಳ ಮೂಲಕ ಭಾರತದ ಅಭಿಯಾನ ಆರಂಭಗೊಳ್ಳಲಿದೆ. 2022ರಲ್ಲಿ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದ ಭಾರತೀಯ ಲಾನ್ ಬೌನ್ಸ್ ತಂಡ ಈ ಬಾರಿಯೂ ವಿಶ್ವದ ಶ್ರೇಷ್ಠ ಆಟಗಾರರಿಗೆ ಸವಾಲು ಒಡ್ಡುವ ವಿಶ್ವಾಸದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ನಿರ್ಮಾಣದ ಕನಸು ಜನಾಂದೋಲನವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ ಕರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮಾನಿಯಾಗೆ 2 ದಿನಗಳ ಭೇಟಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯ ರಾಜಕೀಕರಣಗೊಳಿಸದಿರಿ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಕಾಮನ್ವೆಲ್ತ್ ಕ್ರೀಡಾಕೂಟ ಇಂದಿನಿಂದ ಆರಂಭ, 124 ಸದಸ್ಯರ ಭಾರತ ತಂಡ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಬಾಡಗರಕೇರಿ ಕಾರಳನ ಅಮ್ಮತ್ತಿರ ಆರ್ ಪರಮೇಶ್ವರ್ ನೀನಾಂದ ಪೊಲಕ ಮರಣಪಟ್ಟಿತು. 66 ಬೈತ್ರ ಅಮ್ಮತ್ತಿರ ಆರ್ ಪರಮೇಶ್ವರ್ ಅಂಗಡ ಆಕಿರಿ ಕಾರ್ಯ ಇಂದು ಪೊಲಕ 10:30 ಸ್ವಗ್ರಹತ ನಡ್ಪ. ಬಿರುನಾಣಿ ಗ್ರಾಮತರ ಕುಪ್ಪಣಮಾಡ ಪೌತಿ ಪೂಣಚ್ಚ ಗಪ್ಪಿ ಎಂಡ ಮೋವ ವಿಜಯ ವಿಜು ಅಂಗ ಇಂದು ಪೊಲಕ ಮರಣಪಟ್ಟಿತು. ನಾಪತಂಡು ಬಯತರ ಕುಪ್ಪಣಮಾಡ ವಿಜಯ ವಿಜು ಅಂಗಡ ಆಕಿರಿ ಕಾರ್ಯ ಇಂದು ಮಜ್ಜಣತ್ರ ಮೀದ ಸ್ವಂತ ಮನೆಯ ನಡಪ.
2: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
5: ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
6: ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತೆ ಅಲ್ವಾ?
5: ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
8: ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
9: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
11: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
12: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
13: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
14: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
15: ಇಲ್ಲ, ಏನಿದೆ ಅಂತದ್ದು?
14: ಮೈಸೂರಿನ NH 275ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
15: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
14: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
15: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
14: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
15: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ

0: ಮೊತ್ತ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900902
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. 3-door ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.

0: City, your trusted partner in real estate.
1: Bhima Furniture Nalli Monsoon Mega Sale. 3-door wardrobe, family cot, dressing table, cot box. Ivellavu serida bedroom set kevala 25,990 rupayige. Bhima Furniture, Balagodu Junction, Bittangala, Virajapete.
2: Since 1983, Bhima Furniture, wholesale and retail hub.
3: ಲಿಯೋರ ಗೋಲ್ಡ್ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
4: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
6: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
7: ಸುದ್ದಿ ಸಮಾಚಾರ ಓದಿಂಡುಳ್ಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ, ಕೊಡವ ಒಕ್ಕಡೊಕ್ಕಡ ನಡುಲು ಇದೇ ಆದ್ಯ ಐತೆ. ಕೊಡವ ಮಂಗಲತ ನಡಪನ್ನತ ಸಂಬಂಧ ಅಡಕೋ ಪೈಪೋಟಿ ಕಾಳಿಮಾಡ ಒಕ್ಕಡ ಆದ ನೆಲೆ ನಡೆತೋಕ ತೀರ್ಮಾನ ಮಾಡಿದ್ದಂದು ಒಕ್ಕತ್ತರ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯ ಪಿಂಜ ಕೂಟಕಾರ ಪತ್ರಿಕಾಗೋಷ್ಠಿಲಿ ಅರಿಚಿಟ್ಟಿದೆ. ಈ ವಿಚಾರದ ಬಗ್ಗೆ ಕುಟುಂಬತ್ಲ ಸಭೆ ನಡೆತೊಂಜಿ ತೀರ್ಮಾನ ಮಾಡಿದ ಪೋಲೆ ಬಪ್ಪ ಅಕ್ಟೋಬರ್ 11 ಪೊನ್ನಂಪೇಟೆ ಕೊಡವ ಸಮಾಜದ್ಲ ಪೈಪೋಟಿನ ಏರ್ಪಾಡು ಮಾಡಿತಂದು ಅವು ಅಣ್ಣಿಚಿ. ಕೊಡವ ಮಂಗಲತೆ ಸಂಬಂಧ ಅಡ್ಕೋ ಪದ್ಧತಿ ತುಂಬ ವಿಶೇಷಪಟ್ಟದಾಯ್ತುಂಡು. ಆಚೆಂಗೆ ಇಕ್ಕಿಕ್ಕ ಸಂಬಂಧ ಅಡ್ಕೋ ಪದ್ಧತಿ ಮಾಡೋ ಎಂಗಡ ಸಂಖ್ಯೆ ಕಮ್ಮಿ ಆಯ್ನುಂಡು. ಇದು ಒಂದು ಪವಿತ್ರ ಅನ್ನಪಿನ ಶ್ರೇಷ್ಠ ಪದ್ಧತಿ. ಇದು ಇನ್ನತ್ತದು ಬುಟ್ಟು ಪೋಪಕಾಗ, ಮೂಲ ಸಂಸ್ಕೃತಿಗೆ ತೊಂದರೆ ಆಪಕಾಗ, ಇದನ್ನು ಉಳಿಚಿಟ್ಟಂಡು ಪಡಿಪಂಜಿ ಸಂಸ್ಕೃತಿನ ಬತ್ತೋಕೆ ಎಲ್ಲ ಒಕ್ಕಕಾರ ಮಿಂಜಕ್ಕೆ ಬರೋಣ ಅನ್ನೋ ಉದ್ದೇಶತೆ ಈ ಪೈಪೋಟಿನ ಏರ್ಪಾಡು ಮಾಡಿತಂದು ಎಣ್ಣಿಚೆ. ಪೈಪೋಟಿಲು ಕೂಡಿಯಾಡೋ ಎಲ್ಲ ಕುಟುಂಬಕಾರಕ್ಕೂ ಕೊದಿ ಮದ ಕೊಡಪ್ಪ, ಅನ್ನನೆ ಪೈಪೋಟಿಲು ಮೂಂದು ಒಕ್ಕಕಾರಕ್ಕೆ ಇನಾಮ್ ಕೊಡಪ್ಪ. ಕೂಡಿಯಾಡೋಕೆ ಇರಾದೆ ಉಳ್ಳ ಒಕ್ಕ ತಂಡಕಾರ ಇದೇ ಸೆಪ್ಟೆಂಬರ್ 15 ತಾರೀಕು ಒಳಲು ಪೊನ್ನಂಪೇಟೆ ಕೊಡವ ಸಮಾಜದ ಕಚೇರಿಲಿ ಪೆದ ದಾಖಲು ಮಾಡಿವಲೊಂದು ಎಣ್ಣಿತೆ. ಬಪ್ಪ ಆಗಸ್ಟ್ 15 ತಾರೀಕಿಂಜ 30 ನೆದರ್ಲ್ಯಾಂಡ್ ಪಿಂಜ ಬೆಲ್ಜಿಯಂ ನಡಪನ್ನತ್ ಹಾಕಿ ವಿಶ್ವಕಪ್ ಕಳೆಕೂಟಕ್ಕೆ ಕೂಡಿಗೆ ಸ್ಪೋರ್ಟ್ಸ್ ಸ್ಕೂಲ್ರ ವಿದ್ಯಾರ್ಥಿ HS ಮೋಹಿತ್ ಆಯ್ಕೆ ಆಯ್ತು. ಕರ್ನಾಟಕದ ಒರೇ ಓರ ಕಳಿಕಾರನಾಯ್ತು ಆಯ್ಕೆ ಆಯ್ತುಳ್ಳೋ HS ಮೋಹಿತ್. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಹೊನ್ನೇನಹಳ್ಳಿ ಗ್ರಾಮ ಹತ್ರ ಶಶಿಕುಮಾರ್ ಪಿಂಜ ಆಶಾ ದಂಪತಿಯಡ ಮೋಮ. ಭಾರತ ಸರ್ಕಾರಕ್ಕೆ ಒಳಪಟ್ಟು ಸ್ಪೈಸಸ್ ಬೋರ್ಡ್ ಯಾಲ ಬೊಳೆ ಪಿಂಜ ನಲ್ಲಮಳು ಬೊಳೆರ ಅಭಿವೃದ್ಧಿಗೆ ಬೊಳೆಕಾರಕ್ಕೆ ತರಾವರಿ ಸಹಾಯ ಯೋಜನೆ ರೂಪಿಸಿಟ್ಟಿದೆ. ಇರದೆ ಉಳ್ಳ ಬೊಳೆಕಾರ ಈ ಯೋಜನೆಯ ಲಾಭ ಪಡೆದವಕ್ಕೆ ಕೂಡಲೇ ದಾಖಲೆಯೊಡೆ ಅರ್ಜಿ ಇಡಲು ಆನ್ಲೈನ್ ಅರ್ಜಿಗೆ ಕಡೆ ತಾರೀಕು 31 ಆಯ್ತಿಪ್ಪ. ಇನ್ನೆಚ್ಚಕ್ಕೂ ವಿವರ ಬೋಂಡು ಅಚ್ಚಂಗೆ ಸ್ಪೈಸಸ್ ಬೋರ್ಡ್ ಕಚೇರಿಯಲ್ಲಿ ಕೇಟಿತು ಅರ್ಜವಲು. ಭಾರತ ಚುನಾವಣಾ ಆಯೋಗದರ ನಿರ್ದೇಶನದ ಪೋಲೆ SIR ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ನಡೆದನುಂಡು. ಇದಕ್ಕೆ ಸಂಬಂಧಪಟ್ಟನಕ್ಕೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಂಖ್ಯೆ 214, 213, 214, 215 ಸಂಬಂಧಪಟ್ಟ ಮತದಾರಂಗಕ್ಕೆ ಮಡಿಕೇರಿಯ ಸೆಂಟ್ ಜೋಸೆಫ್ಸ್ ಕಾನ್ವೆಂಟ್ಲಿ ಇಂದು ಶಿಬಿರತ್ನ ಏರ್ಪಾಡು ಮಾಡಿತು. ಈ ವ್ಯಾಪ್ತಿಯಲ್ಲಿ SIR ಫಾರಂ ಪಡೆದವತ್ತೆಯುಳ್ಳ ಮತದಾರಂಗ ಈ ಶಿಬಿರತ್ರ ಪ್ರಯೋಜನ ಪಡೆದವಲು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾಧನೆಯಲ್ಲಿ ಮಡಿಕೇರಿಯ ಹುಂಡೈ ಕಾರ್ ಶೋರೂಮ್ಲ ನಾಳೆ ಪಲಕ 10 ಮಜ್ಜಣ 1 ತನ್ನ ಸಂದರ್ಶನ ನಡಪ. ಯಂಗ ತಂಗಡ ಸಂಸ್ಥೆಯಲ್ಲಿ ಖಾಲಿ ಉಳ್ಳ ಚಾಕ್ರಿಗೆ SLC, PUC, ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್ ಆಯ್ತುಳ್ಳ ಅಭ್ಯರ್ಥಿಗಳ ಆಯ್ಕೆ ಮಾಡುವ. ಈ ಚಾಕ್ರಿ ಮೇಳಕ್ಕೆ ಕೂಡಿಯಾಡುವಕ್ಕೆ ಇರಾದೆ ಉಳ್ಳವು ತಂಗಡ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಎಲ್ಲ ಮೂಲ ದಾಖಲೆಯನ್ನು ಎಡ್ತಂಡ ಹಾಜರಾಣೊಂದು ಜಿಲ್ಲಾ ಉದ್ಯೋಗಾಧಿಕಾರಿ CB ಮಂಜುನಾಥ್ ಪ್ರಕಟಣೆಯಲ್ಲಿ ಅರ್ಚಿಟ್ಟಿತು. ಪೊನ್ನಂಪೇಟೆ ಕೊಡವ ಸಮಾಜ, ಕೊಡವ ಸಮಾಜ ಪೊಮ್ಮಕಡಕೂಟ, ಕೊಡಗು ಹೆಲ್ತ್ ಫೌಂಡೇಶನ್ ಎಂಗಡ ಕೂಡು ಕೊಟ್ಟಿತು. ಇದೇ ತಿಂಗಳ 25 ತಾರೀಕರಂದು ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ಬಣ್ಣೆ ವೈದ್ಯಕೀಯ ಶಿಬಿರತ್ನ ಏರ್ಪಾಡು ಮಾಡಿತೆಂದು ಸಮಾಜದ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯ ಪಿಂಜ ಪೊಮ್ಮಕಡಕೂಟದ ಅಧ್ಯಕ್ಷಗಳನ್ನು ಪ್ರೊಫೆಸರ್ ಇಟ್ಟಿರ ಕಮಲಾಕ್ಷಿ ಬಿದ್ದಪ್ಪ ಎಣ್ಣಿತು. ನಿನ್ನಂತ ಸಮಾಜತರ ಸಭಾಪಡೆಯಲ್ಲಿ ಶಿಬಿರಕ್ಕೆ ಸಂಬಂಧಪಟ್ಟನಕ್ಕೆ ನಡೆತನ ಮುಪ್ಪಡೆ ತಯಾರಿರ ಸಭೆಯಲ್ಲಿ ಅವು ತಕ್ಕ ಬಂದದ್ದು. 25 ತಾರೀಕು ಪೊಲಾಕ 9:30 ಈ ಶಿಬಿರ ಶುರುವಾಪ. ಸಾರ್ವಜನಿಕಂಗೆ ಎಲ್ಲರೂ ಇದನ್ನ ಪ್ರಯೋಜನ ಪಡೆದುಕೊಂಡು ಕಟ್ಟಂಡಿತು. ಸೋಮರಪೇಟೆ ತಾಲೂಕರ ಹಾರೆಹೊಸೂರು ಗ್ರಾಮ ಹತ್ರ ಗಿರಿಜನ ಹಾಡಿಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷಂಗ ಪಿಂಜ ಸಮಿತಿಗಾರ ಖುದ್ದು ಪೋಪಂಜಿ ಹಾಡಿಲುಳ್ಳ ಜನರ ಸಮಸ್ಯೆಯನ್ನು ಕೇಟರ್ಜಿತು ಅದನ್ನು ಪರಿಹಾರ ಮಾಡುವಂಡ ಬಗ್ಗೆ ಚರ್ಚೆ ಮಾಡಿಚಿ. ಹಾಡಿ ನಿವಾಸಿಯಕ್ಕೆ ಕುಡಿಪ ನೀರು, ರಸ್ತೆ ಕೊಡದನಕ್ಕೆ ಬೊರೆ ಬೊರೆ ಸೌಲಭ್ಯತ್ನ ಕೊಡಪಕ್ಕೆ ಅಧಿಕಾರಿಯಕ್ಕೆ ಸೂಚನೆ ಕೊಡಪಿಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ GM ಕಾಂತರಾಜು ಎಣ್ಣಿತು. ಕನ್ನಡ ಪಿಂಚ ಸಂಸ್ಕೃತಿ ಇಲಾಖೆ ರಾಜಧಾನಿಯಲ್ಲಿ ಇಂದು ಪಲಕ 12 ಗಂಟೆಗೆ ಮಡಿಕೇರಿಯ ಸರ್ಕಾರಿ

0: ಪೂರ್ವ ಕಾಲೇಜ ಸಭಾವಾಡಿಯಲ್ಲಿ ಸಾಧಕಂಗಡ ಕೂಡ ಸಂವಾದ ಕಾರ್ಯಕ್ರಮ ನಡಪ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಮಾಜಿ ಅಧ್ಯಕ್ಷಗಳನ್ನು ಪಿರಿಯ ಜಾನಪದ ಕಲಾವಿದಗಳನ್ನು ಪದ್ಮಶ್ರೀ ಐಮುಡೆಂಡ ರಾಣಿ ಮಾಚಯ್ಯ ಈ ಕಾರ್ಯಕ್ರಮದಲ್ಲಿ ಕೂಡಿಯಾಡುವ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅದನಲ್ಲಿ 14ನೇ ಕೊಡವ ಪುಸ್ತಕ ಪತ್ತಾಯ ತೊರಪ ಕಾರ್ಯಕ್ರಮ ಅಮ್ಮತ್ತಿ ಒಂಟಿ ಅಂಗಡಿಯಲ್ಲುಳ್ಳ ಕೊಡವ ಅಸೋಸಿಯೇಷನ್ ರ ಸಭಾವಾಡಿಯಲ್ಲಿ ಇದೇ ತಿಂಗಳ 25ನೇ ತಾರೀಕಿನಂದು ಪೊಲಕ 10 ಗಂಟೆಗೆ ನಡಪ. ವಿರಾಜಪೇಟೆ ಕ್ಷೇತ್ರದ ಶಾಸಕ ಅಜ್ಜಗುಟ್ಟಿರ ಪೊನ್ನಣ್ಣ ಈ ಕಾರ್ಯಕ್ರಮದಲ್ಲಿ ಕೂಡಿಯಾಡುವ ಅಂದು ಅಕಾಡೆಮಿರ ಅಧ್ಯಕ್ಷ ಜಿನಕಂಡ ಮಹೇಶ್ ನಾಚಯ್ಯ ಅರಿಚಿಟ್ಟಿದೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಕಾರ ಕೊಡಪನ್ನತ ಬಿ ಎಸ್ ಗೋಪಾಲಕೃಷ್ಣ ದತ್ತಿ ಪ್ರಶಸ್ತಿಗೆ ಕೊಡಗು ಜಿಲ್ಲೆಯ ಲೇಖಕಂಗ ಅಳಿದಿದ್ದು ಪ್ರಕಟ ಮಾಡನ್ನ ಕನ್ನಡ ಪಾಜರ ಕೃತಿನ ಆಹ್ವಾನ ಮಾಡಿತ್ತು. ದಂಡಾಯಿತ 26-27ನೇ ಸಾಲರ ಪ್ರಶಸ್ತಿ ಪಡೆದವಕ್ಕೆ ಎಳುತ್ತಕಾರ ತಂಗಡ ಪುಸ್ತಕತ್ರ 4 ಪ್ರತಿನ ಅರ್ಜಿರ ಕೂಟಕ್ಕೆ ಐಕೊಂಡು ದಂಡಾಯಿತ 21-20 ಕಳೆದಿನ ಪುಸ್ತಕತ್ನ ಮಾತ್ರ ಐಕೊಂಡು ಸೂಚನೆ ಕೊಡ್ತಿತ್ತು. ಎಳುತ್ತಕಾರ ಕನ್ನಡ ಸಾಹಿತ್ಯ ಪರಿಷತ್ರ ಸದಸ್ಯಂಗಾಯ್ತಿರೊಂಡು ಆಗಸ್ಟ್ 2ನೇ ತಾರೀಕರ ಒಳಲು ಮಡಿಕೇರಿರ ಸುದರ್ಶನ್ ಸರ್ಕಲ್ರ ಪಕ್ಕ ಉಳ್ಳನತ್ತ ಪರಿಷತ್ರ ಜಿಲ್ಲಾ ಕಚೇರಿಗೆ ಅರ್ಜಿನ ಎತ್ತಿಚಿಡೋಣ ಎಂದು ಪರಿಷತ್ರ ಜಿಲ್ಲಾಧ್ಯಕ್ಷ ಎಂ ಪಿ ಕೇಶವ ಕಾಮತ್ ಕಟ್ಟಿಂಡಿತ್ತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಮರಗೋಡು ಹೊಸಕೇರಿ ಗ್ರಾಮದ ತುಂಡಿರ ಭರತ್ ಲವ್ಯ ದಂಪತಿಗಳ ಮಂಗ ಕೃತಾಂಶನ ಸುರುಣ ವರ್ಷದ ಹುಟ್ಟಿದ ಹಬ್ಬ ಇಂದು. ಕೂಸಿಗೆ ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿ, ಹಂಗೆ ಊರು ದೇವರ ಆಶೀರ್ವಾದ ಯಾಗೋಳು ಇದ್ದು ಕೂಸುನ ಮುಂದೆನ ಬಾಳು ಲಾಯ್ಕಾಗಿ ಬೆಳಗಲಿತ ಶುಭಾಶಯ ಹೇಳ್ತಾವಳು ಪೊಪ್ಪ ಅಮ್ಮ. ತಾತ ತುಂಡಿರ ಕೆಂಚಪ್ಪ, ಅವ್ವ ಕುಮಾರಿ. ಅಣ್ಣ ತುಂಡಿರ ಲಕ್ಷಿತ್ ಕೆಂಚಪ್ಪ, ಅವ್ವ ಅಕ್ಕಾರಿ ಶೋಭಾ ಸುಬ್ಬಯ್ಯ. ಮಾವ ಅನು, ಅತ್ತೆ ಪವಿತ್ರ, ಅತ್ತಿಗೆ ಚಾರ್ವಿ, ಹಂಗೆ ನೆಂಟರಿಷ್ಟರ. ಕೂಸು ತುಂಡಿರ ಕೃತಾಂಶ್ ನಿಂಗೆ ಹುಟ್ಟಿದ ಹಬ್ಬದ ಶುಭಾಶಯ.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15-14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
8: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ July 13-August 14 ಆಗಸ್ಟ್ 14 ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
10: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
11: ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ July 17-27 ಅತ್ಯಾಕರ್ಷಕ ಚಿನ್ನ

0: ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರ್. ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಯಿಂದ 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827420875, ಮೊಬೈಲ್ 9108752744 ಅಥವಾ 9448448744.
2: ಆಕಾಶವಾಣಿ ಮಡಿಕೇರಿ, ಸಮಯ 8 ಗಂಟೆ ಆಗಲಿದೆ. ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 8:30 ಮೂವತ್ತು ಸೆಕೆಂಡ್ಗಳು.

0: ಗಮನಿಸಿ, ಇಂದು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಐವಿಎಫ್ ಚಿಕಿತ್ಸಾ ವಿಧಾನ ಈ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮೀ ರವೀಶ್ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ.
1: ಡಾಕ್ಟರ್, ನಮ್ಮ ಕಿಡ್ನಿನ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಯಾವ್ದೆಲ್ಲ ಕ್ರಮಗಳನ್ನ ನಾವು ಕೈಗೊಳ್ಬೇಕಾಗುತ್ತೆ?
2: ಅಪ್ರಾಪ್ರಿಯೇಟ್ ಅಮೌಂಟ್ ಆಫ್ ಫ್ಲೂಯಿಡ್ ಇಂಟೇಕ್ ತಗೋಬೇಕು. ಯಾರಿಗೆ ಕಿಡ್ನಿಯಲ್ಲಿ ತೊಂದರೆ ಇಲ್ಲ ಅವ್ರ ದಿನದಲ್ಲಿ ಅಟ್ಲೀಸ್ಟ್ 2-3 ಲೀಟರ್ ನೀರನ್ನ ಕುಡಿಬೇಕು. ಸ್ಮೋಕಿಂಗ್ ಅನ್ನು ಆದಷ್ಟು ಸ್ಟಾಪ್ ಮಾಡಬೇಕು. ಬಿಕಾಸ್ ಸ್ಮೋಕಿಂಗ್ ಮಾಡೋದ್ರಿಂದ ಕಿಡ್ನಿಗೆ ತೊಂದರೆ ಬರುತ್ತೆ, ಕ್ಯಾನ್ಸರ್ಗಳು ಬರಬಹುದು, ಹಾರ್ಟ್ ಅಲ್ಲಿ ಕೂಡ ತೊಂದರೆ ಬರುತ್ತೆ. ಶುಗರ್ ಯಾರಿಗಿರುತ್ತೆ ಅದನ್ನ ಕಂಟ್ರೋಲ್ ಇಟ್ಕೋಬೇಕು, ಹಾಗೇನೆ ಬಿಪಿ ಯಾರಿಗಿರುತ್ತೆ ಅದನ್ನ ಕಂಟ್ರೋಲ್ ಇಟ್ಕೋಬೇಕು. ನಿಮ್ಮ ಫಿಸಿಷಿಯನ್ಸ್ ರೆಗ್ಯುಲರ್ಗಿ ಮೀಟ್ ಮಾಡ್ತಾ ಇರಿ, ಅವ್ರು ಏನ್ ಮೆಡಿಸಿನ್ಸ್ ಕೊಡ್ತಾರೆ ಟೇಕ್ ಇಟ್ ಕನ್ಸಿಸ್ಟೆಂಟ್ಲಿ ಅಂಡ್ ಮೇಕ್ ಶ್ಯೂರ್ ದಟ್ ಯು ಟೆಸ್ಟ್ ಆಲ್ಸೋ ಫ್ರೀಕ್ವೆಂಟ್ಲಿ. ಅದಲ್ದೇ ಸ್ವಲ್ಪ ನಮ್ಮ ಡಯಟ್ ಅಲ್ಲಿ ಕೂಡ ನಾವು ಕಂಟ್ರೋಲ್ ಇಟ್ಕೋಬಹುದು, ಲೈಫ್ ಸ್ಟೈಲ್ ಸ್ವಲ್ಪ ಮಾಡಿಫೈ ಮಾಡ್ಕೋಬಹುದು, ಎಕ್ಸಸೈಸ್ ಮಾಡಬಹುದು, ಓಡಬಹುದು. ಸೊ ಆಲ್ ದೀಸ್ ಥಿಂಗ್ಸ್ ಇಫ್ ಯು ಆರ್ ಡೂಯಿಂಗ್ ಆನ್ ರೆಗ್ಯುಲರ್ ಬೇಸಿಸ್, ನಾಟ್ ಜಸ್ಟ್ ದ ಕಿಡ್ನೀಸ್, ನಿಮ್ಮ ದೇಹದ ಎಲ್ಲಾ ಅಂಗಗಳು ಕೂಡ ಕಂಟ್ರೋಲ್ ಇರುತ್ತೆ.
3: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
4: ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ.

ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಶೃಂಗಾರ ಕಾವ್ಯ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ಇನ್ನು ಮುಂದೆ ಕೇಳೋಣ ಪರ್ವ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳೋಣ ಹೃದಯ ಹೃದಯ ಚಿತ್ರದ ಗೀತೆ. ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ನಾಟಕ ಕಡೆಕ್ ಎಂತಾಚಿ, ರಚನೆ ಕೋಟೆರ ಉದಯ್ ಪುಣಚ, ಪ್ರಸ್ತುತಪಡಿಸುತ್ತಾರೆ ಪೊಂಬೋಳ್ಚ ಕೂಟದ ಸದಸ್ಯರು.

0: ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೆ, ಮೂಳೆಗಳು ಶಕ್ತಿಯುತವಾಗಬೇಕೆ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

0: ಗಮನಿಸಿ, ಇಂದು ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯನ್ನು ಬಾಧಿಸುವ ಎಲೆ ಚುಕ್ಕೆ ರೋಗ ಮತ್ತು ನಿಯಂತ್ರಣ ಕುರಿತು ಡಾ ವಿನಾಯಕ ಹೆಗಡೆ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:50 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ

0: ಐವತ್ತು ನಿಮಿಷಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯನ್ನು ಬಾಧಿಸುವ ಎಲೆ ಚುಕ್ಕೆ ರೋಗ ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ವಿನಾಯಕ ಹೆಗಡೆ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:50 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನೀಕು ತಾನೆನುವ ಒಲು ರುಜುತೆಯಿಂದ ಒಡೆಯನೆಂದೋ ಬಂದು ಕೇಳ್ವನದ ಕುತ್ತರವ ಕೊಡಬೇಕು ತಾನೆನುವ ಒಲು ರುಜುತೆಯಿಂದ ಒಡಲ ಜಾಣಿನ ಜೀವಶಕ್ತಿಗಳ ನೆಲ್ಲವನು ಮುಡುಪು ಕೊಟ್ಟನು ಭರತ ಮಂಕುತಿಮ್ಮ. ಒಡಲ ಜಾಣಿನ ಜೀವಶಕ್ತಿಗಳ ನೆಲ್ಲವನು ಮುಡುಪು ಕೊಟ್ಟನು ಭರತ ಮಂಕುತಿಮ್ಮ.

ಗಾಂಧೀಜಿಯವರು ಟ್ರಸ್ಟಿಶಿಪ್ ಅಂತ ಒಂದು ಹೇಳಿದ್ರು, ಅಂದರೆ ಧರ್ಮದರ್ಶಿ ಅಂತ. ಈ ಸಮಾಜದಲ್ಲಿರುವಂತಹ ಆಸ್ತಿ ಪಾಸ್ತಿಗಳೇನಿದೆ ಇದು ನಿನ್ನದಲ್ಲಪ್ಪ, ಇದು ಪೂರ್ವಿಕರಿಂದ ನಿನಗೆ ಬಂದಿರೋದು, ಇದನ್ನು ನೀನು ಜತನ ಮಾಡಿ ಕಾಪಾಡಿ ಮುಂದಿನವರಿಗೆ ಕೊಡಬೇಕು, ಅವರು ಅದನ್ನು ಮುಂದುವರಿಸಬೇಕು ಅಂದರು. ಇವತ್ತು ಹರಿಯುತ್ತಿರುವ ಗಂಗಾ ನದಿ, ಕಾವೇರಿ ನದಿ ನನಗೋಸ್ಕರ ಮಾತ್ರ ಅಲ್ಲ, ಮುಂದೆ ಬರುತ್ತಿರುವ ಪೀಳಿಗೆಗಳು, ಮುಂದೆ ಬರುತ್ತಿರುವ ನಾಗರಿಕತೆಗೂ ಅದನ್ನು ಉಳಿಸ್ಬೇಕು ಅಂತ. ಅದನ್ನೇ ಡಿ ವಿ ಜಿ ಅವರು ಹೇಳ್ತಾರೆ, ತನ್ನಲ್ಲಿರುವಂಥ ಬುದ್ಧಿವಂತಿಕೆಯನ್ನು, ಶಕ್ತಿಯನ್ನು, ಜೀವಶಕ್ತಿಯನ್ನು ಭರತ ಯಾತಕ್ಕೋಸ್ಕರ ಬಳಸ್ತಾ ಅಂದರೆ, ರಾಜ ಹೊರಗೆ ಹೋಗಿದ್ದಾನೆ ರಾಮ, ನಾಳೆ ಬಂದ್ಬಿಟ್ಟು ಕೇಳಬಹುದು ಭರತ ಹೇಗಪ್ಪ ಆಳಿದ್ಯ ರಾಜ್ಯ ಅಂತ. ಅದಕ್ಕೆ ಕೇಳುವನು ಅದಕ್ಕೆ ಉತ್ತರವ ಕೊಡಬೇಕು, ತಾನು ನಾನು ಉತ್ತರ ಕೊಡಬೇಕಾಗತ್ತೆ ಅಂತ ತನ್ನ ಒಲವಿನಿಂದ, ರುಜುತೆಯಿಂದ ಅಂದರೆ ಪ್ರೀತಿಯಿಂದ, ಯಾವ ಕೆಲಸವೂ ಪ್ರೀತಿ ಇಲ್ಲದೆ ಆಗೋದಿಲ್ಲ. ರುಜುತೆ ಅಂದರೆ ನೇರವಂತಿಕೆ, ಅದು ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದು, ಪಾರದರ್ಶಕ ಅಂತ ಹೇಳ್ತೀವಲ್ಲ, ಟ್ರಾನ್ಸ್ಪರೆನ್ಸಿಯಿಂದ ಇರುವಂಥದ್ದು. ಆದ್ದರಿಂದ ನಾನು ಆ ರೀತಿಯಾಗಿ ರಾಜ್ಯವನ್ನು ಆಳಬೇಕು ಅಂತ ಇಡೀ ತನ್ನ ಜೀವನವನ್ನು ರಾಜ್ಯಭಾರಕ್ಕಾಗಿ ಕೊಟ್ಟ. ಆದರೆ ಅವನು ರಾಜತ್ವಕ್ಕೆ ಆಸೆ ಪಡಲಿಲ್ಲ, ಅಂದರೆ ಕರ್ತವ್ಯದಲ್ಲಿ ಅವನಿಗೆ ಶ್ರದ್ಧೆ ಉಂಟು, ಅದರ ಫಲದಲ್ಲಿ ಅವನಿಗೆ ಆಸೆ ಇಲ್ಲ. ಯಾವುದನ್ನು ಮುಂದೆ ಕೃಷ್ಣ ನಿಷ್ಕಾಮ ಕರ್ಮ ಅಂತ ಹೇಳಿದ್ನೋ ಆ ಕರ್ಮಯೋಗಿನೇ ಈ ಭರತ. ಮತ್ತು ಒಂದು ಸಂವಿಧಾನಾತ್ಮಕವಾದಂಥ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಇಂಥ ಧರ್ಮದರ್ಶಿಗಳಾದವರು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿರಬೇಕು, ಅಂಥವರು ನಮ್ಮ ನಾಯಕರಾಗಬೇಕು, ಅಂಥವರು ನಮ್ಮ ರಾಜಕಾರಣಿಗಳಾಗಬೇಕು ಅನ್ನೋದನ್ನು ಸ್ವತಃ ರಾಜಕೀಯ ಜೀವನದಲ್ಲಿ ಮತ್ತು ಪತ್ರಿಕಾ ವೃತ್ತಿ ಜೀವನದಲ್ಲಿ ಅನೇಕ ವರ್ಷಗಳು ಸೇವೆ ಸಲ್ಲಿಸಿ ತಮ್ಮ ಜೀವನವನ್ನು ಸವೆಸಿದ ಡಿ ವಿ ಜಿಯವರಂಥವರು ತುಂಬ ಚೆನ್ನಾಗಿ ಬಲ್ಲರು ಅನ್ನೋದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ.

ನಡೆವಂ ಸ್ವತಂತ್ರದಲ್ಲಿ ಸಲಿಸುತ್ತೆ ವಿಧೇಯತೆಯ ಕಡುಯೋಗಿ ಭರತನಲ ಮಂಕುತಿಮ್ಮ. ನಡೆವಂ ಸ್ವತಂತ್ರದಲ್ಲಿ ಸಲಿಸುತ್ತೆ ವಿಧೇಯತೆಯ ಕಡುಯೋಗಿ ಭರತನಲ ಮಂಕುತಿಮ್ಮ.

ಒಡರಿಸುವನೆಲ್ಲವನ್ ಅದಾವುದುಂ ತನದಲ್ಲ, ಬಿಡನೊಂದನುಂ ರಾಜ್ಯ ತನದಲ್ಲವೆಂದು. ಒಡರಿಸುವನೆಲ್ಲವನ್ ಅದಾವುದುಂ ತನದಲ್ಲ, ಬಿಡನೊಂದನುಂ ರಾಜ್ಯ ತನದಲ್ಲವೆಂದು.

0: ಇದು ಕೂಡ ಹಿಂದೆ ಎರಡು ಪದ್ಯಗಳಲ್ಲಿ ನೋಡಿದಂತೆ ಭರತನನ್ನು ಕುರಿತದ್ದು. ಡಿ ವಿ ಜಿಯವರು ರಾಜರ ಆಡಳಿತ ಹೋಗಿ ಆ ಜಾಗದಲ್ಲಿ ಪ್ರಜಾರಾಜ್ಯ ಬರಬೇಕು, ಪ್ರತಿನಿಧಿಗಳ ರಾಜ್ಯ ಬರಬೇಕು ಅಂತ ತುಂಬ ಇಷ್ಟಪಟ್ಟವರು. ಆದರೆ ಆ ರಾಜ್ಯ ಬಂದ ಮೇಲೆ ಅದನ್ನು ಇದು ಪ್ರಜಾಪ್ರಭುತ್ವವೇ ಅಥವಾ ದೊಂಬಿ ರಾಜ್ಯವೇ ಅಂತ ಒಂದು ಬರವಣಿಗೆಯಲ್ಲಿ ಅವರು ಬರೀತಾರೆ, ಏನಿದು ದೊಂಬಿ ರಾಜ್ಯ ಆಯಿತು ಅಂತ. ಯಾಕಂದರೆ ಅವರಿಗೆ ಅದರ ಎರಡರ ಇತಿಮಿತಿಗಳನ್ನು ನೋಡಿದವರು, ಅದರ ಆದರ್ಶ ಸ್ಥಿತಿ ಮತ್ತು ಅದರ ವಾಸ್ತವ ಸ್ಥಿತಿ ಎರಡನ್ನೂ ನೋಡಿದವರು. ಅಂಥವರು ಒಬ್ಬ ಪೊಲಿಟಿಕಲ್ ಅನಲಿಸ್ಟ್ ಆಗಿ, ಒಬ್ಬ ರಾಜಕೀಯ ವಿಶ್ಲೇಷಕರಾಗಿ ಭರತನ ಬಗ್ಗೆ ಮಾಡಿರೋ ಚಿಂತನೆ ಈ ಪದ್ಯದಲ್ಲಿ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಒಡರಿಸುವನು ಎಲ್ಲವನ್ ಅದಾವುದು ತನದಲ್ಲ, ಎಲ್ಲವನ್ನು ಅವನು ಆಧರಿಸ್ತಾ ಇದ್ದಾನೆ, ಎಲ್ಲವನ್ನು ಒಳಗೆ ಮಾಡ್ಕೊಂಡು ಚಿಂತನೆ ಮಾಡ್ತೇನೆ, ಅದು ಯಾವುದು ತಂದಲ್ಲ. ಬಿಡನೊಂದನು ರಾಜ್ಯ ತನದಲ್ಲವೆಂದು ನಡೆಸುವಂ ಸ್ವತಂತ್ರದಲ್ಲಿ ಸಲ್ಲಿಸುತ್ತೆ ವಿಧೇಯತೆಯ. ರಾಜ್ಯವನ್ನು ನಡೆಸ್ತಾ ಇದ್ದಾನೆ ಆದರೆ ರಾಜ್ಯದ ಬಗ್ಗೆ ಅವನಿಗೆ ಆಸೆ ಇಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ನಾವು ಜೇನುತುಪ್ಪನ ಇಳಿಸ್ಬೇಕು ಜೇನುಗೂಡಿಂದ, ಆದರೆ ಕೈಗದು ಸ್ವಲ್ಪ ಅಂಟ್ಕೊಂಡಿದೆ ಅಂತ ನೆಕ್ಕಕ್ಕೆ ಹೋಗಬಾರ್ದು. ಇದೊಂದು ಬಹಳ ಸಾಮಾನ್ಯವಾಗಿರೋ ಮಾತು. ಜೇನನ್ನು ಇಳಿಸ್ಬೇಕಾದ್ರೆ ಕೈಗೆ ಸ್ವಲ್ಪ ಜೇನುತುಪ್ಪ ಅಂಟ್ಕೊಂಡ್ಬಿಡುತ್ತೆ, ಅದು ನೆಕ್ತೆ ಅಂತ. ಇದನ್ನೇ ನಾವು ಭ್ರಷ್ಟಾಚಾರ ಅಂತ ಕರೆಯೋದು. ಸ್ವಲ್ಪ ತಿಂದರೂ ಅಷ್ಟೇ, ಪೂರ್ತಿ ತಿಂದರೂ ಅಷ್ಟೇ, ಎಷ್ಟು ತಿಂದರೂ ಭ್ರಷ್ಟಾಚಾರವೇ. ಆನೆಗೆ ಹೋದ ಮಾನವು ಒಂದೇ, ಅಡಕೆ ಹೋದರೂ ಮಾನವು ಒಂದೇನೆ. ಡಿ ವಿ ಜಿಯವರು ಭರತನನ್ನು ಅತ್ಯಂತ ಆದರ್ಶನಾದಂಥ ಪ್ರಜಾಪ್ರತಿನಿಧಿಯಾಗಿ ಅಥವಾ ಒಬ್ಬ ಸೇವಕನಾಗಿ, ಪ್ರಜೆಗಳ ಸೇವಕನಾಗಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವರೊಂದು ಪದವನ್ನು ಬಳಸ್ತಾರೆ, ಕಡುಯೋಗಿ ಭರತನಲ. ಅತ್ಯಂತ ಶ್ರೇಷ್ಠ ಯೋಗಿ ಅಲ್ವೇ ಭರತ. ಬೇಂದ್ರೆಯವರು ಕೂಡ ಒಂದು ಕಡೆ ಹೇಳ್ತಾರೆ, ಕನ್ನಡ ಸಾಹಿತ್ಯದ ಬಹಳ ಮುಖ್ಯವಾದಂಥ ಪ್ರಧಾನ ಪಾತ್ರಗಳಲ್ಲಿ ಅವರು ಹೇಳೋದು ರತ್ನಾಕರುಣ್ಯ ಭರತ, ಮತ್ತು ಚಾಮರಸನ ಅಲ್ಲಮಪ್ರಭು, ಮತ್ತು ಕುಮಾರವ್ಯಾಸನ ಶ್ರೀಕೃಷ್ಣ. ಹೀಗೆ ಭರತ, ಅಲ್ಲಮ, ಶ್ರೀಕೃಷ್ಣ ಈ ಮೂವರು ಕನ್ನಡ ಸಾಹಿತ್ಯದ ಆದರ್ಶದ ವ್ಯಕ್ತಿಗಳು ಕಾವ್ಯಗಳಲ್ಲಿ ಅಂತ. ಅದಕ್ಕೆ ಆಧುನಿಕ ಸಾಹಿತ್ಯದಲ್ಲಿ ನಾವು ಡಿ ವಿ ಜಿಯವರು ಕಳೆದುಕೊಟ್ಟಿರುವಂಥ ಈ ರಾಮಾಯಣದ ಭರತನನ್ನೂ ಸೇರಿಸ್ಕೋಬಹುದು. ಇಲ್ಲೇ ಸೇರಿಸಬೇಕಾಗಿರೋದು ಹೇಳಿದ್ರೆ ಒಂದು ವಿಶೇಷವಾದ ವಿಷಯ ಅಂದರೆ, ಭಾರತದಲ್ಲಿ ರಾಮನಿಗೆ, ಸೀತೆಗೆ, ಹನುಮಂತನಿಗೆ ಅನೇಕ ಕಡೆ ದೇವಸ್ಥಾನ ಇದೆ. ಸೀತೆಗೆ ರಾಮನ ದೇವಸ್ಥಾನದಲ್ಲೇ ಇರುತ್ತೆ, ಹನುಮಂತನಿಗೆ ಪ್ರತ್ಯೇಕ ದೇವಸ್ಥಾನವೂ ಇದೆ. ಆದರೆ ಭರತನಿಗೆ ಒಂದು ದೇವಸ್ಥಾನ ಇದೆ, ಅದು ಕೇರಳದಲ್ಲಿದೆ. ಅಲ್ಲಿ ಒಂದೇ ಅಲ್ಲೊಂದು ಮನೆತನ ಇದೆ, ಭರತನ್ ಅಂತ ಕರ್ಕೊಳ್ತಾರೆ. ಅಂದರೆ ಭರತನನ್ನು ಆಧರಿಸುವಂಥ ಒಂದು ಗುಣ ನಮ್ಮ ದೇಶದಲ್ಲಿದೆ, ಅವನನ್ನು ಪೂಜಿಸುವಂಥ ಒಂದು ಗುಣ ಇದೆ. ಆದರೆ ಪೂಜಿಸಿದರೆ ಮಾತ್ರ ಸಾಲದು, ನಮ್ಮ ಸಾರ್ವಜನಿಕ ಜೀವನದಲ್ಲಿ, ನಮ್ಮ ಪಬ್ಲಿಕ್ ಲೈಫ್ನಲ್ಲಿ, ನಮ್ಮ ಕಚೇರಿ ಆಫೀಸ್ನ ಕೆಲಸದಲ್ಲಿ ಭರತ ಹೇಗೆ ಧರ್ಮದರ್ಶಿಯಂತೆ, ಟ್ರಸ್ಟಿಯಂತೆ ನಡ್ಕೊಂಡವನು. ಟ್ರಸ್ಟಿ ಅಂದರೆ ನಂಬಿಕೆ ಅಂತ, ಅವನ ಬಗ್ಗೆ ನಂಬಿಕೆ ಇಟ್ಟಿದೆ ಸಮಾಜ ಅಂತ. ಅಯೋಧ್ಯೆ ಜನಗಳು ನಂಬಿಕೆ ಇಟ್ಟಿದ್ರು, ಮತ್ತು ರಾಮನೂ ನಂಬಿಕೆ ಇಟ್ಟಿದ್ದ. ಲಕ್ಷ್ಮಣ ಒಂದು ಸಂದರ್ಭದಲ್ಲಿ ಭರತನ ಬಗ್ಗೆ ನಂಬಿಕೆ ಇಡಬಾರದು ಅನ್ನೋ ಮಾತನ್ನು ಹೇಳ್ತಾನೆ ರಾಮಾಯಣದಲ್ಲಿ. ಆಗಲೂ ಕೂಡ ಭರತನ ಬಗ್ಗೆ ಅತ್ಯಂತ ನಂಬಿಕೆಯನ್ನು ರಾಮ ಇಡ್ತಾನೆ. ಅದಕ್ಕೆ ಒಂದು ಮಾತನ್ನು ವಿವೇಕಾನಂದ ಹೇಳ್ತಾರೆ, ರಾಮನಂತ ಅಣ್ಣ ಸಿಗಬಹುದು, ಆದರೆ ಭರತನಂತ ತಮ್ಮ ಸಿಗೋದು ಕಷ್ಟ ಅಂತ. ಅದನ್ನೇ ಡಿ ವಿ ಜಿಯವರು ಈ ಪದ್ಯಗಳಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ

ಡಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 9:36.
1: ಡಾಕ್ಟರ್, ನಮ್ಮ ಕಿಡ್ನಿನ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಯಾವ್ದೆಲ್ಲ ಕ್ರಮಗಳನ್ನ ನಾವು ಕೈಗೊಳ್ಬೇಕಾಗುತ್ತೆ?
2: ಅಪ್ರೋಪ್ರಿಯೇಟ್ ಅಮೌಂಟ್ ಆಫ್ ಫ್ಲೂಯಿಡ್ ಇಂಟೇಕ್ ತಗೋಬೇಕು. ಯಾರಿಗೆ ಕಿಡ್ನಿಯಲ್ಲಿ ತೊಂದರೆ ಇಲ್ಲ ಅವ್ರ ದಿನದಲ್ಲಿ ಅಟ್ಲೀಸ್ಟ್ 2-3 ಲೀಟರ್ ನೀರನ್ನ ಕುಡಿಬೇಕು. ಸ್ಮೋಕಿಂಗ್ ಅನ್ನು ಆದಷ್ಟು ಸ್ಟಾಪ್ ಮಾಡಬೇಕು, ಬಿಕಾಸ್ ಸ್ಮೋಕಿಂಗ್ ಮಾಡೋದ್ರಿಂದ ಕಿಡ್ನಿಗೆ ತೊಂದರೆ ಬರುತ್ತೆ, ಕ್ಯಾನ್ಸರ್ ಗಳು ಬರಬಹುದು, ಹಾರ್ಟ್ ಅಲ್ಲಿ ಕೂಡ ತೊಂದರೆ ಬರುತ್ತೆ. ಶುಗರ್ ಯಾರಿಗಿರುತ್ತೆ ಅದನ್ನ ಕಂಟ್ರೋಲ್ ಇಟ್ಕೋಬೇಕು, ಹಾಗೇನೆ ಬಿಪಿ ಯಾರಿಗಿರುತ್ತೆ ಅದನ್ನ ಕಂಟ್ರೋಲ್ ಇಟ್ಕೋಬೇಕು. ನಿಮ್ಮ ಫಿಸಿಷಿಯನ್ಸ್ ಗಿಲ್ಲಾಗಿ ಮೀಟ್ ಮಾಡ್ತಾ ಇರಿ, ಅವ್ರು ಏನ್ ಮೆಡಿಸಿನ್ಸ್ ಕೊಡ್ತಾರೆ ಟೇಕ್ ಇಟ್ ಕನ್ಸಿಸ್ಟೆಂಟ್ಲಿ ಅಂಡ್ ಮೇಕ್ ಶ್ಯೂರ್ ದಟ್ ಯು ಟೆಸ್ಟ್ ಆಲ್ಸೋ ಫ್ರೀಕ್ವೆಂಟ್ಲಿ. ಅದಲ್ಲದೆ ಸ್ವಲ್ಪ ನಮ್ಮ ಡಯಟ್ ಅಲ್ಲಿ ಕೂಡ ನಾವು ಕಂಟ್ರೋಲ್ ಇಟ್ಕೋಬಹುದು, ಲೈಫ್ ಸ್ಟೈಲ್ ಸ್ವಲ್ಪ ಮಾಡಿಫೈ ಮಾಡ್ಕೋಬಹುದು, ಎಕ್ಸಸೈಸ್ ಮಾಡಬಹುದು, ಓಡಬಹುದು. ಸೊ ಆಲ್ ದೀಸ್ ಥಿಂಗ್ಸ್ ಇಫ್ ಯು ಆರ್ ಡೂಯಿಂಗ್ ಆನ್ ರೆಗ್ಯುಲರ್ ಬೇಸಿಸ್, ನಾಟ್ ಜಸ್ಟ್ ದ ಕಿಡ್ನೀಸ್, ನಿಮ್ಮ ದೇಹದ ಎಲ್ಲಾ ಅಂಗಗಳು ಕೂಡ ಕಂಟ್ರೋಲ್ ಇರುತ್ತೆ.
3: This information is brought to you by Manipal Hospital. Lives on. For any health emergencies, call 0821-255-000. Save the number. Save lives.
4: Mysore Sandal.
5: Nodu, ide nan favorite soap.
6: Mysore Sandal?
5: Confidence koduva ekaika sabunu. Mysore Sandal soap.
6: ಏನು ರಂಗ, ಕೈಗೆ ಬ್ಯಾಂಡೇಜು?
7: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
8: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
8: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
8: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
8: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
9: 80% ಸಾಲ ಸೌಲಭ್ಯ ಸಿಗುತ್ತೆ.
8: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
9: 9900091282
8: ಆರ್ 9606084066.
10: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
11: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
12: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
11: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮೈಸೂರು ಸ್ಯಾಂಡಲ್.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್.
6: ಮೈಸೂರು ಸ್ಯಾಂಡಲ್,
5: ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
13: ಪ್ರೀತಿಯ ಮಕ್ಕಳೇ, ಇದೇ ಶನಿವಾರ ಅಂದರೆ ಜುಲೈ 25 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಚಿಣ್ಣರ ಕಥಾಲೋಕ. ಅಯೋಧ್ಯೆಯ ರಾಜನ ಸಾರಥಿಯಾಗಿ ಬಾಹುಕ ಎಂಬುವವನೊಬ್ಬನಿದ್ದಾನೆ. ಬಹಳ ಕುರೂಪಿ, ಆದರೆ ಅವನ ಚಲನವಲನ ಗುಣಲಕ್ಷಣಗಳೆಲ್ಲ ನಳನನ್ನೇ ಹೋಲುತ್ತವೆ ಎಂದನಂತೆ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಮೊಮ್ಮಗಳಿಗೆ ಹೇಳಿದಂತಹ ಪುರಾಣ ಕಥೆಗಳು ಈ ಮಾಲಿಕೆಯಲ್ಲಿ ನಿಮಗಾಗಿ ಪುರಾಣ ಕಥೆ.

0: ಗಳು ಪ್ರಸಾರ ಆಗುತ್ತೆ. ಆಶ್ರಮದಲ್ಲಿರುವ ಹಲವು ಹಿರಿಯರನ್ನ ಜೊತೆಯಾಗಿಸಿ ಕಣ್ವರು ಶಕುಂತಲೆಯನ್ನು ಮಗುವಿನೊಡನೆ ದುಷ್ಯಂತನ ರಾಜ್ಯಕ್ಕೆ ಕಳುಹಿಸಿದರು. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಶನಿವಾರ ಬೆಳಗ್ಗೆ 9:05 ಹಾಗೂ ಮರುಪ್ರಸಾರ ಅಂದೇ ಸಂಜೆ 4 ಗಂಟೆಗೆ. ನಾನು ಸರ್ಪರಾಜ, ನನ್ನ ಹೆಸರು ಕಾರ್ಕೋಟಕ. ಕಾಡುಗಿಚ್ಚಿನಲ್ಲಿ ಸಿಕ್ಕಿ ಬೇಯುತ್ತಿರುವೆ, ನನ್ನನ್ನು ರಕ್ಷಿಸು ಎಂದು ಬೊಬ್ಬಿಡುತ್ತಿತ್ತು. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಲ್ಲ, ಚಿನ್ನರ ಕಥಾಲೋಕ.
1: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
2: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಶ್ರೋತೃಗಳೇ, ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

0: ಶ್ರೋತೃಗಳೇ, ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಪ್ರಿಯ ಶ್ರೋತೃಗಳೇ, ಈಗ ಸಮಯ 9:32. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಚಿತ್ರಚಿತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮೊಂದಿಗೆ ಪುದಿಯ ನೆರವನ ಸ್ವಾತಿ ರಿಷಿತ್. ಬಿಳಿ ಹಾಳೆಯ ಮೇಲೆ ನಾವು ಯಾವ ಬಣ್ಣ ಹಚ್ಚುತ್ತೇವೆಯೋ, ಯಾವ ಚಿತ್ರ ಬಿಡಿಸ್ತೇವೆಯೋ ಅದು ಅದೇ ರೀತಿ ಕಾಣುತ್ತೆ. ಆದರೆ ತಪ್ಪಾಗಿ ಒಂದು ಕಲೆ ಬಿದ್ದರೂ ಕೂಡ ಅದನ್ನು ಸಂಪೂರ್ಣವಾಗಿ ಅಳಿಸೋದು ಕಷ್ಟವೇ. ಹಾಗೆಯೇ ಮಕ್ಕಳ ಮನಸ್ಸು ಕೂಡ ಇರುತ್ತೆ. ಅವರು ಬೆಳೆಯುತ್ತಿದ್ದಂತೆ ಅವರ ಮನಸ್ಸು ಯಾವುದೇ ದ್ವೇಷ, ಅಹಂಕಾರ, ಮೋಸ ಅಥವಾ ಭಯವಿಲ್ಲದೆ ಶುದ್ಧ ಬಿಳಿ ಹಾಳೆ ಅಂತಿರುತ್ತೆ. ಆ ಹಾಳೆಯ ಮೇಲೆ ಮೊದಲ ಅಕ್ಷರವನ್ನು ಬರೆಯುವವರು ತಂದೆ ತಾಯಿಗಳಾದ ನಾವು, ಶಿಕ್ಷಕರು ಮತ್ತು ಸಮಾಜ. ಹಾಗಾದರೆ ಆ ಬಿಳಿ ಹಾಳೆಯ ಮೇಲೆ ನಾವು ಪ್ರೀತಿಯನ್ನು ಬರೀತಿದ್ದೇವೆಯೇ ಅಥವಾ ಕೋಪ, ಒತ್ತಡ ಮತ್ತು ನಿರ್ಲಕ್ಷ್ಯವನ್ನು ಬರೆಯುತ್ತಿದ್ದೇವೆಯೇ? ಇದೇ ನಮ್ಮ ಇಂದಿನ ಚಿಂತನೆಯ ವಿಷಯ. ಈಗ ಕೇಳೋಣ ಕಿರಿಕ್ ಪಾರ್ಟಿ ಚಿತ್ರದ ಗೀತೆ. ಹಾಡಿದ್ದಾರೆ ವಾಸುಕಿ ವೈಭವ್, ಸಂಗೀತ ನೀಡಿದ್ದಾರೆ ಚರಣ್ ರಾಜ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ದೊಡ್ಡವರು ಹೇಳುವ ಪ್ರತಿಯೊಂದು ಮಾತು, ಮಾಡುವಂತಹ ಪ್ರತಿಯೊಂದು ಕೆಲಸ, ತೋರಿಸುವಂತಹ ಪ್ರತಿಯೊಂದು ವರ್ತನೆ ಮಕ್ಕಳ ಮನಸ್ಸಿನಲ್ಲಿ ಆಳವಾಗಿ ಅಚ್ಚೆ ಉಳಿಯುತ್ತೆ. ಮಕ್ಕಳು ನಾವು ಹೇಳೋದಕ್ಕಿಂತ ಮಾಡುವುದನ್ನು ಹೆಚ್ಚು ನೋಡಿ ಕಲಿತಾರೆ. ತಂದೆ ತಾಯಿ ಮನೆಯಲ್ಲಿ ಪರಸ್ಪರ ಗೌರವದಿಂದ ಮಾತನಾಡಿದರೆ ಮಗು ಕೂಡ ಗೌರವವನ್ನು ಕಲಿಯುತ್ತೆ. ಮನೆಯಲ್ಲಿ ಸುಳ್ಳು ಹೇಳಿದರೆ ಮಗು ಕೂಡ ಸುಳ್ಳು ಹೇಳುವುದನ್ನು ಸಹಜ ಅಂತ ಭಾವಿಸುತ್ತೆ. ಆದ್ದರಿಂದ ಮಕ್ಕಳಿಗೆ ಒಳ್ಳೆ ಜೀವನ ಪಾಠ ಹೇಳುವ ಮೊದಲು ದೊಡ್ಡವರಾದ ನಮ್ಮ ಜೀವನ ಉತ್ತಮ ಮಾದರಿಯಾಗಿರಬೇಕು. ಇಂದಿನ ದಿನಗಳಲ್ಲಿ ಅನೇಕ ಮಕ್ಕಳು ಬಾಲ್ಯವನ್ನು ಆಟದಲ್ಲಿ ಅಲ್ಲ, ಮೊಬೈಲ್ ಪರದೆಯ ಮೇಲೆ ಕಳೀತಾ ಇದ್ದಾರೆ. ಕತೆ ಹೇಳುವ ಅಜ್ಜ ತಾತಂದಿರ ಜಾಗವನ್ನು ಈ ಮೊಬೈಲ್ ತೆಗೆದುಕೊಂಡಿದೆ. ಪೋಷಕರೊಂದಿಗೆ ಮಾತನಾಡುವಂತಹ ಸಮಯ ಕಡಿಮೆಯಾಗಿದೆ. ಇನ್ನು ಮಕ್ಕಳ ಮನಸ್ಸು ತುಂಬ ಮೃದುವಾದ ಮಣ್ಣಿನಂತೆ, ಅದು ಒದ್ದೆಯಾಗಿರುವಾಗಲೇ ಅದನ್ನು ಸುಂದರ ಮಡಿಕೆಯಾಗಿ ರೂಪಿಸಬೇಕು. ಒಮ್ಮೆ ಅದು ಗಟ್ಟಿಯಾದ ನಂತರ ಅದರ ಆಕಾರವನ್ನು ಬದಲಾಯಿಸೋದು ಕಷ್ಟವೇ. ಅದೇ ರೀತಿ ಬಾಲ್ಯದಲ್ಲಿ ನಾವು ಕೊಡುವಂತಹ ಸಂಸ್ಕಾರ, ಪ್ರೀತಿ ಮತ್ತು ಮಾರ್ಗದರ್ಶನ ಅವರ ಭವಿಷ್ಯವನ್ನು ರೂಪಿಸುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನು ಅಂತ ಹೇಳಿದರೆ, ಮಕ್ಕಳನ್ನು ಹೋಲಿಕೆ ಮಾಡಬಾರ್ದು. ಪಕ್ಕದ ಮನೆಯ ಮಗು ಹೆಚ್ಚು ಅಂಕ ತಂದಿದೆ, ನೀನು ಅವನಂತೆ ಯಾಕೆ ಆಗಬಾರ್ದು ಎಂಬ ಹೋಲಿಕೆ ಮಾತುಗಳು ಮಕ್ಕಳ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತೆ. ಪ್ರತಿಯೊಂದು ಮಗು ವಿಭಿನ್ನ, ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ವಿಶೇಷ ಪ್ರತಿಭೆ ಅಡಗಿದೆ. ಅದನ್ನು ಗುರುತಿಸಿ ಬೆಳೆಸೋದು ನಮ್ಮ ಕರ್ತವ್ಯ.

ನೇರ ಪ್ರಸಾರದಲ್ಲಿ ಇದು ಕಾರ್ಯಕ್ರಮ ಚಿತ್ರಚಿತ್ತಾರ. ಈ ಹಿಂದೆ ಹೇಳಿದಂತೆ ಮಕ್ಕಳ ಮನಸ್ಸು ನಿಜವಾಗಿಯೂ ಒಂದು ಬಿಳಿ ಹಾಳೆಯಂತೆ. ಆ ಹಾಳೆಯ ಮೇಲೆ ನಾವು ಏನು ಬರೆಯುತ್ತಾ ಇದ್ದೇವೆಯೋ

ಯಾವ ಬಣ್ಣ ಹಚ್ಚುತ್ತೇವೆಯೋ ಅದೇ ಅವರ ವ್ಯಕ್ತಿತ್ವವನ್ನು ಬೆಳೆಸ್ತದೆ. ಮಗು ಹುಟ್ಟಿದಾಗ ಅದಕ್ಕೆ ದ್ವೇಷ ಗೊತ್ತಿರೋದಿಲ್ಲ, ಅಹಂಕಾರ ಸುಳ್ಳು ಗೊತ್ತಿರೋದಿಲ್ಲ. ಅದು ಎಲ್ಲವನ್ನ ನಮ್ಮ ಸುತ್ತಲಿನ ಪರಿಸರದಿಂದ ಕಲಿಯುತ್ತೆ. ಇಂದಿನ ಮಕ್ಕಳಿಗೆ ಉತ್ತಮ ಶಾಲೆ, ದುಬಾರಿ ಬಟ್ಟೆ, ಆಟಿಕೆಗಳು, ಮೊಬೈಲ್ಗಳನ್ನ ಕೊಡ್ತಾ ಇದ್ದೀವಿ. ಆದರೆ ಅವರಿಗೆ ಅಗತ್ಯವಾದ ಸಮಯ, ಪ್ರೀತಿ ಮತ್ತು ಗಮನವನ್ನು ಕೊಡ್ತಾ ಇದ್ದೀವ್ಯಾ ಎಂಬ ಪ್ರಶ್ನೆಯನ್ನು ನಾವು ನಮ್ಮನ್ನೇ ಕೇಳ್ಕೋಬೇಕು. ಮಕ್ಕಳು ದುಬಾರಿ ಉಡುಗೊರೆಗಳನ್ನು ಬೇಡೋದಿಲ್ಲ, ಬದಲಾಗಿ ಅವರು ಬಯಸೋದು ತಮ್ಮ ಜೊತೆ ಮಾತನಾಡುವ, ಆಟ ಆಡುವ, ಕಥೆ ಹೇಳುವ ಮತ್ತು ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ತಂದೆ ತಾಯಿಯನ್ನು. ಮಕ್ಕಳ ಜೊತೆ ತಂದೆ ತಾಯಿಯಾಗಿ ನಾವು ಮೊದಲು ಒಳ್ಳೆಯ ಸ್ನೇಹಿತರಾಗಿರಬೇಕು. ಇಂದಿನ ದಿನಗಳಲ್ಲಿ ಅನೇಕ ಪೋಷಕರು ಮಕ್ಕಳ ಭವಿಷ್ಯಕ್ಕಾಗಿ ತುಂಬ ಶ್ರಮ ಪಡ್ತಾರೆ. ಆದರೆ ಆ ಶ್ರಮದ ನಡುವೆ ಮಕ್ಕಳೊಂದಿಗೆ ಮಾತನಾಡಲಿಕ್ಕೆ, ಆಟವಾಡಲಿಕ್ಕೆ ಮತ್ತು ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಮಯ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನು ಹೆಣ್ಣು ಮಕ್ಕಳಿರುವಂತಹ ಮನೆಗಳಲ್ಲಿ ಅವರನ್ನು ರಕ್ಷಿಸೋದು ಮಾತ್ರ ಸಾಕಾಗೋದಿಲ್ಲ, ಅವರನ್ನು ಶಕ್ತಿಶಾಲಿಯಾಗಿ ಬೆಳೆಸೋದು ಅಗತ್ಯ.

ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

ನಾವು ಮಕ್ಕಳಿಗೆ ಹೊರಗೆ ಹೋಗಬೇಡ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ ಅಂತ ಭಯವನ್ನು ಕಲಿಸುವ ಬದಲು ಆತ್ಮವಿಶ್ವಾಸದಿಂದ ಬದುಕೋದು ಹೇಗೆ, ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಹೇಗೆ ಮತ್ತು ಅನ್ಯಾಯದ ವಿರುದ್ಧ ಧೈರ್ಯವಾಗಿ ನಿಲ್ಲೋದು ಹೇಗೆ ಎಂಬುದನ್ನು ಕಲಿಸಬೇಕು. ಹೆಣ್ಣು ಮಗುವಿನ ರೆಕ್ಕೆಗಳನ್ನು ಕತ್ತರಿಸಿ ರಕ್ಷಿಸೋದಲ್ಲ, ಆಕೆಗೆ ಎತ್ತರಕ್ಕೆ ಹಾರುವ ಶಕ್ತಿಯನ್ನು ನೀಡಬೇಕು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ಉತ್ತಮ ಸಂಸ್ಕಾರ, ಸ್ವಯಂ ರಕ್ಷಣೆಯ ಜೊತೆಗೆ ತನ್ನ ಹಕ್ಕುಗಳ ಅರಿವನ್ನು ಬಾಲ್ಯದಿಂದಲೇ ಕಲಿಸಬೇಕು. ನೀನು ಹೆಣ್ಣು, ಇದು ನಿನಗೆ ಸಾಧ್ಯ ಇಲ್ಲ ಎಂಬ ಮಾತಿನ ಬದಲು ನೀನು ಸಾಧಿಸಬಹುದು, ನಾವು ನಿಮ್ಮ ಜೊತೆಗಿದ್ದೇವೆ ಎಂಬ ಧೈರ್ಯವನ್ನು ತುಂಬಬೇಕು. ತಂದೆ ತಾಯಿಯಾಗಿ ನಾವು ಹೆಣ್ಣು ಮಕ್ಕಳಿಗೆ ಭಯ ಅಲ್ಲ, ಧೈರ್ಯವನ್ನು ನೀಡಬೇಕು. ಹಾಗೆ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಮಗುವಿಗೂ ಓದು, ಆಟ, ಪ್ರತಿಭೆಯ ಜೊತೆಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಅರಿವು ಇರಬೇಕು. ಒಳ್ಳೆಯ ಅಂಕಗಳಿಸು ಎಂದು ಹೇಳಿದ್ರ ಜೊತೆಗೆ ನಿನ್ನ ಸುರಕ್ಷತೆ ಅಷ್ಟೇ ಮುಖ್ಯ ಎಂಬುದನ್ನು ಕಲಿಸಬೇಕು. ತಪ್ಪು ಕಂಡಾಗ ಬೇಡ ಎಂದು ಧೈರ್ಯವಾಗಿ ಹೇಳೋದು, ಅಪಾಯದ ಸಂದರ್ಭಗಳಲ್ಲಿ ಜೋರಾಗಿ ಸಹಾಯ ಕೇಳುವುದನ್ನು ಕಲಿಸ್ಕೊಡ್ಬೇಕು. ಇದರ ಜೊತೆಗೆ ಮಕ್ಕಳು ತಮ್ಮ ದೇಹದ ಬಗ್ಗೆ ಗೌರವ ಹೊಂದಿರಬೇಕು. ನನ್ನ ದೇಹ ನನ್ನದು ಎಂಬ ಅರಿವು ಅವರಿಗೆ ಬಾಲ್ಯದಿಂದಲೇ ಇರಬೇಕು. ತಮ್ಮ ದೇಹವನ್ನು ಯಾರಾದರೂ ಅಸಹಜವಾಗಿ ಸ್ಪರ್ಶಿಸಿದರೆ, ಅಸುರಕ್ಷಿತ ಅನಿಸಿದರೆ ಅದನ್ನು ಮುಚ್ಚುಮರೆ ಇಲ್ಲದೆ ತಂದೆ ತಾಯಿ ಶಿಕ್ಷಕರಿಗೆ ಹೇಳುವಂತೆ ಮಕ್ಕಳಿಗೆ ನಾವು ತಿಳಿಸಿಕೊಡಬೇಕು.

ಮಂಗುತಿಮ್ಮ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ನೀಡಿದ್ದಾರೆ ರಾಜನಾಗೇಂದ್ರ. ಸಾಹಿತ್ಯ ಚಿ ಉದಯ್ ಶಂಕರ್.

ಒಂಬತ್ತು ತಿಂಗಳು ಹೊತ್ತು ಸಾವಿರ ಕನಸುಗಳನ್ನು ಕಟ್ಟಿಕೊಂಡು ಮಗುವಿಗೆ ಜನ್ಮ ನೀಡುವ ತಂದೆ ತಾಯಿ, ಅದೇ ಮಗುವಿನ ಭವಿಷ್ಯದ ಬಗ್ಗೆ ನಿರಾಶೆಗೊಳ್ಳುವಂತಹ ಪರಿಸ್ಥಿತಿ ಸಮಾಜದಲ್ಲಿ ಅಲ್ಲೋ ಇಲ್ಲೋ ಕಾಣಿಸಿಕೊಂಡಿರುವುದು ಅತ್ಯಂತ ದುಃಖದ ಸಂಗತಿ. ಬಡತನ, ಸಾಲದ ಹೊರೆ, ಉದ್ಯೋಗದ ಅಭಾವ, ಕುಟುಂಬದ ಕಲಹ, ಮಾನಸಿಕ ಒತ್ತಡ ಅಥವಾ ಸಾಮಾಜಿಕ ಒತ್ತಡಗಳು ಕೆಲವರನ್ನ ತೀವ್ರ ನಿರ್ಧಾರಗಳತ್ತ ತಳ್ಳಬಹುದು. ಆದರೆ ಯಾವ ಸಂಕಷ್ಟವೂ ಮಗುವಿನ ಬದುಕಿಗಿಂತ ದೊಡ್ಡದಲ್ಲ. ಪ್ರತಿಯೊಂದು ಮಗುವಿಗೂ ಬದುಕುವ ಹಕ್ಕು, ಕಲಿಯುವ ಹಕ್ಕು, ಕನಸು ಕಾಣುವ ಹಕ್ಕಿದೆ. ಆ ಹಕ್ಕನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಮಕ್ಕಳು ತಮ್ಮ ಬದುಕನ್ನು ತಾವೇ ಆಯ್ಕೆ ಮಾಡಿಕೊಂಡು ಈ ಲೋಕಕ್ಕೆ ಬಂದವರಲ್ಲ. ಅವರನ್ನು ಈ ಜಗತ್ತಿಗೆ ತಂದವರು ನಾವು. ಆದ್ದರಿಂದ ಅವರಿಗೆ ಸುರಕ್ಷತೆ, ಪ್ರೀತಿಯ ಮತ್ತು ಭರವಸೆಯ ವಾತಾವರಣವನ್ನು ನೀಡುವುದು ಪೋಷಕರ ಮೊದಲ ಕರ್ತವ್ಯ. ಕಷ್ಟಗಳು ಬಂದಾಗ ಮಕ್ಕಳನ್ನು ಸಮಸ್ಯೆಯಾಗಿ ನೋಡುವ ಬದಲು ಸಮಸ್ಯೆಗೆ ಪರಿಹಾರ ಹುಡುಕುವ ಧೈರ್ಯವನ್ನು ನಾವು ಬೆಳೆಸ್ಕೋಬೇಕು. ಸಂಕಷ್ಟದ ಸಮಯದಲ್ಲಿ ಬಂಧುಗಳು, ಸ್ನೇಹಿತರು, ಸಮಾಜ ಅಥವಾ ಸಂಬಂಧಿತ ಸಂಸ್ಥೆಗಳ ನೆರವನ್ನು ಪಡೆಯುವುದು ಜೀವನವನ್ನು ಉಳಿಸುವ ದಾರಿಯಾಗಬಹುದು. ಒಂದು ಮಗುವಿನ ಕಣ್ಣಿನಲ್ಲಿ ಸಾವಿರ ಕನಸುಗಳಿರುತ್ತೆ. ಅದು ವೈದ್ಯನಾಗುವ ಕನಸು ಕಾಣಬಹುದು, ಶಿಕ್ಷಕನಾಗುವಂತಹ ಕನಸು, ವಿಜ್ಞಾನಿಯಾಗುವ ಕನಸು ಅಥವಾ ದೇಶಕ್ಕೆ ಸೇವೆ ಮಾಡುವ ಕನಸನ್ನು ಕಾಣಬಹುದು. ಆದರೆ ದೊಡ್ಡವರ ಒಂದು ಕ್ಷಣದ ನಿರ್ಧಾರ ಆ ಎಲ್ಲ ಕನಸುಗಳನ್ನು ಶಾಶ್ವತವಾಗಿ ಕೊನೆಗೊಳಿಸಬಹುದು. ಆದ್ದರಿಂದ ನಮ್ಮ ಪ್ರತಿಯೊಂದು ನಿರ್ಧಾರವೂ ಮಕ್ಕಳ ಭವಿಷ್ಯವನ್ನು ನೆನಪಿಸಿಕೊಂಡೇ ಇರಬೇಕು. ಮಕ್ಕಳು ನಮ್ಮ ಆಸ್ತಿಯಲ್ಲ, ಅವರು ನಮ್ಮ ಜವಾಬ್ದಾರಿ. ಆದ್ದರಿಂದ ಪ್ರತಿಯೊಬ್ಬ ಮಗುವಿನ ನಗು ಉಳಿಯುವಂತೆ ಅವರ ಕನಸುಗಳನ್ನು ಅರಳಿಸುವಂತೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಮಕ್ಕಳಿಗೆ ಭಯವನ್ನಲ್ಲ, ಸುರಕ್ಷಿತವಾಗಿ ಬದುಕುವ ಜ್ಞಾನವನ್ನು ಕಲಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ. ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಮೈಸೂರು ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರು ಸ್ಯಾಂಡಲ್ ಸೋಪ್.
4: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುವರೆ, ಸಮಯ 10:01. ಈಗಿನ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಶ್ರುತಿ ಸಂಜಿ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಕ್ರಮವಾಗಿ ಚೆಂಬೈ ವೈದ್ಯನಾಥ ಭಾಗವತರ್ ಮತ್ತು ಚಿತ್ತೂರು ಸುಬ್ರಹ್ಮಣ್ಯ ಪಿಳ್ಳೈ ಅವರ ಹಾಡುಗಾರಿಕೆ. ಮೊದಲಿಗೆ ವಿದ್ವಾನ್ ಚೆಂಬೈ ವೈದ್ಯನಾಥ ಭಾಗವತರ್ ಅವರ ಹಾಡುಗಾರಿಕೆ, ಪಲ್ಲವಿ ಗೋಪಾಲ ಅಯ್ಯರ್ ಅವರ ಕೃತಿ ರಾಗ ತೋಡಿ ಆದಿತಾಳ.

ಚೆಂಬೈ ವೈದ್ಯನಾಥ ಭಾಗವತರ್ ಅವರ ಹಾಡುಗಾರಿಕೆಯಲ್ಲಿ ತೋಡಿ ರಾಗದ ಕೃತಿಯನ್ನು ಕೇಳಿದಿರಿ. ಈಗ ಕೇಳೋಣ ವಿದ್ವಾನ್ ಚಿತ್ತೂರು ಸುಬ್ರಹ್ಮಣ್ಯ ಪಿಳ್ಳೈ ಅವರ ಗಾಯನದಲ್ಲಿ ಕರೂರು ದಕ್ಷಿಣಮೂರ್ತಿಯವರ ಕೃತಿ ರಾಗ ವಕುಳಾಭರಣ ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚೆಂಬೈ ವೈದ್ಯನಾಥ ಭಾಗವತರ್ ಮತ್ತು ಚಿತ್ತೂರು ಸುಬ್ರಹ್ಮಣ್ಯ ಪಿಳ್ಳೈ ಅವರ ಹಾಡುಗಾರಿಕೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:34:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿ

0: ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
1: ಆತ್ಮೀಯ ಕೇಳುಗರೇ, ಗಾನ ಬಜಾನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಇಂದು ಕೇಳೋಣ ಬಾಬಿ ಔರ್ ರಿಷಿ ಕಿ ಲವ್ ಸ್ಟೋರಿ ಚಿತ್ರದ ಗೀತೆ. ಹಾಡಿದ್ದಾರೆ ರಾಗಿನ್ ತಂಡೋನ್ ಮತ್ತು ಆಶೀಶ್ ಚಬ್ರಾ. ಸಾಹಿತ್ಯ ಕಹಾನಿಕರ್, ಸಂಗೀತ ಆಶೀಶ್.

0: Let it be.
1: ಈಗ ಫಿರ್ ತೇರಿ ಕಹಾನಿ ಯಾದ್ ಆಯೆ ಚಿತ್ರದ ಗೀತೆ ಅಲ್ಕಾ ಯಾಜ್ಞಿಕ್ ಅವರ ಸ್ವರದಲ್ಲಿ, ರಚನೆ ಖಟೀಲ್ ಶಾಫೈ, ಸಂಗೀತ ಅಣು ಮಲ್ಲಿಕ್.

0: ವೀರ ಯೋಧರಿಗೊಂದು ನಮನ.
1: ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಕೂಡಲೆದುರು ಒಲುಮೆಯ ಗೆಲುವು. ವೀರರೇ ಭಾರತ ಬಾವುಟ ಹಾರಿಸಿ.
0: ಪ್ರೀತಿಯ ಪೋಷಕರೇ, ಇದೇ ಭಾನುವಾರ ಅಂದರೆ ಜುಲೈ 26ರ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸೌರಭ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳು ದೇಶಭಕ್ತಿ ಗೀತೆಗಳನ್ನ ಹಾಡಬಹುದಾಗಿದೆ. ಸಮಯ ಭಾನುವಾರ ಬೆಳಗ್ಗೆ 10:00 AM-ಯಿಂದ 10:30 AM-ವರೆಗೆ.

0: ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿ ದೇಶಭಕ್ತಿಯನ್ನ ಮೂಡಿಸಲು ಸಹಕರಿಸಿ. ಕರೆ ಮಾಡಲು ದೂರವಾಣಿ ಸಂಖ್ಯೆ 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ನಮ್ಮ ದೇಶ ನಮ್ಮ ಹೆಮ್ಮೆ, ಸೇನಾನಿಗಳ ನಾಡು ನಮ್ಮ ಹೆಮ್ಮೆಯ ಕೊಡುಗೆ. ಪೋಷಕರೇ ಪ್ರೋತ್ಸಾಹ ಕೊಡ್ತೀರಲ್ಲ? ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಜಯಾರ್ಥ ಸೌರಭ. ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಗೂಡಲೆದುರು ಒಲುಮೆಯ ಗೆಲುವು.
1: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕಾರ್ಯಕ್ರಮ ಗಾನ ಬಜಾನದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ. ಶ್ರೋತೃಗಳೇ, ಇನ್ನು ಕೇಳೋಣ ಐ ಹೇಟ್ ಲವ್ ಸ್ಟೋರಿ ಚಿತ್ರದ ಗೀತೆ. ಹಾಡಿದ್ದಾರೆ ರಹತ್ ಫತೇ ಅಲಿ ಖಾನ್. ಈ ಗೀತೆಯ ರಚನೆ ಕುಮಾರ್, ರಾಗ ಸಂಯೋಜಿಸಿದ್ದಾರೆ ವಿಶಾಲ್ ಶೇಖರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ದಿಲ್ ಹೇ ತುಮಾರಾ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ, ಅಲ್ಕಯಾಗ್ನಿಕ್ ಮತ್ತು ಕುಮಾರ್ ಸನು. ರಾಗ ಸಂಯೋಜನೆ ನದೀಮ್ ಶ್ರವಣ್, ಸಾಹಿತ್ಯ ರಚನೆ ಸಮೀರ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿರುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಈ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಐವಿಎಫ್ ಚಿಕಿತ್ಸಾ ವಿಧಾನ, ಈ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾ ವಿಜಯಲಕ್ಷ್ಮಿ ರವೀಶ್ ಅವರೊಡನೆ ಸಂದರ್ಶನ. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಸಮಯ 11:40. ಈಗ ಕಾರ್ಯಕ್ರಮ ಗಾನಡಂಗುರ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ನೆನಪಿರಲಿ ಚಿತ್ರದ ಗೀತೆ, ಹಾಡಿದ್ದಾರೆ ಚಿತ್ರ. ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿರುವ ಅಣ್ಣಾ ಬಾಂಡ್ ಚಿತ್ರದ ಗೀತೆ ಈಗ ಕೇಳೋಣ, ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಸ್ವರಗಳಲ್ಲಿ.

ರಾಜೇಶ್ ಮತ್ತು ಚಿತ್ರ ಅವರ ಸ್ವರಗಳಲ್ಲಿ ಕೇಳೋಣ ರಂಗ ಎಸ್ಎಸ್ಎಲ್ಸಿ ಚಿತ್ರದ ಗೀತೆ. ಈ ಗೀತೆಯ ರಚನೆ ವಿ ನಾಗೇಂದ್ರ ಪ್ರಸಾದ್, ರಾಗ ಸಂಯೋಜಿಸಿದ್ದಾರೆ ಸಂದೀಪ್.

0: ಇಲ್ಲೆಲ್ಲೂ ಕೂಡ ನಿಮ್ದು ಹಣ ಅಂತಸ್ತು ಏನು ಲೆಕ್ಕ ಬರಲ್ಲ. ಅಲ್ಲಿ ಬರೋದೇನು ಅಂದ್ರೆ ನಿಮ್ಮ ಒಳ್ಳೆತನ, ಯಾರಲ್ಲಿ ತುಂಬಾ ಒಳ್ಳೆತನ ಇರುತ್ತೆ, ಯಾರಲ್ಲಿ ಒಳ್ಳೆ ಭಾವನೆಗಳಿರುತ್ತೆ, ಯಾರು ಸಂತೋಷ ಬದುಕ್ತಾ ಇರ್ತಾರೆ, ಯಾರು ನಾಲ್ಕಾರು ಜನಕ್ಕೆ ಸಹಾಯ ಮಾಡಿಕೊಂಡು ಹಂಚ್ಕೊಂಡು ತಿನ್ಕೊಂಡು ಚೆನ್ನಾಗಿ ಬದುಕಿರ್ತಾರಲ್ಲ, ಅವ್ರ ಹೃದಯ ತುಂಬಾ ಚೆನ್ನಾಗಿರುತ್ತೆ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಜುಲೈ 25ರ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗುತ್ತೆ.
0: ನನ್ನ ಹತ್ರ ಬಂದು ನಾನು ಹೇಳದಂಗೆ ಕೇಳಿದ್ರೆ ಐ ವಿಲ್ ಹೆಲ್ಪ್ ಟು ದ ಮ್ಯಾಕ್ಸಿಮಮ್. ನೀವು ಹುಷಾರು ಮಾಡೋಕೆ ನನಗೆ ಎಷ್ಟು ಗೊತ್ತಿದೆ ಎಲ್ಲ ಥರ ಪ್ರಯತ್ನ ಮಾಡ್ಬಿಡ್ತೀವಿ, ಹೆಲ್ಪ್ ಮಾಡ್ತೀವಿ. ಯು ಟು ಅಕ್ಸೆಪ್ಟ್ ಎಸ್ ಎ ಗುಡ್ ಡಾಕ್ಟರ್, ಐ ಆಮ್ ಯುವರ್ ಡಾಕ್ಟರ್, ಯು ಟು ಫಾಲೋ ಮೈ ಇನ್ಸ್ಟ್ರಕ್ಷನ್.
1: ಸಮಯ ಶನಿವಾರ ಸಂಜೆ 5 ಗಂಟೆಗೆ.
0: ಮಡಿಕೇರಿ ಈ ತರ ಮಳೆ ಬಂದು ಈ ತರ ಅಟ್ಮಾಸ್ಫಿಯರ್ ಬಂದ್ರೆ ನನಗೆ ಏನೊಂಥರ ಮನೆಗೆ ಬಂದಂಗೆ ಅನ್ಸುತ್ತೆ, ಯಾಕಂದ್ರೆ ಇದೊಂಥರ ತುಂಬಾ ಇಷ್ಟವಾದಂತ ಪ್ಲೇಸ್ ಮಡಿಕೇರಿ. ಅದರಲ್ಲೂ ಆಕಾಶವಾಣಿ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್.
1: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಕಾರ್ಯಕ್ರಮವನ್ನು ಕೇಳ್ತೀರಾ ಅಲ್ಲ, ವ್ಯಕ್ತಿ ವಿಶೇಷ

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕಾರ್ಯಕ್ರಮ ಗಾನಡಂಗುರದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಕೇಳೋಣ ಕನಸುಗಾರ ಚಿತ್ರದ ಗೀತೆ. ಹಾಡಿದ್ದಾರೆ ಚಿತ್ರ. ಸಾಹಿತ್ಯ ರಚನೆ ಕೆ ಕಲ್ಯಾಣ್, ರಾಗ ಸಂಯೋಜನೆ ರಾಜೇಶ್ ರಾಮನಾಥ್.

ಜೊತೆ ಜೊತೆಯಲ್ಲಿ ಚಿತ್ರಕ್ಕೆಂದು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ.

0: ಚಿತ್ರರಂಗ ಬಹು ಕಲೆಗಳ ಸಂಗಮ.
1: ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ.
0: ಸಾಹಿತ್ಯ, ಸಂಗೀತ, ನೃತ್ಯ, ಅಭಿನಯ, ಬಾಳಿನ ವಿವಿಧ ಮಜಲುಗಳು, ಸೌಂದರ್ಯ ಮೀಮಾಂಸೆ, ಜೀವನ ಸಂದೇಶ ಒಂದೇ ಎರಡೇ.
2: ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯ.
0: ನೂರಾರು ಚಿತ್ರ ಪ್ರೇಮಿಗಳು, ನಟ ನಟಿಯರು, ಬರಹಗಾರರಿಗೆ ಬಾಳಿಗೊಂದು ಸಂತೋಷದ ನೆಲೆ ನೀಡಿದೆ ಚಿತ್ರರಂಗ. ಕೌಟುಂಬಿಕ ಜೀವನದ ಸೊಬಗು, ವೈಚಿತ್ರ್ಯ ಜೊತೆಗೆ ಕರಾಳ ಮುಖಗಳನ್ನು ಸಶಕ್ತವಾಗಿ ಚಿತ್ರಿಸಿದೆ ಸಿನಿಮಾ ರಂಗ.
3: ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು, ಓರಿ ಕಣ್ಣು.
0: ಸುಖ ಬಾಳಿನ ದಾರಿ ತೋರಿದ ಚಿತ್ರರಂಗದಿಂದ ಸೆಳೆಯಲ್ಪಡದ ಕವಿಗಳಿಲ್ಲ, ಕತೆಗಾರರಿಲ್ಲ.

ಆಕಾಶವಾಣಿ ಮಡಿಕೇರಿ, ಸಮಯ 11:34:20. ಶ್ರೋತೃಗಳೇ, ಗಾನಡಂಗುರ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳನ್ನು. ಈಗ ಕೇಳೋಣ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಸ್ವರಗಳಲ್ಲಿ ಬಚ್ಚನ್ ಚಿತ್ರದ ಗೀತೆ, ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯ, ಸಂಗೀತ ವಿ ಹರಿಕೃಷ್ಣ ಅವರದ್ದು.

ಕೃಷ್ಣ ರುಕು ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ಸಾಹಿತ್ಯ ರಚನೆ ಜಯಂತ್ ಕಾಯ್ಕಿನಿ, ಸಂಗೀತ ಶ್ರೀಧರ್ ವಿ ಸಂಭ್ರಮ್.

ಈಗ ಕುವೆಂಪು ರಚನೆಯ ಇಷ್ಟಕಾಮ್ಯ ಚಿತ್ರದ ಗೀತೆಯನ್ನು ಕೇಳಿಬರೋಣ. ಹಾಡಿದ್ದಾರೆ ಚಿಂತನ್ ವಿಕಾಸ್, ರಾಗ ಸಂಯೋಜನೆ ಬಿ ಅಜನೀಶ್ ಲೋಕನಾಥ್.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಗಾನಡಂಗುರ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ. ಶ್ರೋತೃಗಳೇ, ಈಗ ಕೇಳೋಣ ಕೋಟಿ ಕೋಪಟು ಚಿತ್ರದ ಗೀತೆ. ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಮತ್ತು ಶ್ರೇಯಾ ಘೋಷಾಲ್. ಡಿ ಇಮ್ಮನ್ ಅವರು ಸಂಗೀತ ನೀಡಿರುವ

ಗಾನಡಂಗುರ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಜೆಂಟಲ್ಮ್ಯಾನ್ ಚಿತ್ರದ ಗೀತೆ ಹಾಡಿದ್ದಾರೆ ಸಂಜಿತ್ ಹೆಗಡೆ ಮತ್ತು ಸಿಆರ್ ಬಾಬಿ. ಸಾಹಿತ್ಯ ರಚನೆ ನಾಗಾರ್ಜುನ ಶರ್ಮಾ ಮತ್ತು ಕಿನ್ನಲ್ ರಾಜ್. ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್.

ಇದುವರೆಗೆ ಗಾನಡಂಗುರ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ಕೊಡಗಿನ ಜನಪದ ಹಾಡುಗಳು ಪ್ರಸಾರವಾಗಲಿದೆ. 4:30ಕ್ಕೆ ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳುವಿರಿ. ಸಂಜೆ 5 ಗಂಟೆಗೆ ಕೊಡವಸಿರಿ ಕಾರ್ಯಕ್ರಮದಲ್ಲಿ ನಾಟಕ ಪ್ರಸ್ತುತಿ ಪೊಂಬಳಚಕೂಟದ ಸದಸ್ಯರು. ಸಂಜೆ 5:30ಕ್ಕೆ ಚಿತ್ರ ಕಾವೇರಿ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0827222258. ಈ ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಅಡಿಕೆ ಬೆಳೆಯನ್ನ ಬಾಧಿಸುವ ಎಲೆಚುಕ್ಕೆ ರೋಗ ಮತ್ತು ನಿಯಂತ್ರಣ, ಈ ಕುರಿತು ಡಾಕ್ಟರ್ ವಿನಾಯಕ ಹೆಗಡೆ ಅವರೊಂದಿಗೆ ಸಂದರ್ಶನ. ಬಳಿಕ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಗಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಕೇಳುಗರೆ, ಸಮಯ 12 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ರಾಷ್ಟ್ರೀಯ ಪ್ರಸಾರ ದಿನ. 1923 ಜೂನ್ ತಿಂಗಳಲ್ಲಿ ಬಾಂಬೆ ರೇಡಿಯೋ ಕ್ಲಬ್ ಹಾಗೂ ನವೆಂಬರ್ನಲ್ಲಿ ಕಲ್ಕತ್ತಾ ಕ್ಲಬ್ ಭಾರತದಲ್ಲಿ ರೇಡಿಯೋ ಪ್ರಸಾರ ಸೇವೆಯನ್ನು ಖಾಸಗಿಯಾಗಿ ಆರಂಭಿಸಿದವು. 1956 ಆಕಾಶವಾಣಿ ಎಂಬ ಹೆಸರು ಅಧಿಕೃತವಾಯಿತು. ಆಲ್ ಇಂಡಿಯಾ ರೇಡಿಯೋ ಮತ್ತು ಆಕಾಶವಾಣಿ ಎರಡೂ ಹೆಸರುಗಳನ್ನು ಹೊಂದಿದ್ದ ಸಂಸ್ಥೆ ಭಾರತದ ರಾಷ್ಟ್ರೀಯ ಪ್ರಸಾರಕ ಆಕಾಶವಾಣಿ ಎಂದು 2023 ಮೇ 3 ಘೋಷಿಸಲ್ಪಟ್ಟಿತು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಆಕಾಶವಾಣಿಯ ಎ ಶ್ರೇಣಿ ನಾಟಕ ಕಲಾವಿದ ಧಾರವಾಡದ ವೀರಣ್ಣ ಪತ್ತಾರ್.
1: ಜುಲೈ 23 ಅಂದ ತಕ್ಷಣ ರಾಷ್ಟ್ರೀಯ ಪ್ರಸಾರ ದಿನ, ಆಕಾಶವಾಣಿ ಪ್ರಸಾರವನ್ನು ಮಾಡಿದಂತಹ ಅದ್ಭುತವಾದಂತಹ ಕ್ಷಣ. ನಾನು ನಮ್ಮ ಹಳ್ಳಿಯೊಳಗಿದ್ದಾಗ

0: ರೇಡಿಯೋಗಳಿಗೆ ಲೈಸೆನ್ಸ್ ಪೋಸ್ಟ್ ಆಫೀಸ್ನೊಳಗೆ ರೊಕ್ಕ ತುಂಬುದು ದಿನಗಳಿಂದನೂ ನಾನು ಆಕಾಶವಾಣಿ ಕೇಳ್ಕೋತ ಬೆಳೆದೀನಿ. ಕೂತಲ್ಲೇ ಜಗತ್ತಿನ ಸುದ್ದಿಗಳು ಉಚ್ಚ ಮಟ್ಟದೊಳಗೆ ಪ್ರತಿಯೊಬ್ಬರು ಅಡಿಗೆ ಮನೆಯ ತನಕ ಕೇಳುವಂತ ಅದು ನಮ್ಮ ಮುಟ್ಟಿಗೆಯೊಳಗೆ ಬಂದದ. ನ್ಯೂಸ್ ಆನ್ ಏರ್ ಆಪ್ ಮೇಲೆ ನಾವು ಎಲ್ಲಿ ಬೇಕಾದಲ್ಲಿ ಇಡೀ ಜಗತ್ತಿನ ಸುದ್ದಿ ನಮ್ಮ ಕಿಸೆದೊಳಗೆ ಇಟ್ಕೊಂಡು ಕೇಳುವಂತ ದಿನ ಬಂದದ. ಕಲಾ ಕ್ಷೇತ್ರದೊಳಗೆ ನನ್ನನ್ನ ಕಲಾವಿದ ಅಂತ ಗುರುತಿಸಿದ್ದೇ ಆಕಾಶವಾಣಿ. ವೈಜ್ಞಾನಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು, ಸಾಮಾಜಿಕ ನಾಟಕಗಳು ಆಕಾಶವಾಣಿ ತನ್ನ ಮೈಲುಗಲ್ಲನ್ನು ಸ್ಥಾಪಿಸದ ಆಕಾಶವಾಣಿಗೆ ಒಳ್ಳೆಯದಾಗಲಿ. ನಮಸ್ಕಾರ.
1: ಆಧುನಿಕ ಭಾರತದ ನಿರ್ಮಾತೃ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಜನ್ಮದಿನವೆಂದು 1856 ಜುಲೈ 23ರಂದು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜನಿಸಿದ ತಿಲಕರು ಸತಿ ಪದ್ಧತಿ, ಸ್ವರಾಜ್ಯ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಣನೀಯ ಕೊಡುಗೆ ನೀಡಿದ ಸ್ವಾತಂತ್ರ್ಯ ಸೇನಾನಿ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನವೆಂದು 1906 ಜುಲೈ 23ರಂದು ಮಧ್ಯಪ್ರದೇಶದ ಅಲಿರಾಜಪುರದಲ್ಲಿ ಜನಿಸಿದ ಅವರು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ನಿನ ಸಕ್ರಿಯ ಸದಸ್ಯರಾಗಿದ್ದರು. ಇಂದು ಹಲವೆಡೆ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಆಷಾಢ ಏಕಾದಶಿ ಪ್ರಯುಕ್ತ ಧಾರವಾಡ ಪಂಢರಪುರ ನಡುವೆ ಇಂದಿನಿಂದ 28ನೇ ತಾರೀಖಿನವರೆಗೆ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳು ಸಂಚರಿಸಲಿವೆ. ಪ್ರತಿದಿನ ಬೆಳಗ್ಗೆ 6ಕ್ಕೆ ಧಾರವಾಡದಿಂದ ಹೊರಡುವ ರೈಲು ಅದೇ ದಿನ ಸಂಜೆ 4:50ಕ್ಕೆ ಪಂಢರಪುರ ತಲುಪಲಿದೆ. ಪಂಢರಪುರದಿಂದ ಸಂಜೆ 6:40ಕ್ಕೆ ಹೊರಟು ಮರುದಿನ ಬೆಳಗ್ಗೆ 4:30ಕ್ಕೆ ಧಾರವಾಡಕ್ಕೆ ಆಗಮಿಸಲಿದೆ. ಕೇಲಿ ಸಂಸ್ಥೆಯ ಹುಬ್ಬಳ್ಳಿ ಶ್ರೀ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ, ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಕೇಲಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ಉದ್ಘಾಟನೆ ನಾಡಿದ್ದು ಜುಲೈ 25ರಂದು ನಿಗದಿಯಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಸಮಾರಂಭವನ್ನು ಮುಂದೂಡಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಜಾಪ್ರಭುತ್ವ ಬಲಪಡಿಸುವ ಕೆಲಸವಾಗಿದ್ದು ಪ್ರತಿಯೊಬ್ಬ ನಾಗರಿಕರು ಪಾಲ್ಗೊಳ್ಳುವಂತೆ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾ ರಾಹುಲ್ ಕೀರ್ತಿ ಕೋರಿದ್ದಾರೆ. ಸ್ವೀಪ್ ಚಟುವಟಿಕೆ ಅಡಿ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ವಿವರ ಲಭ್ಯವಿರದಿದ್ದರೂ ವೈಯಕ್ತಿಕ ವಿವರ ಭರ್ತಿ ಮಾಡಿ ಎನ್ಯುಮರೇಷನ್ ಅರ್ಜಿಯನ್ನು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಲ್ಲಿಸಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪ ಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 9,70,508 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದು ಆರಂಭವಾಗಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚಗಾರ್ ಕೊಪ್ಪಲಿನ ವಿಶೇಷ ಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F-57 ಶಾರ್ಟ್ಪಟ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ ಇಬ್ಬರು ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಕಲಬುರಗಿ ತಾಲೂಕು ಹಾಗರಗುಂಡಗಿ ಗ್ರಾಮದ ಪ್ರತೀಕ್ಷಾ ನಿಜಲಿಂಗಪ್ಪ ರಾವೂರ್ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ನೃತ್ಯ ಪ್ರದರ್ಶಿಸಲಿರುವ ದಿ ಘುಂಗ್ರೂ ರೆವಲ್ಯೂಷನ್ಸ್ 6 ಕಲಾವಿದರ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಪ್ರಸ್ತುತ ಇಂಗ್ಲೆಂಡ್ನಲ್ಲಿ ಉದ್ಯೋಗಿಯಾಗಿರುವ ಪ್ರತೀಕ್ಷಾ ಭರತನಾಟ್ಯವನ್ನು ಇಂದು ಪ್ರಸ್ತುತಪಡಿಸಲಿದ್ದಾರೆ. ಬಳ್ಳಾರಿ ತಾಲೂಕು ಯರಗುಡಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಜೋರಾದ ಮಳೆ, ಮಲೆನಾಡಿನಲ್ಲಿ ಸಾಧಾರಣ ಹಾಗೂ ಅರೆ ಮಲೆನಾಡು ಪ್ರದೇಶವಾದ ಬೆಳಗಾವಿಯಲ್ಲಿ ಉತ್ತಮ ಮಳೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಶಿವಮೊಗ್ಗದಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಸೋನೆ ಮಳೆ. ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗಿದ್ದು ಹಲವೆಡೆ ಇಂದೂ ಸಹ ಮಳೆ ಮುಂದುವರೆಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಕೇಳಿ, ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ, ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಕಾರ್ಯಕ್ರಮದ ಮೊದಲ ಅಂಗವಾಗಿ ಶರ್ಮಿಳಾ ರಮೇಶ್ ಇವರಿಂದ ಭಾವಗೀತೆ. ರಚನಾಕಾರರು ಬಿಆರ್ ಲಕ್ಷ್ಮಣರಾವ್.

0: ಕಾಡುತ್ತಿರುವೆ ನಾನು.
1: ಇನ್ನು ಮುಂದೆ ಸೋಮವಾರಪೇಟೆಯ ಗೀತಾಂಜಲಿ ಎನ್ಎಂ ಇವರಿಂದ ಕವನ ವಾಚನ.
2: ಕವನದ ಶೀರ್ಷಿಕೆ ಮುಟ್ಟು. ಮುಟ್ಟು ಮುಟ್ಟು ಮುಟ್ಟೆಂದೇಕೆ ಮುಟ್ಟದೆ ಅವಳಿಂದ ಅಂತರ ಕಾಯ್ದುಕೊಳ್ಳುವಿರಿ? ಮುಟ್ಟು ಮುಟ್ಟೆಂದೇಕೆ ಮುಟ್ಟದೆ ಅವಳನ್ನು ದೂರ ಇರಿಸುವಿರಿ? ಅವಳ ಅದೇ ಮುಟ್ಟಿನ ರಕ್ತ ಮಾಂಸಗಳ ಭಾಗವಾಗಿಯಲ್ಲವೇ ನೀವೆಲ್ಲರೂ ಈ ಜಗಕ್ಕೆ ಬಂದಿರುವಿರಿ? ಉದರ ದಹಿಸುವ ನೋವು ಸಹಿಸುತ್ತ ಹೆತ್ತಿರುವಳಲ್ಲವೇ ನಿಮ್ಮನ್ನು? ತನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಪೋಷಿಸಿ ಬದುಕಿಸಿರುವಳಲ್ಲವೇ ನಿಮ್ಮನ್ನು?

0: ತನ್ನ ಜೀವ ಲೆಕ್ಕಿಸದೆ ಜನ್ಮ ನೀಡಿ ಕೊಟ್ಟಿರುವಳಲ್ಲವೇ ನಿಮಗೆ ಈ ಬದುಕನ್ನು? ಕೊನೆ ಉಸಿರಿರುವವರೆಗೂ ಗಂಡ ಮಕ್ಕಳ ಸುಖ ಸಂತೋಷಕ್ಕೆ ಪುಕ್ಕಟ್ಟೆ ದುಡಿಯುವ ಅವಳನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರೆಸುವುದೇನೂ ಬೇಡ. ಅಪಶಕುನವೆಂದು ಅಪವಾದ ಹೊರಿಸುವ ಮುನ್ನ ಕನಿಷ್ಠ ಮಾನವೀಯತೆಯಿಂದ ಒಮ್ಮೆ ಯೋಚಿಸಿ ನೋಡಿ. ಮುಟ್ಟು ಎಂದೂ ಅಪಶಕುನವಲ್ಲ. ಮೂಢನಂಬಿಕೆಯನ್ನು ಮೂಟೆ ಕಟ್ಟಿ ಅಜ್ಞಾನದ ಪೊರೆ ಕಳಚಿ ವಾಸ್ತವದ ನೆಲೆಗುಟ್ಟಿನಲ್ಲೊಮ್ಮೆ ಯೋಚಿಸಿ ನೋಡಿ. ಸೃಷ್ಟಿಗೆ ಕಾರಣವಾದ ಅವಳ ಮುಟ್ಟು ಎಂದೂ ಕೊಳಕಲ್ಲ, ಅನಿಷ್ಟವೂ ಅಲ್ಲ. ಸೃಷ್ಟಿಯ ವಿಸ್ಮಯಗಳನ್ನು ಹೊತ್ತಿರುವ ಭಂಡಾರ ಅವಳು, ಸೃಷ್ಟಿಯ ಇರುಹಿನ ರೂವಾರಿಯವಳು, ಸೃಷ್ಟಿಗೆ ಸಾಕ್ಷಿಯಾಗಿ ನಿಂತಿರುವ ಮಹೋನ್ನತ ಮಾತೆಯವಳು. ಅವಳ ಮುಟ್ಟೆ ಈ ಜಗದಿರುಹು, ಅವಳ ಮುಟ್ಟೆ ನಿನ್ನಿರುಹು, ಅವಳ ಆ ಮುಟ್ಟೆ ಸೃಷ್ಟಿಗಿರುಹು. ಮುಟ್ಟಲ್ಲಿ ಅವಳು ಅನುಭವಿಸುವ ಸಹಿಸಲಾರದ ನೋವಿಗಿಂತ ಈ ಕುರುಡು ಸಮಾಜ ಕೊಟ್ಟಿರುವ ಹಣೆಪಟ್ಟುಗಳ ನೋವಿಗೆ ಒಂದು ಪಟ್ಟು ತೂಕ ಹೆಚ್ಚು. ಕಷ್ಟ ನಷ್ಟಗಳ ಮೆಟ್ಟಿ ಮನುಕುಲವನ್ನು ಉಳಿಸಿ ಬೆಳೆಸಿ ಸೃಷ್ಟಿಗೇ ಜೀವ ಕೊಟ್ಟ ಸಂಜೀವಿನಿಗೆ ಅಪಶಕುನ, ಅಶುಭ, ಕೊಳಕೆಂದು ಕರೆವ ಈ ಕುರುಡು ಸಮಾಜಕ್ಕೆ ನಾ ಹೇಳುತ್ತಿರುವೆ, ಮುಟ್ಟು ಎಂದೂ ಅಪಶಕುನವಲ್ಲ, ಕೊಳಕೂ ಅಲ್ಲ, ಅಶುಭವೂ ಅಲ್ಲ. ಅದೊಂದು ಸೃಷ್ಟಿಯ ಸಹಜ ಪ್ರಕ್ರಿಯೆ. ಈ ಸತ್ಯವನ್ನರಿತು ಜ್ಞಾನದ ಕಣ್ತೆರೆದೊಮ್ಮೆ ನೋಡಿ. ಪ್ರತಿ ಹೆಣ್ಣಿನ ಅಂತರಾಳದ ಆ ನೋವಿನ ಆರ್ತನಾದವನ್ನೊಮ್ಮೆ ಕೇಳಿ, ಆ ಆರ್ತನಾದವನ್ನೊಮ್ಮೆ ಕೇಳಿ.
1: ಇನ್ನು ಮುಂದೆ ದೀಪಿಕಾ ಸಂದೀಪ್ ಇವರಿಂದ ಲೇಖನ ತವರಿನ ಬಗ್ಗೆ.
2: ತವರುವನೆ, ವಾಹ್! ಹೆಣ್ಣಿಗೆ ಈ ಜಗತ್ತಿನಲ್ಲಿ ಏನೇ ಸಿಕ್ಕಿದ್ರು ತವರು ಕೊಡುವ ಸಂತೋಷ ನೆಮ್ಮದಿಯೇ ಬೇರೆ. ಯಾವ ಸಂಪತ್ತು ನೀಡದ ಅನನ್ಯ ಅನುಭವ ಅದು. ತವರಿನ ದಾರಿಯಲ್ಲಿ ಹಳೆಯ ನೆನಪುಗಳನ್ನು ಸವಿಯುತ್ತಾ ಸಾಗುವ ಮಜಾನೇ ಬೇರೆ. ಅದೆಷ್ಟೇ ದುಃಖ ದುಮ್ಮಾನಗಳಿರಲಿ ಎಲ್ಲವನ್ನು ಮರೆತು ಒಂದಷ್ಟು ಸಮಯ ಕಳೆದು ಹೋಗಿಬಿಡ್ತೇವೆ. ಅಲ್ಲಿ ಬೀಸೋ ಗಾಳಿನೇ ಬೇರೆ ಏನೋ ಚೈತನ್ಯ ನೀಡುತ್ತೆ ದೇಹಕ್ಕೆ. ಹೌದು, ಹೃದಯದಿ ಭಾವನೆಗಳ ಝರಿಯೊಂದು ವೈಯಾರದಿಂದ ಹರಿದಂತೆ ನರ ನಾಡಿಗಳಲ್ಲಿ ಹೊಸ ಚೇತರಿಕೆಯ ಅನುಭವ. ನಮ್ಮವರು ಕಾಣುವವರೆಗೂ ತೀರದ ತವಕ. ಅಂದಹಾಗೆ ಈ ಭಾವನೆಗಳಿಗೆ ವಯಸ್ಸಿನ ಹಂಗಿಲ್ಲ. 18 ಹುಡುಗಿಯಿಂದ ಹಿಡಿದು ಹಣ್ಣು ಹಣ್ಣು ಮುದುಕಿಯೇ ಆದ್ರೂ ತವರಿಗೆ ಅವಳು ಮಗಳೇ. ನಮ್ಮೊಡಲಲ್ಲಿ ಅಡಗಿದ ಅದೆಷ್ಟೋ ಕಷ್ಟ ನೋವುಗಳಿಗೆ ತವರು ಮನೆ ಅನ್ನೋದು ಪರಿಹಾರವೂ ಆಗಿರುತ್ತೆ. ಬೆಳಕಿಗಿಂತಲೂ ವೇಗವಾಗಿ ಓಡುವ ಈ ಹೃದಯ ತವರು ಮನೆ ಎಂದ ಕೂಡಲೇ ನಾವು ನಿಂತ ಜಾಗದಿಂದಲೇ ಕಿಲೋಮೀಟರ್ ಗಟ್ಟಲೆ ದೂರವಿರುವ ತವರಿಗೊಂದು ಸುತ್ತು ಹಾಕಿ ಅಲ್ಲೊಮ್ಮೆ ಒಡನಾಡಿ ಬಂದಿರುತ್ತದೆ. ತವರು ಮನೆ ಹೆಣ್ಣಿಗೆ 1,000 ಸೈನಿಕರ ಬಲ ತಂದುಕೊಡುತ್ತದೆ. ಇಲ್ಲೊಂದು ವಿಪರ್ಯಾಸ ಏನಂದ್ರೆ, ಹಣ ಆಸ್ತಿ ಎನ್ನುವ ವಿಚಾರ ಬಂದಾಗ ಎಲ್ಲಾ ಭಾವನಾತ್ಮಕ ಸಂಬಂಧಗಳು ಕೂಡ ಒಡೆದು ಹೋಗುತ್ತದೆ. ಅದೆಷ್ಟು ಹೆಣ್ಣು ಮಕ್ಕಳು ತವರನ್ನು ಇದೇ ಕಾರಣಕ್ಕೆ ದೂರ ಮಾಡಿಕೊಂಡಿದ್ದಿದೆ. ಕಳೆದುಕೊಂಡ ಬಳಿಕ ಕೊರಗುವವರನ್ನೂ ಕಂಡಿದ್ದೇವೆ. ಅದೇನೇ ಆಗಿದ್ರೂ ಗಂಡನ ಮನೆಯಲ್ಲಿರುವ ಕೋಟಿ ಆಸ್ತಿಗಿಂತ ತವರಿಂದ ಸಿಗುವ ಬಾಗಿನ, ತವರಿನ ಹಿಡಿ ಪ್ರೀತಿಗೇನೆ ತೂಕ ಜಾಸ್ತಿ. ಇದಕ್ಕೆ ಯಾವ ಕುಲಧರ್ಮದ ಹಂಗಿಲ್ಲ. ತವರಲ್ಲಿ ಅದೆಷ್ಟು ಬಡತನದಲ್ಲಿ ಬೆಂದಿರಲಿ, ನೆನಪಿನಲ್ಲಿ ಜಾರಿದಾಗ ಮಾತ್ರ ಹೃದಯ ಅರಳುತ್ತೆ. ನಾವೆಷ್ಟೇ ಕಷ್ಟದಲ್ಲಿದ್ರೂ ಕೂಡ ನಮ್ಮ ತವರು ಮನೆ ಸೊಂಪಾಗಿರಲಿ ಎನ್ನುವುದೇ ಹೆಣ್ಣು ಮಗಳ ಹಾರೈಕೆ. ಇದೀಗ ಗೋಣಿಕೊಪ್ಪದ ಜಯಲಕ್ಷ್ಮಿ ಎಂವಿ ಇವರಿಂದ ಸ್ವರಚಿತ ಕವನ.

0: ಈಗ ಮಡಿಕೇರಿಯ ಪುಷ್ಪ ಡಿಎಚ್ ಇವರಿಂದ ಕವನ ವಾಚನ.
1: ನನ್ನ ಕವನದ ಶೀರ್ಷಿಕೆ ಧಗೆಯ ಬೇಗೆ. ವರ್ಷದಿಂ ವರುಷಕ್ಕೆ ಹೆಚ್ಚುತ್ತಲಿದೆ ಬಿಸಿಲ ಬೇಗೆ ಕುದಿಯುತ್ತಾ, ತರುಲತೆಗಳ ಬುಡಕ್ಕೆ ಕೊಡಲಿ ಇಟ್ಟಿಹೆವು ಆಧುನಿಕತೆಯ ಅಪ್ಪುತ. ಕಾಂಕ್ರೀಟ್ ಕಾಡನ್ನು ಬೆಳೆಸಲೆಂದೇ ಹಸಿರಿನ ಮಾರಣ ಹೋಮ. ಕೈಗಾರೀಕರಣದ ಭೂತಕ್ಕೆ ಭುವಿ ಕಕ್ಕಿಹಳಲ್ಲ ವಿಷದ ಧೂಮ. ನೀರಿಲ್ಲದೆ ಬಾನಾಡಿ ಪಶುಗಳು ತತ್ತರಿಸಿವೆ, ಕಾಯುತ್ತಿದೆ ತೂಗುಗತ್ತಿ. ಜಲಮೂಲಗಳು ಬತ್ತಿ ಬೆವರನೇ ಬಿತ್ತಿ ಕಾದಿಯುವುದೆಲ್ಲರ ನೆತ್ತಿ. ಅಬ್ದೀಪನು ಮುನಿದಿಹನೇ, ಎಳೆಯನ್ನೇ ತೊರೆದಿಯನೇ ದುಃಖ ದುಮ್ಮಾನದಲ್ಲಿ. ತಪ್ಪುಗಳ ಮನ್ನಿಸುತ್ತ ಹೂಮಳೆಯ ತನಿಯರೇ ಬಾರೋ ನಮ್ಮನೀಗ ತಣಿಸುತ್ತಲಿ. ಮೋಹದ ಹಿಂದೆಯೇ ದುಃಖದ ಗಂಟು ಅರಿಯುತ ವಿನಾಶವ ತಡೆಗಟ್ಟಿ, ಪ್ರಕೃತಿಯೊಡಲನು ಪೊರೆದರೆ ನಾವು ಮುನಿಯನು ವರುಣನು ಜಗಜಟ್ಟಿ.
0: ಇನ್ನು ಮುಂದೆ ಶರ್ಮಿಳಾ ರಮೇಶ್ ಇವರಿಂದ ಭಾವಗೀತೆ.
2: ರಚನಾಕಾರರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ.

0: ಇದೆ ಗೀತಾಂಜಲಿ ಎನ್ಎಂ ಇವರಿಂದ ಕವನ ವಾಚನ.
1: ಕವನದ ಶೀರ್ಷಿಕೆ ಮಾಸಿದ ನನ್ನವ್ವನ ಸೀರೆ. ಮಾಸಿತ್ತು ನನ್ನವ್ವನ ಸೀರೆ, ಸವೆದು ಮಾಸಿತ್ತು ನನ್ನವ್ವನ ಸೀರೆ. ಮದುವೆ ಮುಂಜಿ ಸಿನಿಮಾ ಎಂದು ಸುತ್ತಲೂ ಉಟ್ಟು ಮಾಸಿರಲಿಲ್ಲ, ಆದರೂ ಸವೆದು ಮಾಸಿತ್ತು ನನ್ನವ್ವನ ಸೀರೆ. ನನ್ನ ನಿದ್ರೆಗೆ ಜೋಕಾಲಿ ಕಟ್ಟಿ ಜಗ್ಗಿ ಜಗ್ಗಿ ಸವೆದಿತ್ತು. ನಾ ಆಟವಾಡಿ ಬಂದಾಗ ನನ್ನ ಬೆವರ ಒರೆಸಿ ಕೊಳಕಾಗಿ ಮಾಸಿತ್ತು. ನನ್ನಳುವಿನ ಕಣ್ಣೀರು ಸಿಂಬಳ ಒರೆಸಿ ಒರೆಸಿ ಸವೆದು ಮಾಸಿತ್ತು ನನ್ನವ್ವನ ಸೀರೆ. ಹಸಿವೆಂದು ಚೀರುತ್ತಾ ನಾ ಸೆರಗು ಹಿಡಿದು ಎಳೆದಾಗ ಹರಿದಿತ್ತು. ಹಾಲುಣಿಸುವಾಗ ದೃಷ್ಟಿ ತಾಗದಿರಲೆಂದು ನನಗೆ ಪರದೆಯಾಗಿ ಮರೆಯಾಗಿತ್ತು. ನಾ ಮಲಗಿದಾಗ ಚಳಿಯಾಗದಿರಲೆಂದು ಬೆಚ್ಚಿನೆಯ ಕೌದಿಯಾಗಿತ್ತು. ಸುರಿವ ಮಳೆ ಗಾಳಿಗೆ ನನಗೆ ಕೊಡೆಯಾಗಿ ಸವೆದು ಮಾಸಿತ್ತು ನನ್ನವ್ವನ ಸೀರೆ. ತನ್ನ ಕರುಳ ಕುಡಿಗಾಗಿ ಸರ್ವವನ್ನೂ ತ್ಯಾಗ ಮಾಡಿ ಹೊಸ ಅಂಗಿ ಕೊಡಿಸಲೆಂದು ಅದೇ ಹಳೆ ಸೀರೆಯಲ್ಲೇ ಉಳಿದು ಅಳಿದು ಬಿಟ್ಟಳಲ್ಲ ನನ್ನವ್ವ. ಅವಳೆಂದು ತನ್ನ ಖುಷಿಗಾಗಿ ಉಟ್ಟು ಸವೆಸಲಿಲ್ಲ, ಅವಳೆಂದು ತನ್ನ ಖುಷಿಗಾಗಿ ಉಟ್ಟು ಸವೆಸಲಿಲ್ಲ. ನಾ ಹುಟ್ಟಿ ಸವೆಸಿಬಿಟ್ಟೆ, ನಾ ಹುಟ್ಟಿ ಸವೆಸಿಬಿಟ್ಟೆ.
0: ಈಗ ವಿರಾಜಪೇಟೆಯ ರಜಿತಾ ಕಾರ್ಯಪ್ಪ ಇವರಿಂದ ಕವನ ವಾಚನ.
2: ಮೊದಲ ಕವನದ ಶೀರ್ಷಿಕೆ ಕನಸು ಮಾರಾಟಕ್ಕಿವೆ. ಕನಸುಗಳ ಮಾರುಕಟ್ಟೆಯಲ್ಲಿ ಕನಸುಗಳ ಮಾರಲು ಬಂದಿಹೇನು? ಇಲ್ಲಿ ತರಹೇವಾರಿ ಕನಸುಗಳು ಲಭ್ಯ, ಮಕ್ಕಳ ಲೋಕದಿಂದ ಕಿನ್ನರ ಲೋಕದವರೆಗೂ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ, ಯಾರಿಗೆ ಯಾವುದು ಬೇಕೋ ಆಯ್ದುಕೊಳ್ಳಿ. ಕೆಲವೊಂದು ಬಿಕರಿಯಾಗದೆ ಹಾಗೇ ಉಳಿದಿವೆ ಧೂಳಿಡಿದು. ರಂಗುರಂಗಿನ ಕನಸುಗಳು ಮಾತ್ರ ಚೌಕಾಸಿ ಇಲ್ಲದೆ ಮಾರಾಟವಾಗುತ್ತಿವೆ. ಸತ್ವವಿದ್ದು ತಳುಕು ಬಳುಕು ಇಲ್ಲದವು ಸುಮ್ಮನಿದ್ದು ಬಿಟ್ಟಿವೆ. ಲೋಕದ ರೀತಿ ರಿವಾಜು ಕಂಡು ಗ್ರಾಹಕರು ಕಡಿಮೆ ಎಂದಲ್ಲ, ಆಯ್ದುಕೊಳ್ಳುವವರು ಕಡಿಮೆ ಎಂದು. ಸ್ವರ್ಗದ ಆಸೆಯ ಕನಸುಗಳು ಬೇಗ ಬೇಗ ಖಾಲಿಯಾಗುತ್ತಿವೆ, ಯಾವುದೇ ರಿಯಾಯಿತಿ ಇಲ್ಲದೆ. ಹಾಗಿದ್ದರೆ ಹೇಳಿಬಿಡಿ, ನಿಮಗೆ ಯಾವುದು ಇಷ್ಟ ಅದೇ ಮಾರುವೆ ನಿಮ್ಮಿಷ್ಟದ ದರದಲ್ಲಿ. ಮುಂದಿನ ಕವಿತೆ ನೋವಿನ ಚೀತ್ಕಾರ. ಸುಕ್ಕುಗಟ್ಟಿದ ಮುಖ, ಬಾಗಿದ ಗೂನು ದೇಹವ ಹೊತ್ತು ಮಳೆ ಬಿಸಿಲೆನ್ನದೆ ಮಸೀದಿ ಮಂದಿರದ ಮುಂದೆ ಕೈಯೊಡ್ಡುತ್ತಿತ್ತು ಆ ಬಡಜೀವ. ಮನೆಯೊಳಗಿನ ಮುಖ ನೆರಿಗಟ್ಟಿದ ಒಡಲ ಕುಡಿಯ ದರ್ದು ಸಹಿಸಲಾಗದೆ ಅವಳಿಗೊಂದು ಬಾಳು ದೊರಕಿಸಲು ಪರದಾಡುತ್ತಿತ್ತು ಈ ಹಿರಿಜೀವ. ಬಂದವರು ಹೋದವರೆಲ್ಲ ಕೇಳಿದ್ದು ಒಂದೇ, ಎಷ್ಟು ಕಾಸಿ, ಎಷ್ಟು ಬಂಗಾರ? ಯಾರೊಬ್ಬರೂ ಕೇಳದೇ ಹೋದರೆ ಅವಳೆದೆಯೊಳಗಿನ ನೋವಿನ ಚೀತ್ಕಾರ? ಕಾಗದದ ಚೋರು ಚಿನ್ನದ ತಗಡಿಗಿರುವ ಬೆಲೆ ತನಗಿಲ್ಲವಲ್ಲ ಎಂದು ಕೊರಗಿದರೂ ಏನು ಪ್ರಯೋಜನ? ಬಡತನದ ಬೇಗೆಯೊಳು ಬೆಂದಿಹ ಜೀವಕ್ಕೆ ಎದೆಯೊಳಗಿನ ನೋವು ತಡೆಯಲು ಸಾಧ್ಯವಾಗದೆ? ತಲೆಗೆ ಕಟ್ಟಿದ ರುಮಾಲಿಂದ ಹಿಣುಕುತ್ತಿದ್ದ ಬೆಳ್ಳಿ ಕೂದಲು ಕೂಡ ಅಣಕಿಸಿದಂತಿತ್ತು. ಮನಸರಿತು ಕೈಹಿಡಿಯಲು ಯಾರಾದರೂ

0: ಬರಲಾರರೇ ಎಂದು ಹಗಲು ರಾತ್ರಿ ಕೈಯೆತ್ತಿ ಬೇಡುತ್ತಿದ್ದವಳ ಕೆನ್ನಿಯ ಮೇಲೆ ಬಿಸಿ ಹನಿಯೊಂದು ಜಾರುತ್ತಿತ್ತು.
1: ಕಾರ್ಯಕ್ರಮದ ಕೊನೆಯಲ್ಲಿ ಶರ್ಮಿಳಾ ರಮೇಶ್ ಇವರಿಂದ ಭಾವಗೀತೆ.
2: ರಚನಾಕಾರರು KS ನರಸಿಂಹಸ್ವಾಮಿ.

0: ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಿರೂಪಣೆ ಮಾಡಿದ ನಾನು ದೀಪಿಕಾ ಸಂದೀಪ್ ಮತ್ತು
1: ನಾನು ಶರ್ಮಿಳಾ ರಮೇಶ್.
0: ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.
2: ಗೆಳತಿಯರೇ, ಇದುವರೆಗೆ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30:40.
2: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲ್.
1: ಇದೊಂದು ಪ್ರಕಟಣೆ. ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ನಲ್ಲೂರಿನಲ್ಲಿ

0: ಸ್ವಯಂ ವೈದ್ಯರು ನೇಮಕಾತಿ ಹೊಂದಿದ್ದು, ಸಾರ್ವಜನಿಕರ ತಪಾಸಣೆಗೆ ವಾರದಲ್ಲಿ ಸೋಮವಾರ, ಮಂಗಳವಾರ, ಗುರುವಾರ ಮತ್ತು ಶನಿವಾರ ಲಭ್ಯವಿರುತ್ತಾರೆ. ಸಾರ್ವಜನಿಕರು ಇಲಾಖಾ ಸೇವೆಯನ್ನ ಪಡೆಯಲು ಈ ಮೂಲಕ ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 944823284. ಎರಡು ಸಾವಿರದ 2026-27 ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗ ಒಂದು ವಿದ್ಯಾರ್ಥಿಗಳಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ, ವಿದ್ಯಾಸಿರಿ, ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇದೇ ಆಗಸ್ಟ್ 31. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸ ಹೀಗಿದೆ: https://ssp.postmetric.karnataka.gov.in. ಕಾರ್ಯಕ್ರಮಗಳ ವಿವರ, ಸೌಲಭ್ಯ ಪಡೆಯಲು ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳು ಹಾಗೂ ಕಾರ್ಯಕ್ರಮಗಳ ಸರ್ಕಾರಿ ಆದೇಶಗಳಿಗಾಗಿ ಇಲಾಖಾ ವೆಬ್ಸೈಟ್ https://bcwd.karnataka.gov.in ಇದನ್ನು ನೋಡಬಹುದು.
1: ವೀರ ಯೋಧರಿಗೊಂದು ನಮನ. ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಕೂಡಲೆದುರು ಒಲುಮೆಯ ಗೆಲುವು. ವೀರರೇ ಭಾರತ ಬಾವುಟ ಹಾರಿಸಿ. ಪ್ರೀತಿಯ ಪೋಷಕರೇ, ಇದೇ ಭಾನುವಾರ ಅಂದರೆ ಜುಲೈ 26 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸೌರಭ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳು ದೇಶಭಕ್ತಿ ಗೀತೆಗಳನ್ನ ಹಾಡಬಹುದಾಗಿದೆ. ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 10:30 ವರೆಗೆ.

0: ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿ ದೇಶಭಕ್ತಿಯನ್ನ ಮೂಡಿಸಲು ಸಹಕರಿಸಿ. ಕರೆ ಮಾಡಲು ದೂರವಾಣಿ ಸಂಖ್ಯೆ 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ನಮ್ಮ ದೇಶ ನಮ್ಮ ಹೆಮ್ಮೆ, ಸೇನಾನಿಗಳ ನಾಡು ನಮ್ಮ ಹೆಮ್ಮೆಯ ಕೊಡುಗೆ. ಪೋಷಕರೇ ಪ್ರೋತ್ಸಾಹ ಕೊಡ್ತೀರಲ್ಲ? ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಜಯ ಸೌರಭ. ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಗೂಡಲೆದುರು ಒಲುಮೆಯ ಗೆಲುವು.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಐವಿಎಫ್ ಚಿಕಿತ್ಸಾ ವಿಧಾನ ಈ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್.
1: ಕೆಲವರೆ ಪ್ರತಿ ವರ್ಷ ಜುಲೈ 25ರಂದು ವಿಶ್ವ ಐವಿಎಫ್ ದಿನವೆಂದು ಆಚರಿಸಲಾಗುತ್ತೆ. ಈ ಐವಿಎಫ್ ಅನ್ನೋ ಪದವನ್ನ ಕೇಳಿದ ಕೂಡಲೇ ಸಾಕಷ್ಟು ಜನರಲ್ಲಿ ಗೊಂದಲ ಮೂಡುತ್ತೆ. ಹೀಗಂದ್ರೇನು, ನಿಜವಾಗಿಯೂ ಈ ಚಿಕಿತ್ಸೆಯಲ್ಲಿ ಏನನ್ನು ಮಾಡ್ತಾರೆ, ಹಾಗೆ ಇದು ಹೇಗೆ ಮಕ್ಕಳಾಗದ ಪೋಷಕರಿಗೆ ಉಪಯುಕ್ತ ಅಂತ, ಇದರ ಬಗ್ಗೆ ನಮಗೆ ಬೇಕಾದ ಎಲ್ಲಾ ಮಾಹಿತಿನ ಸ್ಪಷ್ಟವಾಗಿ ನೀಡಲು ನಮ್ಮೊಂದಿಗೆ ಇವತ್ತು ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರಿದ್ದಾರೆ. ಇವರ ಬಗ್ಗೆ ಹೇಳೋದಾದ್ರೆ, ಇವರು ಶಿವಮೊಗ್ಗದಲ್ಲಿ ತಮ್ಮದೇ ಆದ ಶ್ರೀ ಲಕ್ಷ್ಮಿ ನರ್ಸಿಂಗ್ ಹೋಮ್ ನಲ್ಲಿ ಕಳೆದ 23 ವರ್ಷಗಳಿಂದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಫಾಕ್ಸಿಯ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ.

0: ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೇ, ನಿಮಗೆ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಆದ ಸ್ವಾಗತ.
1: ನಮಸ್ಕಾರ ಡಾಕ್ಟರ್ ಸುಶ್ರಾವ್ಯ.
0: ಡಾಕ್ಟರ್, ಈಗ ಎಲ್ಲಿ ಕೇಳಿದ್ರು ಈ IVF ವಿಧಾನ ಬಹಳ ಸಾಮಾನ್ಯವಾಗಿಬಿಟ್ಟಿದೆ ಅಂತ ನಾವು ಹೇಳ್ಬೋದು. ಆದ್ರೆ ನಮ್ಗೆ ಈ ವಿಧಾನದ ಬಗ್ಗೆ ಅಷ್ಟು ಸ್ಪಷ್ಟವಾದ ಮಾಹಿತಿ ಇಲ್ಲದ ಕಾರಣ ನಮ್ಮ ಕೇಳುಗರಿಗೆ ಈ IVF ಚಿಕಿತ್ಸೆ ಅಂದ್ರೇನು, ಹಾಗೆ ಈ IVF ಚಿಕಿತ್ಸೆ ವಿಧಾನವನ್ನ ಯಾವಾಗ ಕಂಡು ಹಿಡಿದಿದ್ದು ಅಂತ ತಿಳಿಸ್ತೀರಾ?
1: IVF ಅಥವಾ ಇನ್ವಿಟ್ರೋ ಫರ್ಟಿಲೈಸೇಷನ್, ಹೀಗಂದ್ರೆ ಶರೀರದ ಹೊರಗೆ ಕೃತಕವಾಗಿ ಅಂಡಾಣು ಮತ್ತು ವೀರ್ಯಾಣುಗಳನ್ನು ಜೋಡಿಸಿ ಭ್ರೂಣವನ್ನು ತಯಾರಿಸಿ ನಂತರ ಗರ್ಭಧಾರಣೆ ಮಾಡಿಸುವ ಚಿಕಿತ್ಸೆ ಎಂದಾಗುತ್ತದೆ. ಈ ಚಿಕಿತ್ಸಾ ವಿಧಾನವನ್ನು ಪ್ರಣಶಿಶು ಚಿಕಿತ್ಸೆ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಟ್ರೀಟ್ಮೆಂಟ್ ಅಂತ ಕೂಡ ನಾವು ಕರಿತೇವೆ. ಈ ಚಿಕಿತ್ಸಾ ವಿಧಾನ ವೈದ್ಯಕೀಯ ಕ್ಷೇತ್ರದ ಒಂದು ಅತ್ಯದ್ಭುತ ಆವಿಷ್ಕಾರಗಳಲ್ಲಿ ಒಂದು, ಮತ್ತು ಇಟ್ಸ್ ಅ ರೆವಲ್ಯೂಷನ್, ಅಂದ್ರೆ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಒಂದು ರೆವಲ್ಯೂಷನರಿ ಟ್ರೀಟ್ಮೆಂಟ್ ಅಂತ ಕೂಡ IVF ನ ನಾವು ಕರಿತೇವೆ. ಪ್ರಾಣಿಗಳಲ್ಲಿ ಕೃತಕ ಗರ್ಭಧಾರಣೆ 1870ರಲ್ಲೇ ಶುರುವಾಗಿತ್ತು. 1978 ಅಲ್ಲಿ ಪ್ರಪಂಚದ ಮೊತ್ತ ಮೊದಲ ಪ್ರಣಾಳ ಶಿಶು ಲೂಯಿ ಬ್ರೌನ್ ಎನ್ನುವ ಹೆಣ್ಣು ಮಗು ಇಂಗ್ಲೆಂಡ್ ನಲ್ಲಿ July 25ರಂದು ಜನಿಸಿದಳು. ಹಾಗಾಗಿ July 25ನ್ನ ನಾವು ವರ್ಲ್ಡ್ IVF ಡೇ ಎಂದು ಸೆಲೆಬ್ರೇಟ್ ಮಾಡ್ತೀವಿ. ವೈದ್ಯರ ರಾಬರ್ಟ್ ಎಡ್ವರ್ಡ್ಸ್, ಪ್ಯಾಟ್ರಿಕ್ ಸ್ಟೇಫೆ ಮತ್ತು ಜಾನ್ ಪುರಡೆ ಅವರು ಈ ಒಂದು ಅಚ್ಚರಿಯ ಆವಿಷ್ಕಾರದಲ್ಲಿ ಮೊದಲ ಬಾರಿಗೆ ಜಯ ಸಾಧಿಸಿದರು. ಬಹಳಷ್ಟು ಜನ ಸಂಶೋಧನೆ ನಡೆಸಿದ್ದಾರೆ, ಇವ್ರ ಮೂಲಕ್ಕೆ ನಾವು ಕ್ರೆಡಿಟ್ ಕೊಡ್ತೇವೆ. ಮತ್ತು ಲೂಯಿ ಬ್ರೌನ್ಗೆ ಆಶ್ಚರ್ಯ ಅಂದ್ರೆ ನಂತರದ ಒಂದು 5-6 ವರ್ಷಗಳಲ್ಲಿ ಅವಳಿಗೊಬ್ಳು ತಂಗಿ ಕೂಡ, ನಟಾಲಿ ಅನ್ನೋಳು ಕೂಡ IVF ಮುಖಾಂತರ ಜನಿಸಿದಳು. ಇವಳು ಇವತ್ತಿಗೂ ಕೂಡ ಆರೋಗ್ಯವಾಗಿ ಇದ್ದಾಳೆ.
0: ಆಯ್ತು ಡಾಕ್ಟರ್, ನಮ್ಮ ಭಾರತದಲ್ಲಿ ಈ IVF ಚಿಕಿತ್ಸೆಯ ಆರಂಭ ಯಾವಾಗ ಆಗಿದ್ದು, ಹಾಗೆ ಇದ್ರ ಹಿಂದಿನ ಅಂಕಿಅಂಶಗಳು ಹೇಗಿದೆ ನಮ್ಮ ದೇಶದಲ್ಲಿ?
1: ಭಾರತದಲ್ಲಿ ಪ್ರಪಂಚದ 2ನೇ IVF ಜನಿಸಿತು ಅಂದ್ರೆ ನಾವೆಲ್ಲ ಸಂತೋಷ ಪಡಬೇಕು. ಅದು ಹೇಗಂದ್ರೆ 1978 ಅಲ್ಲಿ ಯಾವಾಗ ಇಂಗ್ಲೆಂಡ್ ನಲ್ಲಿ IVF ಮಗು ಜನನವಾಯಿತು, ಅಲ್ಲಿಂದ ಕೇವಲ 67 ದಿನಗಳ ಅಂತರದಲ್ಲಿ ದುರ್ಗಾ ಅಥವಾ ಕನುಪ್ರಿಯಾ ಅಗರ್ವಾಲ್ ಎಂಬ ಹೆಣ್ಣು ಮಗು IVF ಮುಖಾಂತರ ಭಾರತದಲ್ಲಿ ಜನಿಸಿದಳು. ಡಾಕ್ಟರ್ ಸುಭಾಷ್ ಮುಖರ್ಜಿ ಎಂಬ ವೈದ್ಯರು ವೆಸ್ಟ್ ಬೆಂಗಾಲ್ನ ಕಲ್ಕತ್ತಾದಲ್ಲಿ ನಡೆಸಿದ ಅವರ ಸಂಶೋಧನೆಗಳ ಫಲವಾಗಿ ದುರ್ಗಾ ಜನನವಾಗ್ತಾಳೆ. ಆದ್ರೆ ಇದರ ದೌರ್ಭಾಗ್ಯವೆಂದ್ರೆ ಈ ವೈದ್ಯರು ಸರ್ಕಾರಕ್ಕೆ ತಮ್ಮ ಸಂಶೋಧನಾ ಲೇಖನವನ್ನು ಅಂತಾರಾಷ್ಟ್ರೀಯವಾಗಿ ಮಂಡಿಸಲು ಕೋರಿಕೆ ಇಡ್ತಾರೆ. ಆಗಿನ ಸರ್ಕಾರವು ಅವರನ್ನು ನಂಬೋದಿಲ್ಲ, ಇನ್ನು ಅವರ ಸಂಶೋಧನೆಯನ್ನು ಸಂಶಯಾತ್ಮಕವಾಗಿ ನೋಡ್ತಾರೆ. ಹಾಗೂ 1981ರಲ್ಲಿ ಒಂದು ದುರ್ಘಟನೆ ಆಗುತ್ತದೆ. ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ ಅವರು ತಮ್ಮ ಯಾವುದೇ ಸಂಶೋಧನೆಗೆ ಮನ್ನಣೆ ಸಿಗಲಿಲ್ಲ ಅನ್ನುವ ನೋವಿಗೆ ನೇಣಿಗೆ ಶರಣಾಗ್ಬಿಡ್ತಾರೆ. ಈ ದುರಂತವನ್ನು ಏಕ್ ಡಾಕ್ಟರ್ ಕಿ ಮೌತ್ ಅಥವಾ ಡೆತ್ ಆಫ್ ಎ ಡಾಕ್ಟರ್ ಎಂಬ ಮೂವಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಅಲ್ಲಿಂದ ಮುಂದುವರೆದಂತೆ ಸಂಶೋಧನೆಗಳು ICMR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನ ವಿಜ್ಞಾನಿಗಳು ಇವರದೇ ಪ್ರಬಂಧಗಳನ್ನು ಮತ್ತೆ ಕೂಲಂಕಷವಾಗಿ ಪರೀಕ್ಷಿಸಿ ಅಧ್ಯಯನ ಮಾಡಿ ಇವರಿಗೆ ಮನ್ನಣೆ ತಂದು ಕೊಡುತ್ತಾರೆ. ಇವತ್ತು ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ ಅವರನ್ನು ಭಾರತದ IVF ಪಿತಾಮಹ ಅಥವಾ ಫಾದರ್ ಆಫ್ IVF ಇನ್ ಇಂಡಿಯಾ ಎಂದು ನಾವು ಗೌರವಿಸುತ್ತೇವೆ. ಇನ್ನು ಅಂಕಿ ಅಂಶಗಳಿಗೆ ಬಂದರೆ ಇಂದು ಪ್ರತಿ ವರ್ಷ 2.5-3 ಲಕ್ಷ IVF ಸೈಕಲ್ಸ್ ನಡೆಯುತ್ತದೆ ವರ್ಷದಲ್ಲಿ, ಮತ್ತು ಅವಶ್ಯಕತೆ ಇದಕ್ಕಿಂತ ಹೆಚ್ಚಾಗಿದೆ. ಹಾಗೂ ಇನ್ನು ಅಂಕಿಅಂಶಗಳ ಮುಂಚೂಣಿಯಲ್ಲಿ ಚೀನಾ ಮತ್ತು ಅಮೆರಿಕ ಕೂಡ ಇದೆ. ಸೊ IVF ಇಸ್ ಅ ಫೇಮಸ್ ಟ್ರೀಟ್ಮೆಂಟ್.
0: ಸರಿ ಡಾಕ್ಟರ್ ವಿಜಯಲಕ್ಷ್ಮಿ, ಈಗ ಬಂಜೆತನ ಅಂತ ಯಾವ ವೈದ್ಯಕೀಯ ಸಂದರ್ಭದಲ್ಲಿ ಕರಿತೀವಿ, ಹಾಗೆ ಎಷ್ಟು ದಂಪತಿಗಳಿಗೆ ಈ ಸಸ್ಯ ಕಾಡುತ್ತೆ, ಇದರ ಬಗ್ಗೆ ಹೇಳಿ.
1: ಬಂಜೆತನ ಇನ್ಫರ್ಟಿಲಿಟಿ ಅಂದ್ರೆ ದಂಪತಿಗಳು ಮದುವೆಯಾದ 1 ವರ್ಷಗಳು ಸಹಜವಾಗಿ ಯಾವುದೇ ಗರ್ಭ ನಿರೋಧಕಗಳನ್ನು ಬಳಸದೆ ಸಂಭೋಗ ಮಾಡಿದ ನಂತರದಲ್ಲೂ ಗರ್ಭಧಾರಣೆ ಸಾಧ್ಯವಾಗದೇ ಇರುವುದನ್ನ ಬಂಜೆತನ ಅಂತ ಕರಿತೇವೆ. ಮದುವೆಯಾದ 1 ವರ್ಷಗಳಲ್ಲಿ ಇದು ಶೇಕಡ 12-15% ದಂಪತಿಗಳನ್ನು ಕಾಡುತ್ತದೆ. 2 ವರ್ಷಗಳ ಅವಧಿಯಲ್ಲಿ ವೇಟ್ ಮಾಡಿದ್ರೆ, ಮದುವೆಯಾಗಿ 2 ವರ್ಷ ಕಾದಾಗ ಈ ಅಂಕಿಗಳು 10%ಗೆ ಇಳಿಯುವ ಸಾಧ್ಯತೆ ಇರುತ್ತದೆ. ಇನ್ನು ಮಹಿಳೆ ಅಥವಾ ಪುರುಷರ ಸಮಸ್ಯೆಗಳಿಂದ ಎಷ್ಟು ಮಟ್ಟಿಗೆ ಬಂಜೆತನ ಕಾಡುತ್ತೆ ಅಂತ ಆದಾಗ ಶೇಕಡ 40-50%ನಲ್ಲಿ ಮಹಿಳೆಯರಲ್ಲಿ ಆರೋಗ್ಯ ಸಮಸ್ಯೆಗಳಿರುತ್ತೆ, ಇನ್ನು 40-50%ನಲ್ಲಿ ಪುರುಷರಲ್ಲಿ ಈ ಬಂಜೆತನಕ್ಕೆ ಕಾರಣವಾಗುವಂತಹ ಅಂಶಗಳು ಇರುತ್ತೆ. ಕಂಬೈನ್ಡ್ ಫ್ಯಾಕ್ಟರ್ ಅಂತೀವಿ, ಅಂದ್ರೆ ಇಬ್ರು ದಂಪತಿಗಳನ್ನು ಸೇರಿಸಿ ನೋಡಿದಾಗ ಕೆಲವರಲ್ಲಿ 10-20% ದಂಪತಿಗಳಲ್ಲಿ ಇಬ್ಬರಲ್ಲೂ ಕೂಡ ಆರೋಗ್ಯ ಸಮಸ್ಯೆ ಇದ್ದು ಅದರಿಂದ ಈ ಬಂಜೆತನ ಬರುವ ಸಾಧ್ಯತೆಗಳು ಕೂಡ ಇರುತ್ತದೆ.
0: ಹಾಗಿದ್ದಲ್ಲಿ ಡಾಕ್ಟರ್, ಈ IVF ಅನ್ನೋದು ಬಂಧನಕ್ಕೆ ಯಾವ ಹಂತದಲ್ಲಿನ ಚಿಕಿತ್ಸೆ ಅಥವಾ ಪ್ರಾಥಮಿಕ ಹಂತದಲ್ಲೇ ಈ ಚಿಕಿತ್ಸೆ ನೀಡ್ತಾರಾ ಅಥವಾ ಹೇಗೆ?
1: IVF ಬಂಜೆತನಕ್ಕೆ ಕಟ್ಟಕಡೆ ಚಿಕಿತ್ಸಾ ವಿಧಾನ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಅಥವಾ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲೇ ಹೇಳದ ಹಾಗೆ ಬಂಜೆತನ ಎನ್ನುವುದು 2 ವರ್ಷದ ದಾಂಪತ್ಯದ ಅವಧಿಯಲ್ಲಿ ಶೇಕಡ 10% ಇಳಿಯೋ ಸಾಧ್ಯತೆ ಇರುತ್ತದೆ. ಮತ್ತು ಹಲವಾರು ಕಾರಣಗಳಿದೆ ಬಂಜೆತನಕ್ಕೆ, ಕೆಲವು ಸರಳವಾದ ಕಾರಣಗಳೇ, ಕೆಲವು ಕ್ಲಿಷ್ಟಕರವಾದ ಕಾರಣಗಳಿದೆ. ಮೊದಲನೆಯದಾಗಿ ಮತ್ತು ಸಾಮಾನ್ಯವಾಗಿ ಹೇಳುವುದಾದ್ರೆ ಓವ್ಯುಲೇಷನ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಅಂದ್ರೆ ಅಂಡಾಣುಗಳ ಉತ್ಪತ್ತಿ ಮತ್ತು ಅಂಡಾಣುಗಳ ಬಿಡುಗಡೆಯ ಸಮಸ್ಯೆ, ಮತ್ತು ಪಾಲಿಸಿಸ್ ಓವರೀಸ್ ಅಂತ ಎಂಬ ಸಮಸ್ಯೆ ಇರುತ್ತದೆ. ಇದಕ್ಕೆ ಆರೋಗ್ಯಕರ ತೂಕದ ಕಡೆ ಗಮನ ಕೊಡುವುದು, ಓವ್ಯುಲೇಷನ್ ಇಂಡಕ್ಷನ್ ನಡೆಸುವುದು, ಓವ್ಯುಲೇಷನ್ ಸ್ಕ್ಯಾನಿಂಗ್, ಟೈಮ್ ಇಂಟರ್ ಕೋರ್ಸ್ ಅಂದ್ರೆ ಅಂಡಾಣು ಬಿಡುಗಡೆಯಾಗುವ ಸಮಯದಲ್ಲಿ ಸಂಭೋಗ ನಡೆಸುವಂತೆ ದಂಪತಿಗಳಿಗೆ ಸೂಚನೆ ನೀಡುವುದು, ಈ ತರದ ಸರಳ ಚಿಕಿತ್ಸೆಯಲ್ಲೇ ಕೂಡ ಗರ್ಭಧಾರಣೆ

0: ಸಾಧ್ಯತೆ ಇರುತ್ತದೆ.
1: ಇನ್ನು ಎರಡನೇ ಕಾರಣ, ವೀರಾಣುಗಳ ಸಂಖ್ಯೆ ಅಥವಾ ಚಲನೆಯಲ್ಲಿ ಇದು ಪುರುಷರಲ್ಲಿ ಕಾಣುವ ಸಮಸ್ಯೆ. ಇದಕ್ಕೆ ಪುರುಷ ಜನನಾಂಗಗಳ ಪರೀಕ್ಷೆ, ಹಾರ್ಮೋನ್ನ ಟೆಸ್ಟಿಂಗ್, ವಿಟಮಿನ್ಸ್, ಆಂಟಿ ಆಕ್ಸಿಡೆಂಟ್ ಎಂಬ ಔಷಧೋಪಚಾರಗಳ ಪೂರೈಕೆ ಹಾಗೂ ಹಾನಿಕಾರಕ ಅಭ್ಯಾಸಗಳಾದ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ನ ಸೇವನೆಯಲ್ಲಿ ನಿಯಂತ್ರಣ ಅಥವಾ ಅದನ್ನು ನಿಲ್ಲಿಸುವುದರಿಂದ ಕೂಡ ಅವರಿಗೆ ಗರ್ಭಧಾರಣೆ ಆಗುವಂತಹ ಅವಕಾಶಗಳು ಹೆಚ್ಚಾಗುತ್ತದೆ. ಇನ್ನು ಗರ್ಭಕೋಶದಲ್ಲಿ ಗಂಟು, ಫೈಬ್ರಾಯ್ಡ್ಸ್ ಅಂತ ಹೇಳಿ ಅಥವಾ ಎಂಡೋಮೆಟ್ರಿಯಮ್ ಅಂದ್ರೆ ಗರ್ಭಕೋಶದ ಒಳಪದರದಲ್ಲಿ ಪಾಲಿಪ್ ಆಗೋದು ಅಥವಾ ಗರ್ಭಕೋಶದ ಒಳಪದರ ಬಹಳ ತೆಳುವಾಗೋದು, ಆತರ ಸಮಸ್ಯೆಗಳಿಗೆ ಕೂಡ ಸರಳವಾದ ಚಿಕಿತ್ಸೆಯಿಂದನೇ ಹೆಚ್ಚಿನ ಸಂದರ್ಭಗಳಲ್ಲಿ ಗರ್ಭಧಾರಣೆ ಸಾಧ್ಯವಾಗುತ್ತದೆ. ಹಾಗಾಗಿ ಮೊದಲು ಫ್ಯಾಮಿಲಿ ವೈದ್ಯರು ಅಂದ್ರೆ ಯಾರು ಮನೆಯಲ್ಲಿ ಪರಿಚಯ ಇರುವಂತಹ ಆಬ್ಸ್ಟ್ರಿಷಿಯನ್ ಗೈನಕಾಲಜಿಸ್ಟ್ ಅನ್ನು ಒಮ್ಮೆ ಭೇಟಿ ಆಗ್ಬೇಕಾಗತ್ತೆ. ಕೆಲವೊಮ್ಮೆ ತುಂಬಾ ಸಿಂಪಲ್ ಇರುತ್ತದೆ. ಡಾಕ್ಟರ್ ಶ್ರಾವ್ಯ, ನನ್ನ ಹತ್ರನೇ ಬಂದ ಒಂದು ಕೇಸ್ ಇದು, 5 ವರ್ಷ ಆಗಿತ್ತು ಮದುವೆ ಆಗಿ, ಎಲ್ಲಾ ಕಡೆ ಅವರು ಕನ್ಸಲ್ಟ್ ಮಾಡಿ ಬಂದಿದ್ದಾರೆ, ಆದ್ರೆ ಅವರಿಗೆ ಸಂಭೋಗದ ಬಗ್ಗೆನೇ ಕರೆಕ್ಟ್ ಆಗಿ ತಿಳುವಳಿಕೆ ಇರಲಿಲ್ಲ. ದೇರ್ ಮ್ಯಾರೇಜ್ ವಾಸ್ ನಾಟ್ ಕನ್ಸ್ಯೂಮ್ಡ್ ಈವನ್ ಆಫ್ಟರ್ 5 ಇಯರ್ಸ್. ನಾನು ಎಕ್ಸಾಮಿನ್ ಮಾಡಿದಾಗ ನಂಗೆ ಗೊತ್ತಾಯ್ತು ಅವರಿಗೆ ಸಂಭೋಗ ಪ್ರಕ್ರಿಯೆ ಬಗ್ಗೆ ಕರೆಕ್ಟ್ ಆಗಿ ತಿಳುವಳಿಕೆ ಇರಲಿಲ್ಲ. ತಿಳುವಳಿಕೆ ಕೊಟ್ಟ ನಂತರದ 1-2 ವರ್ಷದಲ್ಲಿ ಅವರಿಗೆ 2 ಮಕ್ಕಳು ಜನನವಾಯಿತು. ಹಾಗಾಗಿ ಒಮ್ಮೆ ಆಪ್ತ ಸಮಾಲೋಚನೆ ಬೇಕಾಗುತ್ತೆ. ಎಲ್ಲದಕ್ಕೂ ನಾವು IVF ಹೋಗ್ತೀವಿ ಅನ್ನೋದು ಏನು ಇರಲ್ಲ. IVF ಚಿಕಿತ್ಸೆ ಯಾವಾಗ ಬೇಕಾಗುತ್ತೆ ಅಂದ್ರೆ ಕ್ಲಿಷ್ಟಕರವಾದ ಬಂಜೆತನದ ಸಮಯಕ್ಕೆ. ಕಾಂಪ್ಲಿಕೇಟೆಡ್ ಕೇಸಸ್ ಅಲ್ಲಿ IVF ಒಂದು ಇಟ್ಸ್ ಎ ಬೂನ್ ಅಥವಾ ಇದನ್ನು ವರದಾನ ಅಂತ ಹೇಳಬಹುದು.
2: ಡಾಕ್ಟರ್, ಈಗ IUI ಅನ್ನೋ ವಿಧಾನದ ಬಗ್ಗೆ ಕೂಡ ನಾವು ಕೇಳಿದೀವಿ. IUI ಮತ್ತೆ IVF ಎರಡು ವಿಧಾನಗಳಲ್ಲಿ ಏನ್ ವ್ಯತ್ಯಾಸ ಇದೆ?
0: IUI ಅನ್ನುವುದು ಒಂದು ಪ್ರಾಥಮಿಕ ಹಂತ ಅಥವಾ ಫಸ್ಟ್ ಸ್ಟೇಜ್ ಆಫ್ ಕಾಂಪ್ಲಿಕೇಟೆಡ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್. ಈಗ ಸಿಂಪಲ್ ಔಷಧೋಪಚಾರಗಳಲ್ಲಿ ಆಗದಿದ್ದಾಗ ಮತ್ತು ಪುರುಷರಲ್ಲಿ ನಮಗೆ ಒಂದು 15-20 ಲಕ್ಷ ವೀರ್ಯಾಣುಗಳು ಬೇಕಾಗುತ್ತೆ. ಆ ಸಂಖ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ, ಒಂದು 7-8 ಲಕ್ಷಕ್ಕೆ ಡ್ರಾಪ್ ಇರುತ್ತೆ. ಬೇರೆ ತರದಲ್ಲಿ ಅವರು ಆರೋಗ್ಯವಾಗಿದ್ದಾಗ ಹೆಲ್ದಿ ಸ್ಪರ್ಮ್ಸ್, ಯಾವ ಆರೋಗ್ಯಕರ ಸ್ಪರ್ಮ್ಸ್ ಇರುತ್ತೆ ಅಥವಾ ವೀರ್ಯಾಣುಗಳಿರುತ್ತೆ ಅದನ್ನ ಮಾತ್ರ ಶೇಖರಣೆ ಮಾಡಿ ಅದನ್ನ ಒಂದು ಸಣ್ಣ ಪಿಪೆಟ್ ಅಥವಾ ನಳಿಕೆಯಲ್ಲಿ ತೆಗೆದುಕೊಂಡು ಗರ್ಭಾಶಯದ ಒಳಗೆ ನಾವು ಅದನ್ನ ವೀರಾಣುಗಳನ್ನ ಯೂಸ್ ಮಾಡ್ತೀವಿ, ಅಲ್ಲಿ ಬಿಡುಗಡೆ ಮಾಡ್ತೀವಿ. ಆ ವೀರಾಣುಗಳು ನ್ಯಾಚುರಲ್ ಆಗಿ ಅಂದ್ರೆ ತಮ್ಮದೇ ಶಕ್ತಿಯ ಮುಖಾಂತರ ಫೆಲೋಪಿಯನ್ ಟ್ಯೂಬ್ ಅಂದ್ರೆ ಗರ್ಭನಾಳದೊಳಗೆ ಸೇರಿ ಅಲ್ಲಿರುವ ಅಂಡಾಣುವನ್ನು ಕೂಡಿ ಆಗುವ ಗರ್ಭಧಾರಣೆ ಪ್ರಕ್ರಿಯೆ. ಇದು ಆಲ್ಮೋಸ್ಟ್ ಇಟ್ ಇಸ್ ಲೈಕ್ ನ್ಯಾಚುರಲ್ ಪ್ರೆಗ್ನೆನ್ಸಿ ಅಸಿಸ್ಟೆಡ್ ಅಂತ ಹೇಳ್ಬೋದು. ಇದರಲ್ಲಿ IUI ನಲ್ಲಿ ಖರ್ಚು ಕೂಡ ಕಡಿಮೆ, ಅವರಿಗೆ ದಂಪತಿಗಳಿಗೆ ಒಂದು ಸಮಾಧಾನ ಇರುತ್ತೆ, ನ್ಯಾಚುರಲ್ ಆಗಿ ಕನ್ಸೀವ್ ಆಯ್ತು ಅಂತ. ಆದ್ರೆ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿನಲ್ಲಿ ಇದರಲ್ಲಿ ರಿಸಲ್ಟ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ.
2: ಡಾಕ್ಟರ್, ಹಾಗಿದ್ದಲ್ಲಿ ಈ IVF ಚಿಕಿತ್ಸೆಯಲ್ಲಿ ಏನೇನ್ ಮಾಡ್ತೀರಾ ಅಂತ ಹಂತ ಹಂತವಾಗಿ ತಿಳಿಸ್ತೀರಾ?
0: ಮೊದಲನೇ ಹಣ, ಯಾವುದೇ ಚಿಕಿತ್ಸೆ ಶುರುವಾದಾಗ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ಆಪ್ತ ಸಮಾಲೋಚನೆ ಆಗ್ಲೇಬೇಕು. ಯಾರು IVF ಅಥವಾ ಬಂಜೆತನದಿಂದ ಬಳುತ್ತಿರುವ ದಂಪತಿಗಳು ಮೊದಲನೇ ಬಾರಿಗೆ ವೈದ್ಯರನ್ನು ಭೇಟಿಯಾದ ಅವರ ಜನರಲ್ ಆರೋಗ್ಯ ತಪಾಸಣೆ ಅಂದ್ರೆ ಸಾಮಾನ್ಯ ಆರೋಗ್ಯ ತಪಾಸಣೆ ನಡೆಯುತ್ತದೆ. BMI ಅವರ ಬಾಡಿ ಮಾಸ್ ಇಂಡೆಕ್ಸ್ ಮತ್ತು ಕೆಲವು ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೀವಿ, HIV, HBsAg, HCV ಎಂಬ ತಪಾಸಣೆಗಳನ್ನ ಮಾಡ್ತಾರೆ. ಹಾರ್ಮೋನ್ ಟೆಸ್ಟ್ಗಳಾಗತ್ತೆ. ಮಹಿಳೆಯರಲ್ಲಿ AMH ಅಂದ್ರೆ ಅವಳ ಅಂಡಾಶಯದ ಕೆಪಾಸಿಟಿ ಎಷ್ಟಿದೆ, ಅವಳ ಅಂಡಾಣುಗಳ ಹೆಲ್ತ್ ಎಷ್ಟಿದೆ ಅನ್ನೋದನ್ನ ಅಸೆಸ್ ಮಾಡ್ಲಿಕ್ಕಾಗತ್ತೆ. ಗರ್ಭಕೋಶದ ಸ್ಕ್ಯಾನಿಂಗ್ ಪರೀಕ್ಷೆ ಮತ್ತು ಪುರುಷರಲ್ಲಿ ವೀರಾಣುಗಳ ಸಂಖ್ಯೆ, ಅವುಗಳ ಚಲನೆ, ಕ್ವಾಲಿಟಿ, ಅವುಗಳ ಫಲವತ್ತತೆಯ ಪರೀಕ್ಷೆಗಳು ಕೂಡ ನಡೆಯುತ್ತದೆ. ನಂತರದಲ್ಲಿ ಅವರಿಗೆ ಒಂದು ವಿಟಮಿನ್ D ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ಕೊಡಲಾಗುತ್ತದೆ. ಅಂದ್ರೆ ಅವರ ಸ್ಟ್ರೆಸ್ ಲೆವೆಲ್ ನ ಅಸೆಸ್ ಮಾಡಿ ಮೆಂಟಲಿ ಫಿಸಿಕಲಿ ಅವರನ್ನ ಒಂದು IVF ಸೈಕಲ್ಗೆ ತಯಾರು ಮಾಡಲಾಗುತ್ತದೆ. ಮತ್ತು ಕ್ಲಿಷ್ಟಕರವಾದ ಕಂಡೀಷನ್ ಇದ್ರೆ, ಮೊದಲೇ ಹೇಳ್ದಂಗೆ IVF ದಂಪತಿಗಳಲ್ಲಿ ಕೆಲವೇ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇರುತ್ತದೆ, ಅದಕ್ಕೋಸ್ಕರ ಹಿಸ್ಟ್ರೋಸ್ಕೋಪಿ ಅಂತೀವಿ, ಗರ್ಭಕೋಶದ ಒಳಗಡೆ ಟೆಸ್ಟ್ ಮಾಡೋದು, ಮತ್ತು ಲ್ಯಾಪ್ರೋಸ್ಕೋಪಿ, ಕೀ ಹೋಲ್ ಸರ್ಜರಿ, ಆತರ ಕೆಲವು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆಯು ಕೂಡ ಕೆಲವು ದಂಪತಿಗಳಿಗೆ ಬೇಕಾಗುತ್ತದೆ. ಇದನ್ನು ಚರ್ಚಿಸಿ ಆಪ್ತ ಸಮಾಲೋಚನೆಯಲ್ಲಿ ನಿರ್ಧರಿಸಿ ಈ ಮೊದಲ ಹಂತದ ಒಂದು ಎವ್ಯಾಲ್ಯೂಯೇಷನ್ ಅಥವಾ ಅವರ ಆರೋಗ್ಯ ತಪಾಸಣೆ ನಡೆದ ನಂತರದಲ್ಲಿ ಅನಿವಾರ್ಯತೆ ಆಗಿದ್ದಲ್ಲಿ IVF ಚಿಕಿತ್ಸೆಯನ್ನು ದಂಪತಿಗೆ ಆಫರ್ ಮಾಡಲಾಗುತ್ತದೆ, ಅವರಿಗೆ ಆ ಚಿಕಿತ್ಸೆ ಬೇಕು ಅಂತ ಶುರು ಮಾಡಲಾಗುತ್ತದೆ. ಮೊದಲ ಹಂತದಲ್ಲಿ ಅಂಡಾಣುಗಳ ಉತ್ಪತ್ತಿಯ ಚಿಕಿತ್ಸೆ ಮತ್ತು ಗರ್ಭಕೋಶದ ಒಳಪದರದ ಫಲವತ್ತತೆ ಹೆಚ್ಚಿಸುವಂತಹ ಔಷಧೋಪಚಾರಗಳು ನಡೆಯುತ್ತದೆ. ಇಂಜೆಕ್ಷನ್ಸ್ ಕೊಡಲಾಗುತ್ತದೆ, ಔಷಧಿಗಳನ್ನು ಶುರು ಮಾಡಿ ಅಂಡಾಣುಗಳ ಸಂಖ್ಯೆ ಜಾಸ್ತಿ ಆಗುವಂತ ಮತ್ತು ಅದಕ್ಕೆ ಸರಿಯಾಗಿ ಗರ್ಭಕೋಶದ ಒಳಪದರ ಅಂದ್ರೆ ಎಂಡೋಮೆಟ್ರಿಯಮ್ ಅಂತ ಏನ್ ಹೇಳ್ತೀವಿ ಅದರ ಫಲವತ್ತತೆ ಇಂಪ್ರೂವ್ ಆಗುವ ತರ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. TVS ಅಂತೀವಿ, ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ಮಾಡಿ ಈ ಅಂಡಾಣು ಮೆಚುರಿಟಿ ಒಂದು ಪ್ರಬುದ್ಧ ಹಂತ ತಲುಪಿದಾಗ ಅದನ್ನು ಒಂದು ಸೂಜಿಯ ಮೂಲಕ ಅಂಡಾಣುಗಳ ದ್ರವ ಸಮೇತವಾಗಿ ತೆಗೆದು ಅದನ್ನು ಮೈಕ್ರೋಸ್ಕೋಪ್ ಅಲ್ಲಿ ಪರೀಕ್ಷೆ ಮಾಡಿ ಆರೋಗ್ಯಕರವಾಗಿರುವ ಅಂಡಾಣುಗಳನ್ನು IVF ಟ್ರೀಟ್ಮೆಂಟ್ಗೆ ಆಯ್ದುಕೊಳ್ಳಲಾಗುತ್ತದೆ. ಇದನ್ನ ಎಗ್ ರಿಟ್ರೀವಲ್ ಅಂತ ಹೇಳ್ತೇವೆ. ಸಾಮಾನ್ಯ ಒಂದು 10-15 ನಿಮಿಷಗಳಲ್ಲಿ ನಡೆಯುವ ಪ್ರಕ್ರಿಯೆ ಮತ್ತು 10-15 ನಿಮಿಷಗಳಷ್ಟು ಅರಿವಳಿಕೆಯ ಚಿಕಿತ್ಸೆಯನ್ನು ಕೂಡ ಆ ಸಮಯದಲ್ಲಿ ಮಹಿಳೆಗೆ ನೋವು ಗೊತ್ತಾಗಬಾರದು ಅಂತ ನೀಡಲಾಗುತ್ತದೆ. ನಂತರ ಈ ಅಂಡಾಣುಗಳನ್ನು ಪರೀಕ್ಷೆಗೋಸ್ಕರ ಇನ್ಕ್ಯುಬೇಟರ್ನಲ್ಲಿ ಇಡಲಾಗುತ್ತದೆ ಹಾಗೂ ವೀರ್ಯಾಣುಗಳನ್ನು ಕೂಡ ಇದೇ ಸಮಯದಲ್ಲಿ ಹೆಲ್ತಿ ವೀರ್ಯಾಣುಗಳನ್ನು ಆಯ್ಕೆ ಮಾಡಿ ಎರಡನ್ನು ಇನ್ಕ್ಯುಬೇಟ್ ಮಾಡಿಬಿಟ್ಟು

0: ಅವುಗಳನ್ನು ಮೈಕ್ರೋಸ್ಕೋಪ್ನಲ್ಲಿ ಜೋಡಿಸಲಾಗುತ್ತದೆ. ನಂತರದ 2-3 ದಿನಗಳಲ್ಲಿ ಭ್ರೂಣದಹಕ್ಕೆ ತಲುಪಿದ ಪ್ಲಾಸ್ಟೋಸ್ಟಿಸ್ಟ್ ಅನ್ನುವ ಒಂದು ಭ್ರೂಣವನ್ನು ತಾಯಿಯ ಗರ್ಭದೊಳಗೆ ಕ್ಯಾನುಲ ಅಥವಾ ಒಂದು ಸಣ್ಣ ಕೆಥೆಟರ್ನಲ್ಲಿ ಸೇರಿಸಲಾಗುತ್ತದೆ. ಇದನ್ನ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೆಯುತ್ತಾರೆ. ಅಲ್ಲಿಂದ ನಂತರದಲ್ಲಿ 2 ವಾರಗಳಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಗರ್ಭಧಾರಣೆಯನ್ನು ಕನ್ಫರ್ಮ್ ಮಾಡಲಾಗುತ್ತದೆ. ಹೀಗೆ ಒಂದು IVF ಸೈಕಲ್ ಕೌನ್ಸೆಲಿಂಗ್ ಇಂದ ಶುರುವಾಗಿ ಒಂದು ಭ್ರೂಣವನ್ನು ಒಳಪದರದೊಳಗೆ ಸೇರಿಸಿ ಅಲ್ಲಿಂದ 2 ವಾರಗಳಲ್ಲಿ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಲಿವರೆಗೂ ಸೈಕಲ್ ಅಂತ ಕನ್ಸಿಡರ್ ಮಾಡ್ತೀವಿ. 2-3 ತಿಂಗಳ ಅವಧಿ, ಹೆಚ್ಚಿನ ಸಮಯದಲ್ಲಿ ಇದು ತೆಗೆದುಕೊಳ್ಳುತ್ತದೆ.
1: ಇಷ್ಟೊತ್ತು ನಾವು IVF ಅಂದ್ರೆ ಏನು, IVF ಚಿಕಿತ್ಸೆಯಲ್ಲಿ ಏನೆಲ್ಲ ವಿಧಾನಗಳು ಒಳಗೊಂಡಿವೆ ಅಂತ ತಿಳ್ಕೊಂಡ್ವಿ. ಡಾಕ್ಟರ್ ವಿಜಯಲಕ್ಷ್ಮಿ, ಇನ್ನು ಈ IVF ನಲ್ಲಿನ ಇತ್ತೀಚಿನ ಬೆಳವಣಿಗೆಗಳೇನಿವೆ? ಈಗ ಈ ಚಿಕಿತ್ಸೆ ಮುಂಚಿನಕ್ಕಿಂತ ಸರಳವಾಗಿದೆಯಾ ಅಥವಾ ಹೇಗೆ?
0: ದೇವರ ಸೃಷ್ಟಿಯ ಅದ್ಭುತ ಅಂದ್ರೆ ಅಸಂಖ್ಯಾತ ಅಂಡಾಣುಗಳು ಬಿಡುಗಡೆ ಆಗುತ್ತೆ, ಲಕ್ಷಾಂತರ ವೀರ್ಯಾಣುಗಳು ಇರುತ್ತೆ, ಆದ್ರೆ ಒಂದು ಅಂಡಾಣು ಮತ್ತು ಒಂದು ವೀರ್ಯಾಣು ಸಾಕು ಒಂದು ಭ್ರೂಣ ರೆಡಿ ಆಗ್ಲಿಕ್ಕೆ. ನಂತರ ಅದು ಒಂದು ಹೆಲ್ತಿ ಮಗುವಾಗಿ ಜನಿಸುವುದಕ್ಕೆ ಒಂದು ಅಂಡಾಣು ಒಂದು ವೀರ್ಯಾಣು ಬೇಕು. ಈ ವೈದ್ಯರ ಒಂದು ಬುದ್ಧಿಮತ್ತೆಯ ಪವಾಡ ಎಷ್ಟಿದೆ ಅಂದ್ರೆ, ಈಗ ಕೇವಲ ಒಂದು ವೀರ್ಯಾಣುವನ್ನು ತೆಗೆದುಕೊಂಡು ಅದನ್ನು ಅಂಡಾಣುವಿಗೆ ಜೋಡಿಸುವಷ್ಟು ಈ ಚಿಕಿತ್ಸೆ ಮುಂದುವರೆದಿದೆ. ಇದನ್ನ ICSI ಅಂತ ಕರಿತೀವಿ, ICSI ಅಂದ್ರೆ. ಇದರಲ್ಲಿ ಏನಾದ್ರೂ ಪುರುಷರಲ್ಲಿ ತೀವ್ರವಾಗಿ ವೀರ್ಯಾಣು ಸಂಖ್ಯೆ ಕುಂಠಿತವಾಗಿದ್ರೆ ಕೇವಲ ಒಂದು ಆರೋಗ್ಯಕರ ವೀರ್ಯಾಣು ವೈದ್ಯರಿಗೆ ಅದರಲ್ಲಿ ಸಿಕ್ಕಾಗ ಆ ಒಂದು ವೀರ್ಯಾಣುವನ್ನು ತೆಗೆದು ಅದನ್ನು ಸೂಜಿಯ ಮೂಲಕ ಡೈರೆಕ್ಟ್ ಆಗಿ ಅಂದ್ರೆ ಅಂಡಾಣು ಒಳಗೆ ಅದನ್ನ ಇಂಜೆಕ್ಷನ್ ಮುಖಾಂತರ ತಲುಪಿಸ್ಬಿಟ್ಟು ಅದನ್ನ ಒಂದು ಭ್ರೂಣವಾಗಿ ಮಾರ್ಪಾಡು ಮಾಡುವ ಚಿಕಿತ್ಸೆ ಕೂಡ ಈಗ ಲಭ್ಯವಿದೆ. ಇದು ತುಂಬಾ ಅಂದ್ರೆ ಇದು ಇಟ್ಸ್ ಅ ಬೂನ್ ಫಾರ್ ಇನ್ಫರ್ಟೈಲ್ ಕಪಲ್. ಅವ್ರಿಗೆ ತುಂಬಾ ಕುಂಠಿತವಾಗಿದ್ದಾಗ ಅವರು ಡಿಪ್ರೆಸ್ ಆಗೋದು ಬೇಡ, ವೀರ್ಯಾಣು ಸಂಖ್ಯೆ ಇಲ್ಲ ಅಂತ ಹೇಳಿ ಮಾನಸಿಕವಾಗಿ ಕುಗ್ಗುವ ಅವಶ್ಯಕತೆ ಇಲ್ಲ, ಅದಕ್ಕೂ ಕೂಡ ಚಿಕಿತ್ಸೆ ಅವೈಲಬಲ್ ಇದೆ. ಎರಡನೇದು ಕ್ರಯೋ ಪ್ರಿಸರ್ವೇಷನ್ ಆಫ್ ಎಗ್ಸ್ ಅಂತೀವಿ, ಅಂದ್ರೆ ಅಂಡ್ರಾಣುಗಳನ್ನು ಘನೀಕರಿಸುವುದು. ಇಂದು ಮಹಿಳೆ ಪುರುಷ ಪ್ರಧಾನ ಸಮಾಜದಲ್ಲಿ ಅವನ ಹೆಗಲಿಗೆ ಹೆಗಲು ಕೊಟ್ಟು ನಡೆಯುವ ಹಂತದಲ್ಲಿ ವಯಸ್ಸು ಅವಳ ಜೊತೆಗೆ ನಿಲ್ತಾ ಇಲ್ಲ. ಮ್ಯಾರೇಜಸ್ ಆರ್ ಬಿಕಮಿಂಗ್ ಲೇಟ್ ನಾವು 30-35 ವರ್ಷ ದಾಟಿದ ನಂತರ ಮದುವೆ ಆಗುವ ಸಾಧ್ಯತೆ ಆಗ್ತಾ ಇದೆ. ಯಾವಾಗ್ಲೂ ನಾವೇನ್ ಹೇಳ್ತೀವಿ, 25-35 ವರ್ಷದ ಒಳಗೆ ಅಂಡಾಣುಗಳ ಕ್ವಾಲಿಟಿ ಮತ್ತು ಅವುಗಳ ಫಲವತ್ತತೆ ಹೆಚ್ಚಾಗಿರುತ್ತೆ. ಇಂಥ ಅಂಡಾಣುಗಳನ್ನ ಅಂಡಾಣು ಬ್ಯಾಂಕ್ನ ಪ್ರಿಸರ್ವ್ ಮಾಡುವುದು, ಓಕೆ, ಅದನ್ನ ಫ್ರೀಸ್ ಮಾಡಿ ಇಡಲಾಗುತ್ತದೆ. ನಂತರ ಆಕೆ ತನ್ನ ಒಂದು ಸಾಧನೆ ಹಂತದ ಮೆಟ್ಟಿಲಿನಲ್ಲಿ ದಾಟಿದಾಗ ನಂತರ ಮದುವೆ ಆದಾಗ ಇದೇ ಅಂಡಾಣುಗಳನ್ನು ಅವಳು ಉಪಯೋಗಿಸಿಕೊಂಡು ಅವಳದಾದ ಒಂದು ಮಗು ಪಡೆಯಲು ಬಹಳ ಅನುಕೂಲವಾಗುತ್ತದೆ. ಅಂಡ್ ಸೆಕೆಂಡ್ ಕಂಡೀಷನ್ ಅಂದ್ರೆ ಈಗ ಕ್ಯಾನ್ಸರ್ ಆತರ ಕಂಡೀಷನ್ ಕೂಡ ಬೇಗ ಬೇಗ ಬರ್ತಾ ಇದೆ ಕಾಯಿಲೆ, ಅದರಲ್ಲಿ ಎರಡನೇ ಹಂತದ ಟ್ರೀಟ್ಮೆಂಟ್ ಕೀಮೋಥೆರಪಿ ರೇಡಿಯೇಷನ್ ಆತರದ ಚಿಕಿತ್ಸೆ ಅವಶ್ಯಕತೆ ಇದ್ದಾಗ ಕೂಡ ಮಹಿಳೆ ತನ್ನ ಅಂಡಾಣುಗಳನ್ನು ಫ್ರೀಸ್ ಮಾಡಿ ಇಟ್ಟುಬಿಟ್ರೆ ಅವಳಿಗೆ ಚಿಕಿತ್ಸೆ ಮುಗಿದ ನಂತರ ಪ್ರೆಗ್ನೆನ್ಸಿ ಟ್ರೈ ಮಾಡ್ಲಿಕ್ಕೆ ಅನುವಾಗುತ್ತದೆ. ನಂತರದ ಅಡ್ವಾನ್ಸ್ಮೆಂಟ್ ಅಂದ್ರೆ PGT ಅಂತೀವಿ, ಅಂದ್ರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್. ಇದು 5-6 ದಿನಗಳ ಭ್ರೂಣದ ಮೇಲ್ಪದರದಲ್ಲಿರುವ ಕೆಲವು ಜೀವಕಣಗಳನ್ನು ಕ್ರೋಮೋ ಅಥವಾ ಜೀನ್ ಟೆಸ್ಟಿಂಗ್ ಗೆ ಒಳಪಡಿಸಿ ಈ ಡೌನ್ ಸಿಂಡ್ರೋಮ್ ಅನ್ನುವ ಒಂದು ಕಂಡೀಷನ್ ಅಥವಾ ಕೆಲವು ಸಿಂಗಲ್ ಜೀನ್ ಡಿಸಾರ್ಡರ್ಸ್ ಅಂತೀವಿ, ಸಿಕಲ್ ಸೆಲ್ ಡಿಸೀಸಸ್ ಆ ತರದನ್ನ ಪತ್ತೆಗೆ ಬಳಸ್ತಾರೆ. ಇದು ಫ್ಯಾಮಿಲಿನಲ್ಲಿ ಸಮಸ್ಯೆಗಳಿದ್ದಾಗ ಈ ಟೆಸ್ಟಿಂಗ್ ಗೆ ಭ್ರೂಣನ ಒಳಪಡಿಸ್ತಾರೆ. ಫ್ರೋಜನ್ ಎಂಬ್ರಿಯೋ ಟ್ರಾನ್ಸ್ಫರ್, ನಾನು ಮೊದಲೇ ಏನ್ ಹೇಳಿದೆ, ಅಂಡಾಣು ವೀರ್ಯಾಣು ಜೋಡಿಸಿ ಭ್ರೂಣದ ಹಂತ ತಲುಪಿಸಿದ ತಕ್ಷಣ ಅದನ್ನ ಗರ್ಭಕೋಶಕ್ಕೆ ಹಾಕಲಾರದೆ ಅಂತ. ಫ್ರೋಜನ್ ಎಂಬ್ರಿಯೋ ಟ್ರಾನ್ಸ್ಫರ್ ನಲ್ಲಿ ಭ್ರೂಣವನ್ನೇ ಫ್ರೀಜ್ ಮಾಡ್ತಾರೆ, ಭ್ರೂಣವನ್ನ ಆ ಹಂತದಲ್ಲಿ ಫ್ರೀಸ್ ಮಾಡಿ ಅದನ್ನ ಇನ್ಕ್ಯುಬೇಟರ್ ನಲ್ಲಿ ಇಟ್ಟು ನಂತರ ಮತ್ತೆ ಅವರು ಗರ್ಭಕೋಶದ ಕಡೆ ಗಮನ ಕೊಡ್ತಾರೆ. ಗರ್ಭಕೋಶದ ಒಳಪದರದ ಬೆಳವಣಿಗೆ ಅದರ ಫಲವತ್ತತೆಯನ್ನು ಇಂಪ್ರೂವ್ ಮಾಡಿ 1-2 ತಿಂಗಳ ಅಂತರದಲ್ಲಿ ಫ್ರೋಜನ್ ಎಂಬ್ರಿಯೋ ಅನ್ನ ದ್ರವೀಕರಿಸಿ ಅದನ್ನ ಗರ್ಭಕೋಶದೊಳಗೆ ಟ್ರಾನ್ಸ್ಫರ್ ಮಾಡ್ತಾರೆ. ದಿಸ್ ಆರ್ ರೀಸೆಂಟ್ ಅಡ್ವಾನ್ಸ್. ಈ ತರ ಫ್ರೋಜನ್ ಎಂಬ್ರಿಯೋ ಟ್ರಾನ್ಸ್ಫರ್ ನಲ್ಲಿ IVF ಸೈಕಲ್ ನ ಸಕ್ಸಸ್ ರೇಟ್ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ IVF ನ ಆವಿಷ್ಕಾರಗಳು ಮನುಷ್ಯನ ಇಮ್ಯಾಜಿನೇಷನ್ ಅವನ ರಿಸರ್ಚ್ ಕೆಪಾಸಿಟಿಗೆ ಅನುಗುಣವಾಗಿ ಅಡ್ವಾನ್ಸ್ಮೆಂಟ್ ಆಗ್ತಾನೆ ಇದೆ.
1: ಡಾಕ್ಟರ್, ಈಗ ಈ IVF ಚಿಕಿತ್ಸೆಯ ಸಕ್ಸಸ್ ರೇಟ್ ಎಷ್ಟಿದೆ?
0: IVF ಸಕ್ಸಸ್ ಅಂತ ಹೇಳೋದು ಬಹಳ ಕಷ್ಟ, ಅಂದ್ರೆ ಎಲ್ಲರ ಕಲ್ಪನೆ ಹೇಗಿರುತ್ತೆ ಅಂದ್ರೆ IVF ಮಾಡಿಸ್ಕೊಂಡ್ರೆ ಮಕ್ಕಳಾಗ್ಬಿಡತ್ತೆ ಅಂತ. ಆತರ ಏನು ಇಲ್ಲ, ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫ್ಯಾಕ್ಟರ್ ಏಜ್. ಈಗ ತಾಯಿಯ ಏಜ್ 35 ಕೆಳಗಿದ್ದಾಗ ಇದರಲ್ಲಿ

0: ಈ ತರ ಇಲ್ಲ, ಒನ್ಸ್ ಇನ್ ಲೈಫ್ ಟೈಮ್. ಅಂಡಾಣು ಡೊನೇಷನ್ ಅಷ್ಟೇ, ಒನ್ಸ್ ಇನ್ ಲೈಫ್ ಟೈಮ್ ಅಷ್ಟೇ ಮಾಡಬಹುದು ಅಂತ ರೂಲ್ಸ್ ಇದೆ.
1: ಸರಿ ಡಾಕ್ಟರ್, ಈ IVF ನ ಬಗ್ಗೆ ಇರುವ ಒಂದು ಕುತೂಹಲಕಾರಿ ಪ್ರಶ್ನೆ ಏನಂದ್ರೆ, ಜನರು ಇದ್ರ ಬಗ್ಗೆ ಯಾವೆಲ್ಲ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡು ನಿಮ್ಮ ಬಳಿ ಬರ್ತಾರೆ ಅಂತ, ಇದ್ರ ಬಗ್ಗೆ.
0: IVF ಅಂದ್ರೆ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. IVF ಸೆಂಟರ್ಗೆ ಹೋದ್ರೆ ಕೇವಲ IVF ಮಾತ್ರ ಮಾಡ್ತಾರೆ. ಈಗ ನಮ್ಮ ಹತ್ರ ಬರ್ತಾರೆ ಬಹಳ ಸಮಸ್ಯೆಗಳು, ಸರಳನೂ ಇರುತ್ತೆ ಕ್ಲಿಷ್ಟನೂ ಇರುತ್ತೆ. ನಾವು ಈಗ ನಮ್ಮ ಲೆವೆಲ್ನ ಟ್ರೀಟ್ಮೆಂಟ್ ಅಂದ್ರೆ ಒಂದು ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಟು ನಾವೇ ಸಜೆಸ್ಟ್ ಮಾಡಿದ್ರು, ಅವ್ರು ಹೇಳೋದು ಮೇಡಮ್ IVF ಸೆಂಟರ್ಗೆ ಹೋದ್ರೆ ಅಲ್ಲಿ IVF ಮಾಡ್ತಾರೆ ಅಂತ. ಖಂಡಿತ ಇಲ್ಲ. ಈಗ ಏನು IVF ಸ್ಪೆಷಲಿಸ್ಟ್ ಅಂತ ಅವರು ಸೆಂಟರ್ನಲ್ಲಿ, ಅಲ್ಲಿ ಇದರ ಬಗ್ಗೆ ಇನ್ನೂ ಆಳವಾದ ಅಧ್ಯಯನ ನಡೆದಿದೆ. ಬಂಜೆತನದ ಬಗ್ಗೆ ಅವರು ಆಳವಾಗಿ ಅಧ್ಯಯನ ಮಾಡಿರ್ತಾರೆ. ಎಲ್ಲಾ ಚಿಕಿತ್ಸೆಯ ಸಾಧ್ಯತೆಯನ್ನು ಸರಿಯಾಗಿ ನಿರ್ಧರಿಸುವಂತ ಸಾಮರ್ಥ್ಯ ಹೊಂದಿರುತ್ತಾರೆ. ಹಾಗಾಗಿ ಒಬ್ರು ಡಾಕ್ಟರ್ ನೋಡಿ ನೀವು IVF ಮಾಡಿಸ್ಕೋಬೇಕು ಅಂದಾಗ IVF ಸ್ಪೆಷಲಿಸ್ಟ್ ಹತ್ರ ಡಿಸ್ಕಸ್ ಮಾಡಿ ನಂತರ ಮುಂದುವರಿಯೋದು ಅತ್ಯಂತ ಸೂಕ್ತ. ಎರಡನೇದಾಗಿ, IVF ಮಾಡಿಸಿದ್ರೆ ಮಕ್ಕಳು ಆಗೇ ಬಿಡುತ್ತೆ. ಅದು ಕೂಡ ಇಲ್ಲ, ನಾನು ಮೊದಲನೇ ಹೇಳಿದೆ, ಬೆಸ್ಟ್ ಆಫ್ ದ ಬೆಸ್ಟ್ ಸೆಂಟರ್ಸ್ ಒಂದು 50-60% ಅಷ್ಟೇ ಗ್ಯಾರಂಟಿ ಕೊಡಕ್ ಸಾಧ್ಯ. ಬಂಜೆತನಕ್ಕೆ IVF ಮಾತ್ರ ಟ್ರೀಟ್ಮೆಂಟ್, ಇದು ಹಳ್ಳಿಗಳಲ್ಲಿ ತುಂಬಾ ಇದೆ. ಅವರು ಟ್ರೀಟ್ಮೆಂಟ್ಗೆ ಹೋಗೋದಿಲ್ಲ, ಇಲ್ಲ ಇಲ್ಲಿ ಹೋದ್ರೆ ಆಸ್ಪತ್ರೆಗೆ ಹೋದ್ರೆ IVF ಮಾಡ್ತಾರೆ, ಅದ್ರ ಬಗ್ಗೆ ಇರೋ ತಪ್ಪು ಕಲ್ಪನೆಗಳಿಂದ ಟ್ರೀಟ್ಮೆಂಟ್ಗೆ ಮುಂದುವರಿಯೋದಿಲ್ಲ, ಅದು ಕೂಡ ತಪ್ಪು ಕಲ್ಪನೆ. ಮತ್ತು IVF ಸೈಕಲ್ ನಲ್ಲಿ ಬಳಸುವ ಅತಿಯಾದ ಔಷಧೋಪಚಾರದಿಂದ ಕ್ಯಾನ್ಸರ್ ಬರಬಹುದು. ಇದು ಬಹಳ ಜನರಿಗೆ ಅನುಮಾನ ಇರುತ್ತೆ, ಇಲ್ಲ ನನ್ಗೆ ತುಂಬಾ ವೇಟ್ ಗೇನ್ ಆಗ್ಬಿಡತ್ತೆ, ಆ ತರ ಎಲ್ಲ ಕನ್ಸರ್ನ್ಸ್ ಇರುತ್ತೆ. ಇತ್ತೀಚೆಗೆ IVF ಸೈಕಲ್ಸ್ ಎಷ್ಟು ಸುಧಾರಿಸ್ಬಿಟ್ಟಿದೆ ಅಂದ್ರೆ, ಈವನ್ ಔಷಧೋಪಚಾರಗಳು ಕೂಡ ಬಹಳ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ನಂತರದ ಪ್ರಶ್ನೆ ಅಂದ್ರೆ, IVF ನಲ್ಲಿ ಜನಿಸಿದ ಮಗು ಆರೋಗ್ಯಕರವಾಗಿರೋದಿಲ್ಲ. ಎಲ್ಲ ಪ್ರೆಗ್ನೆನ್ಸಿನಲ್ಲೂ, ಈಗ ನಾರ್ಮಲ್ ಆಗಿ 25 ವರ್ಷಕ್ಕೆ ತಾಯಿಗೆ ಜನಿಸಿದ ಮಗುವಿಗೂ ಕೂಡ 2-5% ತೊಂದರೆ ಬರೋ ಸಾಧ್ಯತೆ ಇರುತ್ತೆ. IVF ಪ್ರೆಗ್ನೆನ್ಸಿ ಅಲ್ಲಿ ಕೂಡ ಇದೇ ಪರ್ಸೆಂಟೇಜ್ ಅಲ್ಲಿ ಮಗುಗೆ ತೊಂದರೆ ಕಾಣಿಸಬಹುದು. ಅದು ಭ್ರೂಣವಾಗಿ ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗ್ಬೋದು, ಹುಟ್ಟಿದ ನಂತರ ಗೊತ್ತಾಗಬಹುದು. ಅಷ್ಟು ಬಿಟ್ರೆ IVF ಪ್ರೆಗ್ನೆನ್ಸಿನಲ್ಲಿ ಮಾತ್ರ ಮಗುಗೆ ತೊಂದರೆ ಆಗತ್ತೆ ಅಂತ ಇಲ್ಲ. ಇಲ್ಲಿ ಕೆಲವು ಕಾಂಪ್ಲಿಕೇಟೆಡ್ ಇಶ್ಯೂ ಇರುತ್ತೆ, ತಾಯಿಯ ವಯಸ್ಸು ಜಾಸ್ತಿ ಆಗಿರುತ್ತೆ ಅಥವಾ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗಿರುತ್ತೆ, ಅದು ಹುಟ್ಟಿದ ಮಗುವಿಗೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಬರಬಹುದು. ಈಗ ನಾವು ಹೇಳಿದ್ವಲ್ಲ ಲೂಯಿ ಬ್ರೌನ್, ಶೀಸ್ 47-year-old ಲೇಡಿ ಅಂಡ್ ಡೂಯಿಂಗ್ ಹೆಲ್ತಿ, ಅವಳಿಗೆ 2 ಮಕ್ಕಳಿದೆ. ಸೊ ಅಂದ್ರೆ ಆಲ್ಮೋಸ್ಟ್ 40-50 ವರ್ಷಗಳಷ್ಟು ರಿಸರ್ಚ್ ನ ಸಕ್ಸಸ್ ಆಲ್ರೆಡಿ ನಾವು ಕಾಣಿಸ್ತಾ ಇದೀವಿ. ಸೊ ಆತರ ತಪ್ಪು ಕಲ್ಪನೆ ಇರಬಾರದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ IVF ಅಂದ್ರೆ ಬೆಡ್ ರೆಸ್ಟ್ ಅಂತ. ಇನಿಷಿಯಲ್ ಸ್ಟೇಜ್ ಅಲ್ಲಿ ವೈದ್ಯರಿಗೂ ಆತಂಕ ಇತ್ತು, ಇದೆಲ್ಲ ಕಾಸ್ಟ್ಲಿ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಬಹುಶಃ ಮಹಿಳೆಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ರು. ಈಗ ಎಲ್ಲರಿಗೂ ನಾಲೆಜ್ ಇಂಪ್ರೂವ್ ಆಗಿದೆ, ಡಾಕ್ಟರ್ಸ್ ಕಾನ್ಫಿಡೆನ್ಸ್ ಜಾಸ್ತಿ ಇರೋದ್ರಿಂದ ಈವನ್ IVF ಮಾಡಿಸ್ಕೊಂಡ್ರು ಕೂಡ ಕೆಲವು ಭಾರ ಎತ್ತುವಂತ ಕೆಲಸಗಳು, ತುಂಬಾ ಸ್ಟ್ರೆಸ್ಫುಲ್ ಆಕ್ಟಿವಿಟಿ ಬಿಟ್ರೆ ಅವ್ರು ಎಲ್ಲ ಮಹಿಳೆಯರ ತರ ಅವರ ರೊಟೀನ್ ಅನ್ನ ಅವರ ವರ್ಕ್ ಅನ್ನ ಕಂಟಿನ್ಯೂ ಮಾಡೋದು ಖಂಡಿತ ಸಾಧ್ಯ ಇದೆ.
1: ಡಾಕ್ಟರ್ ವಿಜಯಲಕ್ಷ್ಮಿ, ಕೊನೆಯದಾಗಿ ಕೇಳೋದಾದ್ರೆ, ಈ IVF ಚಿಕಿತ್ಸೆ ಕುರಿತು ನಮ್ಮ ಜನರಿಗೆ ಏನು ಸಂದೇಶ ಅಥವಾ ಸಲಹೆ ನೀಡಬಯಸ್ತೀರಾ ನೀವು?
0: ಗರ್ಭಧಾರಣೆ ಅನ್ನೋದು ಒಂದು ಸಹಜ ಪ್ರಕ್ರಿಯೆ. ಆರೋಗ್ಯವಂತ ಮಹಿಳೆ ಪುರುಷರಲ್ಲಿ 1 ವರ್ಷ ಸಹಜ ಸಂಭೋಗಕ್ಕೆ ಯಾವತ್ತೂ ಪ್ರಯತ್ನ ಇರಬೇಕು, ಅದರಲ್ಲಿ 90%ರಷ್ಟು ಯಶಸ್ಸು ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಪಕ್ಕದ ಮನೆಯಲ್ಲಿರೋ ಒಬ್ಳು ಮದುವೆ ಆಗಿ ಬಂದ ಹೆಣ್ಮಗುವೆ 1 ತಿಂಗಳಲ್ಲಿ ಗರ್ಭಧಾರಣೆ ಆಯ್ತು ಅಂತ ತಮ್ಮ ಮನೆ ಸೊಸೆಯನ್ನು ಟ್ರೀಟ್ಮೆಂಟ್ಗೆ ಕಳಿಸೋದು ಬಿಡಬೇಕು. ಅವರಿಗೆ ಅವರಾಗಿ ಸಹಜವಾಗಿ ಟ್ರೈ ಮಾಡ್ಲಿಕ್ಕೆ ಸ್ವಲ್ಪ ಅವಕಾಶ ಕೊಡಬೇಕು. 25-30 ವರ್ಷದ ಒಳಗೆ 1 ಮಗುವನ್ನು ಹೊಂದುವ ಪ್ರಯತ್ನ ಪ್ರತಿಯೊಬ್ಬ ದಂಪತಿಯು ಮಾಡಬೇಕು. ಯಾರಿಗೂ ನಮಗೆ ವಯಸ್ಸಿನಲ್ಲಿ ವಾಪಸ್ ಹಿಂದಿರುಗೋದಕ್ಕೆ ಆಗೋದಿಲ್ಲ. ವಯಸ್ಸು ಹೆಚ್ಚಾದಷ್ಟು ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತೋಗುತ್ತೆ. ಮತ್ತು IVF ಚಿಕಿತ್ಸೆಯ ಟ್ರೀಟ್ಮೆಂಟ್ ನ ಕಾಸ್ಟ್ ನಾವಿಬ್ರು ಡಿಸ್ಕಸ್ ಮಾಡಲಿಲ್ಲ, 1,00,000 ರೂಪಾಯಿ ಖರ್ಚು ಬರುತ್ತೆ. ಆರ್ಥಿಕವಾಗಿ ಏನಾದ್ರೂ ಹಿಂದುಳಿದವರಿಗೆ ಈ ಟ್ರೀಟ್ಮೆಂಟ್ ಬಗ್ಗೆ ಕನಸು ಕಾಣೋದು ಕಷ್ಟ. ಸೊ ಈ ವಿಚಾರವಾಗಿ ನನ್ಗನ್ಸೋದು, ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಈಗ ಎಲ್ಲಾ ಹಾಸ್ಪಿಟಲ್ಸ್ ತುಂಬಾ ಎಕ್ವಿಪ್ಡ್ ಆಗಿದೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ತರ ಚಿಕಿತ್ಸೆ ನಡೀತಾ ಇದೆ, ಅಲ್ಲಿಗೆ IVF ಟ್ರೀಟ್ಮೆಂಟ್ ಬರಬೇಕು. ಅವರು ಟ್ರೈನ್ ಆಗಿ ಅಲ್ಲಿರುವ ಸೂಪರ್ ಸ್ಪೆಷಲಿಸ್ಟ್ ಅವರು IVF ಟ್ರೀಟ್ಮೆಂಟ್ ನ ತಗೊಂಡು ಅದರಲ್ಲಿ ಮುಂದುವರೆದು ಬಡವರಿಗೆ ಬಹಳ ಅನುಕೂಲ ಆಗುತ್ತೆ. 4ನೇದು ಅಡಾಪ್ಷನ್, ದತ್ತು ತೆಗೆದುಕೊಳ್ಳೋದು ಅಂತ ಹೇಳ್ತೀವಿ. ಬಂಜೆತನದ ಎಲ್ಲ ಚಿಕಿತ್ಸೆಯು ವಿಫಲವಾದಾಗ ಮಗುವನ್ನು ಅಡಾಪ್ಟ್ ಮಾಡಿಕೊಳ್ಳೋದು ಅಥವಾ ದತ್ತು ತೆಗೆದುಕೊಳ್ಳುವುದು ದಂಪತಿಗಳಿಂದ ಒಂದು ಅತ್ಯುತ್ತಮ ನಡೆಯಾಗಿದೆ. ಅಡಾಪ್ಷನ್ ಈಸ್ ಒನ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಇನ್ಫರ್ಟಿಲಿಟಿ ಅಂತ ನನ್ನ ಗುರುಗಳು ಹೇಳ್ತಾ ಇದ್ರು. ಯಾವ ತಂದೆ ತಾಯಿಗಳು ಮಗುವನ್ನು ದತ್ತು ತೆಗೆದುಕೊಂಡು ಸಾಕುತ್ತಿದ್ದಾರೋ ಅವರಿಗೆ ನನ್ನ ಅನಂತ ನಮನಗಳು.
1: ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೇ, ನೀವಿಷ್ಟೊತ್ತು ನಮ್ಮ ಹುಡುಗರಿಗೆ ವಿಶ್ವ IVF ದಿನ ಹಾಗೂ IVF ಚಿಕಿತ್ಸೆಯ ಕುರಿತು ಬಹಳಷ್ಟು ಉಪಯುಕ್ತಕಾರಿಯಾದ ಮಾಹಿತಿಯನ್ನು ನೀಡಿದ್ರಿ. ನಿಜಕ್ಕೂ ನಮ್ಮ ಕೇಳುಗರಿಗೆ ಸಹಾಯ ಮಾಡಿದೆ ಇದು ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು ನಿಮಗೆ. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೂ IVF ಚಿಕಿತ್ಸಾ ವಿಧಾನ ಈ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ರವೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯಾಜಿ ಐತಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರ

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
1: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಪಿಂಚಣಿ ಯೋಜನೆಯ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ರೂಪಾ ಗೌಡ.

ಅಟಲ್ ಪಿಂಚಣಿ ಯೋಜನೆ ಎಪಿವೈ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ನ ಅಡಿಯಲ್ಲಿ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಪಿಎಫ್ಆರ್ಡಿಎ ನಿರ್ವಹಿಸುವ ಭಾರತ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಯಾಗಿದೆ. ಇದು ಮುಖ್ಯವಾಗಿ ಅಸಂಘಟಿತ ಕಾರ್ಮಿಕ ವಲಯದ ಮೇಲೆ ಕೇಂದ್ರೀಕರಿಸಿರುವ ಪಿಂಚಣಿ ಯೋಜನೆಯಾಗಿದೆ. ಈ ಯೋಜನೆಯ ಅಡಿ ನೀವು ಹೂಡಿಕೆ ಮಾಡುವ ಮೊತ್ತಕ್ಕೆ ಅನುಗುಣವಾಗಿ 60 ವರ್ಷ ವಯಸ್ಸಿನ ನಂತರ ತಿಂಗಳಿಗೆ 1,000 ರಿಂದ 5,000 ವರೆಗೆ ಖಾತರಿಪಡಿಸಿದ ಸ್ಥಿರ ಪಿಂಚಣಿ ದೊರೆಯುತ್ತದೆ. ಎಲ್ಲಾ ನಾಗರಿಕರನ್ನು ಪಿಂಚಣಿ ಯೋಜನೆಯ ಅಡಿಯಲ್ಲಿ ತರುವುದು ಅಟಲ್ ಪಿಂಚಣಿ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಅಟಲ್ ಪಿಂಚಣಿ ಯೋಜನೆಯನ್ನು ಸೇರಲು ಇರುವ ಅರ್ಹತಾ ಮಾನದಂಡಗಳೇನೆಂದರೆ, ಭಾರತೀಯ ನಾಗರಿಕರಾಗಿದ್ದು ಕನಿಷ್ಠ 18 ವರ್ಷದಿಂದ ಗರಿಷ್ಠ 40 ವರ್ಷ ವಯಸ್ಸಿನ ಒಳಗಿರಬೇಕು, ಯಾವುದೇ ಮಾನ್ಯತೆ ಪಡೆದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರಬೇಕು, ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಮತ್ತು ಸಕ್ರಿಯ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು, ಅಕ್ಟೋಬರ್ 1, 2022 ನಂತರದ ನಿಯಮದಂತೆ ಆದಾಯ ತೆರಿಗೆ ಪಾವತಿಸುವ ವ್ಯಕ್ತಿಗಳು ಈ ಯೋಜನೆಗೆ ಸೇರಲು ಅರ್ಹರಲ್ಲ. ಕೇಂದ್ರ ಸರ್ಕಾರವು ಈ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ, ಅಂದರೆ ಆರ್ಥಿಕ ವರ್ಷ 2030-31 ಮುಂದುವರಿಸಲು ನಿರ್ಧರಿಸಿದೆ. ಇದು ಅಸಂಘಟಿತ ವಲಯದ ಲಕ್ಷಾಂತರ ಕಾರ್ಮಿಕರಿಗೆ ದೀರ್ಘಾವಧಿಯ ಆರ್ಥಿಕ ಭದ್ರತೆ

ಅರ್ಹತೆಯನ್ನ ಖಚಿತಪಡಿಸುತ್ತದೆ. ಈ ಯೋಜನೆಯ ಅಡಿಯಲ್ಲಿ ಚಂದಾದಾರರು ತಮ್ಮ 60 ವರ್ಷ ವಯಸ್ಸಿನ ನಂತರ ಪ್ರತಿ ತಿಂಗಳು 1,000 ರೂಪಾಯಿಯಿಂದ 5,000 ರೂಪಾಯಿಯವರೆಗೆ ಗ್ಯಾರಂಟಿ ಪಿಂಚಣಿಯನ್ನ ಪಡೆಯುತ್ತಾರೆ. ಇದು ಚಂದಾದಾರರು ಆಯ್ದುಕೊಳ್ಳುವ ಪಿಂಚಣಿ ಸ್ಲ್ಯಾಬ್ ಮತ್ತು ಅವರು ನೀಡುವ ಕೊಡುಗೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಅಟಲ್ ಪಿಂಚಣಿ ಯೋಜನೆಯ ವೈಶಿಷ್ಟ್ಯವೇನೆಂದರೆ ಇದು ನಿಮ್ಮ ಆಯ್ಕೆ ಮತ್ತು ಕೊಡುಗೆಗೆ ಅನುಗುಣವಾಗಿ 60 ವರ್ಷಗಳ ನಂತರ ಪ್ರತಿ ತಿಂಗಳು 1,000, 2,000, 3,000, 4,000 ಮತ್ತು 5,000 ಪಿಂಚಣಿ ಸಿಗುವ ಯೋಜನೆಯಾಗಿದೆ. ಈ ಅಟಲ್ ಪಿಂಚಣಿ ಯೋಜನೆಗೆ ಸೇರ ಬಯಸುವವರು ತಿಂಗಳಿಗೆ ಎಷ್ಟು ಪಿಂಚಣಿ ಬರಬೇಕೆಂದು ಮೊದಲೇ ನಿರ್ಧರಿಸಬೇಕು. ಅದಕ್ಕೆ ಅನುಗುಣವಾಗಿ ಹಣವನ್ನ ಪಾವತಿಸಬೇಕಾಗುತ್ತದೆ. ತಿಂಗಳಿಗೆ ಎಷ್ಟು ಹಣ ಕಟ್ಟಬೇಕೆನ್ನುವುದು ನಿಮ್ಮ ಈಗಿನ ವಯಸ್ಸು ಮತ್ತು ಎಷ್ಟು ಪಿಂಚಣಿ ಬೇಕು ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ. ನೀವು 18 ವಯಸ್ಸಿನಲ್ಲಿ ಈ ಯೋಜನೆ ಸೇರಿದರೆ ತಿಂಗಳಿಗೆ 42 ರೂಪಾಯಿ ಪಾವತಿಸುವ ಮೂಲಕ 1,000 ಮಾಸಿಕ ಪಿಂಚಣಿಯನ್ನ ಪಡೆಯಬಹುದು. ಅಥವಾ ತಿಂಗಳಿಗೆ 210 ರೂಪಾಯಿ ಪಾವತಿಸುವ ಮೂಲಕ 5,000 ಮಾಸಿಕ ಪಿಂಚಣಿಯನ್ನ ಪಡೆಯಬಹುದು. ವಯಸ್ಸು ಹೆಚ್ಚಾದಂತೆ ಮಾಸಿಕ ಕೊಡುಗೆಯ ಮೊತ್ತವು ಹೆಚ್ಚಾಗುತ್ತದೆ. 60 ವರ್ಷ ತುಂಬಿದ ನಂತರ ಚಂದಾದಾರರು 3 ಪ್ರಯೋಜನಗಳನ್ನು ಪಡೆಯುತ್ತಾರೆ. ಮೊದಲನೆಯದಾಗಿ ಖಾತರಿಪಡಿಸಿದ ಕನಿಷ್ಠ ಪಿಂಚಣಿ ಮೊತ್ತವನ್ನು ಪಡೆಯುತ್ತಾರೆ. ಅಂದರೆ ಅಟಲ್ ಪಿಂಚಣಿ ಯೋಜನೆಯ ಅಡಿಯಲ್ಲಿ ಪ್ರತಿಯೊಬ್ಬ ಚಂದಾದಾರರು 60 ವರ್ಷ ವಯಸ್ಸಿನ ನಂತರ ತಿಂಗಳಿಗೆ 1,000, 2,000, 3,000, 4,000 ಅಥವಾ 5,000 ಖಾತರಿಪಡಿಸಿದ ಕನಿಷ್ಠ ಪಿಂಚಣಿಯನ್ನು ಪಡೆಯುತ್ತಾರೆ. ಇನ್ನು ಎರಡನೆಯದಾಗಿ ಸಂಗಾತಿಗೆ ಖಾತರಿಪಡಿಸಿದ ಕನಿಷ್ಠ ಪಿಂಚಣಿ ಮೊತ್ತ ಸಿಗುತ್ತದೆ. ಅಂದರೆ ಚಂದಾದಾರರ ಮರಣದ ನಂತರ ಚಂದಾದಾರರ ಸಂಗಾತಿಯ ಮರಣದವರೆಗೆ ಚಂದಾದಾರರಂತೆಯೇ ಅದೇ ಪಿಂಚಣಿ ಮೊತ್ತವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಮೂರನೆಯದಾಗಿ ಚಂದಾದಾರರ ನಾಮನಿರ್ದೇಶಿತರಿಗೆ ಪಿಂಚಣಿ ಮೊತ್ತವನ್ನು ಹಿಂತಿರುಗಿಸಲಾಗುತ್ತೆ. ಅಂದರೆ ಚಂದಾದಾರರು ಮತ್ತು ಸಂಗಾತಿ ಇಬ್ಬರು ನಿಧನರಾದ ನಂತರ ಚಂದಾದಾರರ ನಾಮನಿರ್ದೇಶಿತರು ಚಂದಾದಾರರ 60 ವರ್ಷ ವಯಸ್ಸಿನವರೆಗೆ ಸಂಗ್ರಹವಾದ ಪಿಂಚಣಿ ಸಂಪತ್ತನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಈ ಅಟಲ್ ಪಿಂಚಣಿ ಯೋಜನೆಯ ಚಂದಾದಾರರು ಸ್ವಯಂ ಪ್ರೇರಿತವಾಗಿ ನಿರ್ಗಮಿಸಬಹುದು. ಆದರೆ 60 ವರ್ಷಕ್ಕಿಂತ ಮೊದಲು ನಿರ್ಗಮಿಸಬೇಕಾಗುತ್ತದೆ. ಖಾತೆ ನಿರ್ವಹಣಾ ಶುಲ್ಕವನ್ನು ಕಡಿತಗೊಳಿಸಿದ ನಂತರ ಅವರ ಕೊಡುಗೆಗಳಿಂದ ಗಳಿಸಿದ ನಿವ್ವಳ ಸಂಚಿತ ಆದಾಯವನ್ನು ಮರುಪಾವತಿಸಲಾಗುತ್ತದೆ. ಈ ಅಟಲ್ ಪಿಂಚಣಿ ಯೋಜನೆ ಖಾತೆಯನ್ನ ತೆರೆಯಲು ನಿಮ್ಮ ಉಳಿತಾಯ ಖಾತೆ ಇರುವ ಬ್ಯಾಂಕ್ ಶಾಖೆಗೆ ಅಥವಾ ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ ಎಪಿವೈ ಅಟಲ್ ಪಿಂಚಣಿ ಯೋಜನೆ ನೋಂದಣಿ ಫಾರ್ಮ್ ಅನ್ನ ಭರ್ತಿ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ವಿವರವನ್ನ ಒದಗಿಸಬೇಕಾಗುತ್ತೆ. ನಿಮ್ಮ ಆಯ್ಕೆಗೆ ಅನುಗುಣವಾಗಿ ಮಾಸಿಕ, ತ್ರೈಮಾಸಿಕ, ಅರ್ಧ ವಾರ್ಷಿಕವಾಗಿ ಹಣ ಕಡಿತಗೊಳಿಸಲು ಸ್ವಯಂ ಡೆಬಿಟ್ ಸೌಲಭ್ಯವನ್ನ ಸಕ್ರಿಯಗೊಳಿಸಿಕೊಳ್ಳಬೇಕು. ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ಗಳ ಮೂಲಕವೂ ಆನ್ಲೈನ್ನಲ್ಲಿ ಸುಲಭವಾಗಿ ಈ ಖಾತೆಯನ್ನ ತೆರೆಯಬಹುದು. ಮಧ್ಯ ಮಧ್ಯದಲ್ಲಿ ಪಿಂಚಣಿ ಮೊತ್ತವನ್ನ ಹೆಚ್ಚು ಕಡಿಮೆ ಮಾಡಬಹುದು. ಒಂದು ವೇಳೆ ಖಾತೆಯಲ್ಲಿ ಹಣ ಇಲ್ಲದೇ ಇದ್ದರೆ 1 ತಿಂಗಳವರೆಗೂ ಹಣ ಕಟ್ಟಲು ಸಮಯ ಇರುತ್ತದೆ. 1 ತಿಂಗಳ ನಂತರವೂ ಖಾತೆಗೆ ದುಡ್ಡು ಬರಲಿಲ್ಲ ಎಂದರೆ ಸ್ವಯಂ ಡೆಬಿಟ್ ಎನ್ನುವುದು ಡಿಆಕ್ಟಿವೇಟ್ ಆಗುತ್ತೆ. ನಂತರ ಬ್ಯಾಂಕಿಗೆ ಹೋಗಿ ಮತ್ತೆ ಅದನ್ನು ಆಕ್ಟಿವೇಟ್ ಮಾಡಿಕೊಳ್ಳಬೇಕಾಗುತ್ತೆ. ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಆಪ್ಗಳ ಮೂಲಕ ಮನೆಯಲ್ಲಿಯೇ ಕುಳಿತು ಅಟಲ್ ಪಿಂಚಣಿ ಯೋಜನೆಯ ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲ ಹಂತದಲ್ಲಿ ನಿಮ್ಮ ಬ್ಯಾಂಕಿನ ಅಧಿಕೃತ ನೆಟ್ ಬ್ಯಾಂಕಿಂಗ್ ವೆಬ್ಸೈಟ್ ಅಥವಾ ಮೊಬೈಲ್ ಆಪ್ಗೆ ಲಾಗಿನ್ ಆಗಿ, ಎರಡನೆಯ ಹಂತದಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ ಎಂಬ ವಿಭಾಗಕ್ಕೆ ಹೋಗಿ ಅದರಲ್ಲಿ ಅಟಲ್ ಪೆನ್ಷನ್ ಯೋಜನಾ ಎನ್ನುವ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಆರಿಸಿದಾಗ ನಿಮ್ಮ ಆಧಾರ್ ಮತ್ತು ವೈಯಕ್ತಿಕ ವಿವರಗಳು ಸ್ವಯಂಚಾಲಿತವಾಗಿ ಅಲ್ಲಿ ಕಾಣಿಸುತ್ತವೆ. ನಿಮ್ಮ ಪಿಂಚಣಿ ಮೊತ್ತ ಮತ್ತು ಕಂತು ಕಡಿತವಾಗುವ ಅವಧಿಯನ್ನ ಆಯ್ಕೆ ಮಾಡಿ, ಅಂದರೆ ಮಾಸಿಕವಾಗಿಯೋ ತ್ರೈಮಾಸಿಕವಾಗಿಯೋ ಅಥವಾ ಅರ್ಧವಾರ್ಷಿಕವಾಗಿ ಕಡಿತವಾಗುವ ಅವಧಿಯನ್ನ ಆಯ್ಕೆ ಮಾಡಿ ನಿಮ್ಮ ನಾಮಿನಿ ವಿವರಗಳನ್ನು ಕೂಡ ಭರ್ತಿ ಮಾಡಿ ಸಬ್ಮಿಟ್ ನೀಡಬೇಕು. ನಿಮ್ಮ ಮೊಬೈಲ್ಗೆ ಬರುವ ಒಟಿಪಿಯನ್ನ ನಮೂದಿಸಿದರೆ ನಿಮ್ಮ ಅರ್ಜಿ ಸಲ್ಲಿಕೆ ಪೂರ್ಣಗೊಳ್ಳುತ್ತದೆ. ಹೆಚ್ಚಿನ ಅಧಿಕೃತ ಮಾಹಿತಿ ಮತ್ತು ನಿಮ್ಮ ವಯಸ್ಸಿಗೆ ತಕ್ಕ ಪಿಂಚಣಿ ಚಾರ್ಟ್ ಅನ್ನು ವೀಕ್ಷಿಸಲು ಭಾರತ ಸರ್ಕಾರದ ಮೈ ಸ್ಕೀಮ್ ಪೋರ್ಟಲ್ ಅಥವಾ ಪಿಎಫ್ಆರ್ಡಿಎ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ನಾಳೆಯ ಚಿಂತೆ ಇಂದಿನ ಸಣ್ಣ ಉಳಿತಾಯದಿಂದ ದೂರವಾಗುತ್ತದೆ ಎನ್ನುವ ಮಾತು ಸಾರ್ವಕಾಲಿಕ ಸತ್ಯ. ಮನುಷ್ಯನ ಯೌವನ ಮತ್ತು ದುಡಿಯುವ ಶಕ್ತಿ ಶಾಶ್ವತವಲ್ಲ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಡವರು ಮತ್ತು ದಿನಗೂಲಿ ಕಾರ್ಮಿಕರ ವೃದ್ಧಾಪ್ಯದ ಜೀವನ

ಅತ್ಯಂತ ಕಷ್ಟಕರವಾಗಿರುತ್ತದೆ. ಇಂತಹ ಅಸಂಘಟಿತ ವಲಯದ ಕೋಟ್ಯಂತರ ಭಾರತೀಯರ ಬದುಕಿಗೆ ಆಸರೆಯಾಗಿ ಅವರ ಮುಸ್ಸಂಜೆಯ ದಿನಗಳಲ್ಲಿ ಗೌರವಯುತ ಜೀವನ ನಡೆಸಲು ಭಾರತ ಸರ್ಕಾರ ತಂದಂತಹ ಈ ಅದ್ಭುತ ಯೋಜನೆಯೇ ಅಟಲ್ ಪಿಂಚಣಿ ಯೋಜನೆ. ಇದು ಕೇವಲ ಒಂದು ಯೋಜನೆಯಲ್ಲ, ಶ್ರಮಿಕ ವರ್ಗದ ನೆಮ್ಮದಿಯ ನಾಳೆಗೆ ಹಾಕಿದ ಗಟ್ಟಿ ಮುನ್ನುಡಿಯಾಗಿದೆ.

ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಪಿಂಚಣಿ ಯೋಜನೆಯ ಕುರಿತು ಮಾಹಿತಿಯನ್ನು ನೀಡಿದವರು ರೂಪಾ ಗೌಡ, ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ಪ್ರಗತಿ ಪಥ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50ರ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50ರ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ, ಪ್ರಧಾನಿ ನರೇಂದ್ರ ಮೋದಿ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಪಾಕಿಸ್ತಾನ ಬಳಕೆ, ವಿಶ್ವಸಂಸ್ಥೆಯಲ್ಲಿ ನೆರೆ ರಾಷ್ಟಕ್ಕೆ ಭಾರತ ತರಾಟೆ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಜಿಂಬಾಬ್ವೆ ಮುಖಾಮುಖಿ. ವಾರ್ತೆಗಳ ವಿವರ. ನೀಟ್ ಪ್ರಶ್ನಪತ್ರಿಕೆ ಸೋರಿಕೆ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಅವಧಿ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯವನ್ನು ಎತ್ತಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಬೇರೆ ಯಾವುದೇ ವಿಷಯದ ಬಗ್ಗೆ ಯಾವುದೇ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡಲಾಗುವುದಿಲ್ಲ. ಪ್ರಶ್ನೋತ್ತರ ಅವಧಿಯ ನಿಯಮಗಳ ಪ್ರಕಾರ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಸರ್ಕಾರದಿಂದ ಉತ್ತರವನ್ನು ಪಡೆಯಲು ಸದಸ್ಯರಿಗೆ ಇದು ಅತ್ಯಂತ ಪ್ರಮುಖ ಸಮಯವಾಗಿದೆ ಎಂದು ಸ್ಪೀಕರ್ ಹೇಳಿದರು. ನೀಟ್ ಕುರಿತು ಚರ್ಚೆ ನಡೆಸಲು ಸಿದ್ಧ ಎಂದು ಸರ್ಕಾರ ಈಗಾಗಲೇ ವಿರೋಧ ಪಕ್ಷದ ಸದಸ್ಯರಿಗೆ ಭರವಸೆ ನೀಡಿದೆ. ಸದನ ಸುಗಮವಾಗಿ ನಡೆಸಲು ಸಹಕರಿಸುವಂತೆ ಸ್ಪೀಕರ್ ವಿರೋಧ ಪಕ್ಷಗಳನ್ನು ಮನವಿ ಮಾಡಿದರು. ಆದರೂ ಪ್ರತಿಭಟನೆ ಮುಂದುವರಿಸಿದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಕಲಾಪ ಆರಂಭವಾದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ದೇಶದ ವಿವಿಧ ಭಾಗಗಳಲ್ಲಿ ಪ್ರವಾಹ, ಭೂಕುಸಿತ ಸೇರಿದಂತೆ ಮಳೆ ಸಂಬಂಧಿತ ವಿಪತ್ತುಗಳಿಂದ ಉಂಟಾದ ಜೀವಹಾನಿಗೆ ದುಃಖ ವ್ಯಕ್ತಪಡಿಸಿದರು. ಜೀವ ಕಳೆದುಕೊಂಡವರ ಸ್ಮರಣಾರ್ಥ ಸದನದಲ್ಲಿ ಮೌನ ಆಚರಿಸಲಾಯಿತು. ನಂತರ ವಿರೋಧ ಪಕ್ಷದ ಸದಸ್ಯರು ನೀಟ್ ಪ್ರಶ್ನಪತ್ರಿಕೆ ಸೋರಿಕೆ ಬಗ್ಗೆ ಘೋಷಣೆ

0: ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಈ ವೇಳೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಕ್ರಿಯಿಸಿ, ಸರ್ಕಾರ ನೀಟ್ ವಿಷಯದ ಬಗ್ಗೆ ಚರ್ಚಿಸಲು ಸಿದ್ದವಾಗಿದೆ, ಆದರೆ ಕಾಂಗ್ರೆಸ್ ಪಕ್ಷ ಷರತ್ತುಗಳನ್ನು ವಿಧಿಸುತ್ತಿದೆ. ಈ ರೀತಿ ಮಾಡುವ ಮೂಲಕ ಚರ್ಚೆಗೆ ಅವಕಾಶ ನೀಡಲು ಕಾಂಗ್ರೆಸ್ ಬಯಸುತ್ತಿಲ್ಲ ಎಂದು ಆರೋಪಿಸಿದರು. ನೀಟ್ ಪರೀಕ್ಷೆ ವಿಷಯವನ್ನು ರಾಜಕೀಯಗೊಳಿಸಬಾರದು. ಪ್ರಶ್ನಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ತ್ವರಿತ ಮತ್ತು ಕಠಿಣ ಶಿಕ್ಷೆ ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕ್ರಮ ಕೈಗೊಂಡಿದ್ದಾರೆ. ಸಂಸತ್ತಿನಲ್ಲಿ ರಚನಾತ್ಮಕ ಮತ್ತು ಸಮಗ್ರ ಚರ್ಚೆಗೆ ಅವಕಾಶ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಈ ವೇಳೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿ, ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದರು. ಅವರ ರಾಜೀನಾಮೆ ಇಲ್ಲದೆ ಚರ್ಚೆ ನಡೆಯುವುದಿಲ್ಲ ಎಂದು ಹೇಳಿದರು. ಗದ್ದಲದ ಹಿನ್ನೆಲೆಯಲ್ಲಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯವಲ್ಲ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ನಿಟ್ಟಿನಲ್ಲಿ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವ ಕ್ರಮಗಳ ಸರಣಿಯನ್ನು ಇದು ಮುಂದುವರಿಸುತ್ತದೆ. ಯುವಕರ ಭವಿಷ್ಯಕ್ಕೆ ಹಾನು ಮಾಡಲು ಪ್ರಯತ್ನಿಸುವವರನ್ನು ಬಿಡಲಾಗುವುದಿಲ್ಲ ಎಂದು ಹೇಳಿದ್ದಾರೆ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಬಳಸುತ್ತಿರುವುದಕ್ಕಾಗಿ ಪಾಕಿಸ್ತಾನವನ್ನು ಭಾರತ ತರಾಟೆಗೆ ತೆಗೆದುಕೊಂಡಿದೆ. ಕಾಶ್ಮೀರ ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿ ಉಳಿಯುತ್ತದೆ ಎಂದು ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತಿಪಾದಿಸಿದ್ದಾರೆ. ವಿಶ್ವಸಂಸ್ಥೆಯ ನೈಸರ್ಗಿಕ ಸಂಪನ್ಮೂಲಗಳ ಆಡಳಿತದ ಕುರಿತಾದ ಉನ್ನತ ಮಟ್ಟದ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನ ತನ್ನ ಸುಳ್ಳು ನಿರೂಪಣೆಯನ್ನು ಹರಡಲು ಉನ್ನತ ಮಟ್ಟದ ಚರ್ಚೆಯನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ಟೀಕಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶವು ಯಾವಾಗಲೂ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಭಾರತದ ಸಾರ್ವಭೌಮ ಪ್ರದೇಶವನ್ನು ಅಕ್ರಮವಾಗಿ ಪಾಕಿಸ್ತಾನ ಆಕ್ರಮಿಸಿಕೊಂಡಿದೆ ಎಂದು ಪಿ ಹರೀಶ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಯೋತ್ಪಾದನೆಯ ವಿರುದ್ಧ ಶೂನ್ಯ ಸಹಿಷ್ಣುತೆಗೆ ಭಾರತ ಕರೆ ನೀಡಿದೆ. ಅಲ್ಲದೆ ಮುಕ್ತ, ಎಲ್ಲರನ್ನೂ ಒಳಗೊಂಡ ಮತ್ತು ನಿಯಮ ಆಧಾರಿತ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ. ಫಿಲಿಪೈನ್ಸ್ನ ಮನಿಲಾದಲ್ಲಿ ನಡೆದ 33ನೇ ಆಸಿಯಾನ್ ಪ್ರಾದೇಶಿಕ ಸಚಿವರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್, ಜಾಗತಿಕ ಸಂಕೀರ್ಣತೆಯ ಸಮಯದಲ್ಲಿ ಇಂಡೋ ಪೆಸಿಫಿಕ್ನಲ್ಲಿ ರಾಜಕೀಯ ಮತ್ತು ಭದ್ರತಾ ಸಮಸ್ಯೆಗಳನ್ನು ಚರ್ಚಿಸಲು ಇದು ಒಂದು ಪ್ರಮುಖ ವೇದಿಕೆಯಾಗಿದೆ ಎಂದು ಹೇಳಿದರು. ಪ್ರಾದೇಶಿಕ ಸಹಕಾರದಲ್ಲಿ ಭಾರತದ ಪಾತ್ರವನ್ನು ಎತ್ತಿ ತೋರಿಸಿದ ಸಚಿವರು, ಅತ್ಯುತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದು, ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಜಂಟಿ ಸಮರಾಭ್ಯಾಸವನ್ನು ನಡೆಸುವ ಮೂಲಕ ವಿಪತ್ತು ಪರಿಹಾರಕ್ಕೆ ಭಾರತದ ಸಹಯೋಗದ ವಿಧಾನವನ್ನು ಒತ್ತಿ ಹೇಳಿದರು. ಶ್ರೀಲಂಕಾ, ಫಿಲಿಪೈನ್ಸ್ ಮತ್ತು ಜಮೈಕಾದಲ್ಲಿ ಚಂಡಮಾರುತಗಳು ಹಾಗೂ ಮ್ಯಾನ್ಮಾರ್, ವೆನೆಜುವೆಲಾ ಮತ್ತು ಅಫ್ಘಾನಿಸ್ತಾನದಲ್ಲಿ ಭೂಕಂಪಗಳ ನಂತರ ಪುನರ್ವಸತಿ ಪ್ರಯತ್ನಗಳನ್ನು ಭಾರತ ಇತ್ತೀಚೆಗೆ ಬೆಂಬಲಿಸಿದೆ ಎಂದು ಡಾ ಎಸ್ ಜಯಶಂಕರ್ ಹೇಳಿದರು. ಇಂದು ರಾಷ್ಟೀಯ ಪ್ರಸಾರ ದಿನವನ್ನು ಆಚರಿಸಲಾಗುತ್ತಿದೆ. 1927ರಲ್ಲಿ ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ಸ್ಟೇಷನ್ನಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಸಾರವಾಯಿತು. 1936ರ ಜೂನ್ 8ರಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋ ಆಗಿ ಮಾರ್ಪಟ್ಟಿತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿದೆ. 1956ರಲ್ಲಿ

ರಾಷ್ಟೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927ರಿಂದ ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯವಾದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ಇಂದು ಸ್ವಾತಂತ್ರ್ಯ ಹೋರಾಟಗಾರರಾದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಮತ್ತು ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಲೋಕಮಾನ್ಯ ಬಾಲಗಂಗಾಧರ ತಿಲಕರು ರಾಷ್ಟೀಯತೆಯ ಮನೋಭಾವವನ್ನು ಜಾಗೃತಗೊಳಿಸಿದರು, ಜನರ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಿದರು. ಭಾರತೀಯ ಸಂಸ್ಕೃತಿಯನ್ನು ಜನಪ್ರಿಯಗೊಳಿಸಲು ಮತ್ತು ಸಹೋದರತ್ವದ ಮನೋಭಾವವನ್ನು ಮತ್ತಷ್ಟು ಹೆಚ್ಚಿಸಲು ಶ್ರಮಿಸಿದರು ಎಂದು ಹೇಳಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಚಂದ್ರಶೇಖರ ಆಜಾದರ ನಿರ್ಭೀತ ಧೈರ್ಯ ಮತ್ತು ಅಚಲ ದೇಶಭಕ್ತಿಯು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಅವರು ಅಸಂಖ್ಯಾತ ಯುವಕರನ್ನು ರಾಷ್ಟಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಪ್ರೇರೇಪಿಸಿದರು. ಅವರ ಸಂಕಲ್ಪವು ಎಲ್ಲಾ ಪೀಳಿಗೆಗಳಿಗೆ ಸ್ಫೂರ್ತಿ ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ರೊಮೇನಿಯಾಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ರೊಮೇನಿಯಾ ಅಧ್ಯಕ್ಷ ನಿಕೋಸೋರ್ ಡಾನ್, ಹಂಗಾಮಿ ಪ್ರಧಾನಿ ಇಲಿ ಬೊಲೋಜನ್, ಸೆನೆಟ್ ಅಧ್ಯಕ್ಷೆ ಮಿರ್ಸಿಯಾ ಅಬ್ರುಡಿಯನ್ ಮತ್ತು ಡೆಪ್ಯೂಟೀಸ್ ಚೇಂಬರ್ ಅಧ್ಯಕ್ಷೆ ಸೋರಿನ್ ಗ್ರಿಂಡೆನು ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಹರಾರೆಯಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 4:30ಕ್ಕೆ ಆರಂಭವಾಗಲಿದೆ. ಶ್ರೇಯಸ್ ಅಯ್ಯರ್ ನೇತೃತ್ವದ ಭಾರತ ತಂಡ ಸರಣಿಯಲ್ಲಿ ಶುಭಾರಂಭದ ನಿರೀಕ್ಷೆಯಲ್ಲಿದೆ. ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅನುಪಸ್ಥಿತಿಯಲ್ಲಿ ವಿವಿಎಸ್ ಲಕ್ಷ್ಮಣ್ ತಂಡದ ಹಂಗಾಮಿ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ವಿಷಯಗಳ ಕುರಿತು ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಪ್ರಶ್ನಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ, ಪ್ರಧಾನಿ ನರೇಂದ್ರ ಮೋದಿ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ರಾಜನೀತಿಯ ಸಾಧನವಾಗಿ ಪಾಕಿಸ್ತಾನ ಬಳಕೆ, ವಿಶ್ವಸಂಸ್ಥೆಯಲ್ಲಿ ನೆರೆ ರಾಷ್ಟಕ್ಕೆ ಭಾರತ ತರಾಟೆ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಜಿಂಬಾಬ್ವೆ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಆಕಾಶವಾಣಿ ಮಡಿಕೇರಿ, ಸಮಯ 1:20:30.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಶ್ರೋತೃಗಳೇ, ಈಗ ಒಂದೆರಡು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ HS ವೆಂಕಟೇಶ ಮೂರ್ತಿಯವರ ಕವಿತೆ, ಹಾಡಿದ್ದಾರೆ ಸುನೀತಾ.

0: ಎಲ್ಲೂ ಕೂಡ ನಿಮ್ದು ಹಣ ಅಂತಸ್ತು ಏನೂ ಲೆಕ್ಕ ಬರಲ್ಲ. ಅಲ್ಲಿ ಬರೋದೇನು ಅಂದರೆ ನಿಮ್ಮ ಒಳ್ಳೆತನ, ಯಾರಲ್ಲಿ ತುಂಬ ಒಳ್ಳೆತನ ಇರುತ್ತೆ, ಯಾರಲ್ಲಿ ಒಳ್ಳೆ ಭಾವನೆಗಳಿರುತ್ತೆ, ಯಾರು ಸಂತೋಷ ಬದುಕ್ತಾ ಇರ್ತಾರೆ, ಯಾರು ನಾಲ್ಕಾರು ಜನಕ್ಕೆ ಸಹಾಯ ಮಾಡಿಕೊಂಡು ಹಂಚಿಕೊಂಡು ತಿನ್ಕೊಂಡು ಚೆನ್ನಾಗಿ ಬದುಕಿರ್ತಾರಲ್ಲ, ಅವ್ರ ಹೃದಯ ತುಂಬ ಚೆನ್ನಾಗಿರುತ್ತೆ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಜುಲೈ 25ರ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗುತ್ತೆ.
0: ನನ್ನ ಹತ್ರ ಬಂದ ಮೇಲೆ ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಹತ್ರ ಬಂದು ನಾನು ಹೇಳ್ದಂಗೆ ಕೇಳಿದ್ರೆ ಐ ವಿಲ್ ಹೆಲ್ಪ್ ಟು ದ ಮ್ಯಾಕ್ಸಿಮಮ್. ನೀವು ಹುಷಾರು ಮಾಡೋಕ್ಕೆ ನನಗೆ ಎಷ್ಟು ಗೊತ್ತಿದೆಯೋ ಎಲ್ಲ ಥರ ಪ್ರಯತ್ನ ಮಾಡ್ಬಿಡ್ತೀನಿ, ಹೆಲ್ಪ್ ಮಾಡ್ತೀನಿ. ಯು ಟು ಅಕ್ಸೆಪ್ಟ್ ಇಟ್ಸ್ ಎ ಗುಡ್ ಡಾಕ್ಟರ್, ಐ ಆಮ್ ಯುವರ್ ಡಾಕ್ಟರ್, ಯು ಟು ಫಾಲೋ ಮೈ ಇನ್ಸ್ಟ್ರಕ್ಷನ್.
1: ಸಮಯ ಶನಿವಾರ ಸಂಜೆ 5 ಗಂಟೆಗೆ.
0: ಮಡಿಕೇರಿ ಈ ಥರ ಮಳೆ ಬಂದು ಈ ಥರ ಅಟ್ಮಾಸ್ಫಿಯರ್ ಬಂದರೆ ನನಗೆ ಏನೊಂಥರ ಮನೆಗೆ ಬಂದಂಗೆ ಅನಿಸುತ್ತೆ, ಯಾಕಂದರೆ ಇದೊಂಥರ ತುಂಬ ಇಷ್ಟವಾದಂಥ ಪ್ಲೇಸ್ ಮಡಿಕೇರಿ. ಅದರಲ್ಲೂ ಆಕಾಶವಾಣಿ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್.
1: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಕಾರ್ಯಕ್ರಮವನ್ನು ಕೇಳ್ತೀರಾ ಅಲ್ಲ ವ್ಯಕ್ತಿ ವಿಶೇಷ. ವೀರ ಯೋಧರಿಗೊಂದು ನಮನ. ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಕೂಡಲೆದುರು ಒಲುಮೆಯ ಗೆಲುವು. ವೀರರೇ ಭಾರತ ಬಾವುಟ ಹಾರಿಸಿ. ಪ್ರೀತಿಯ ಪೋಷಕರೇ, ಇದೇ ಭಾನುವಾರ ಅಂದರೆ ಜುಲೈ 26ರ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸೌರಭ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳು ದೇಶಭಕ್ತಿ ಗೀತೆಗಳನ್ನ ಹಾಡಬಹುದಾಗಿದೆ. ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 10 ಗಂಟೆ.

0: ಕೋಟಿ ಪ್ರಣಾಮ.
1: ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿ ದೇಶಭಕ್ತಿಯನ್ನ ಮೂಡಿಸಲು ಸಹಕರಿಸಿ. ಕರೆ ಮಾಡಲು ದೂರವಾಣಿ ಸಂಖ್ಯೆ 228558, ಮತ್ತೊಂದು ದೂರವಾಣಿ ಸಂಖ್ಯೆ 228129, ಕೋಡ್ ಸಂಖ್ಯೆ 08272. ನಮ್ಮ ದೇಶ ನಮ್ಮ ಹೆಮ್ಮೆ, ಸೇನಾನಿಗಳ ನಾಡು ನಮ್ಮ ಹೆಮ್ಮೆಯ ಕೊಡುಗು. ಪೋಷಕರೇ ಪ್ರೋತ್ಸಾಹ ಕೊಡುತ್ತೀರಲ್ಲ.
2: ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್,
1: ಜೈಹಿಂದ್ ಸೌರಭ.
2: ಇದು ನಮ್ಮ ದೇಶ, ನಮ್ಮ ದೇಶ ಭಾರತ ನೆಲವು, ನಾವೆಲ್ಲ ಒಂದು ಕೂಡಲೆದುರು ಒಲುಮೆ ಗೆಲುವು.
3: ಆಕಾಶವಾಣಿ ಮಡಿಕೇರಿ, ಸಮಯ 1:33:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಚಲಿತ

ಪ್ರೀತಿಯ ಕೇಳುಗರಿಗೆಲ್ಲ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದು ರಾಷ್ಟ್ರೀಯ ಪ್ರಸಾರ ದಿನ. ಜುಲೈ 23, 1927 ಮುಂಬೈ ಕೇಂದ್ರದಿಂದ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ದೇಶದ ಮೊದಲ ಸಂಘಟಿತ ರೇಡಿಯೋ ಪ್ರಸಾರವನ್ನು ಆರಂಭಿಸಿತು. 1930 ಬ್ರಿಟಿಷ್ ಸರ್ಕಾರ ಇದನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಂತ ಹೆಸರಿಸಿತು. 1936 ಜೂನ್ 8 ಈ ಸೇವೆಯ ಹೆಸರನ್ನು ಆಲ್ ಇಂಡಿಯಾ ರೇಡಿಯೋ ಅಂತ ಬದಲಾಯಿಸಲಾಯಿತು. 1957 ಆಲ್ ಇಂಡಿಯಾ ರೇಡಿಯೋಗೆ ಅಧಿಕೃತವಾಗಿ ಆಕಾಶವಾಣಿ ಎಂಬ ಹೆಸರನ್ನು ಇಡಲಾಯಿತು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪ್ರಸಾರ ದಿನದ ಕುರಿತಾಗಿ ಮಾಹಿತಿಯನ್ನು ಪಡೆಯೋಣ. ಅದಕ್ಕೂ ಮುನ್ನ ಈಗ ಕೇಳೋಣ ರಾಜ್ಕುಮಾರ ಚಿತ್ರದ ಗೀತೆ. ಹಾಡಿದ್ದಾರೆ ವಿಜಯಪ್ರಕಾಶ್.

ಪ್ರಚಲಿತ ಕಾರ್ಯಕ್ರಮದಲ್ಲಿ ನಾವಿವತ್ತು ರಾಷ್ಟ್ರೀಯ ಪ್ರಸಾರ ದಿನದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಶ್ರೋತೃಗಳೇ, ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ರೇಡಿಯೋ ಮಾಹಿತಿ ಮತ್ತು ಏಕತೆಯನ್ನು ಹರಡಲು ಸಹಾಯ ಮಾಡಿತು. ಸ್ವಾತಂತ್ರ್ಯದ ನಂತರ ರೇಡಿಯೋ ದೇಶದ ಮೂಲೆ ಮೂಲೆಗೂ ಕೃಷಿ, ಶಿಕ್ಷಣ, ಆರೋಗ್ಯ ಮತ್ತು ಸರ್ಕಾರಿ ಯೋಜನೆಗಳನ್ನು ತಲುಪಿಸುವ ಪ್ರಮುಖ ಮಾಧ್ಯಮವಾಯಿತು. ಈ ದಿನ ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಪ್ರಗತಿ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರ ಮಾಧ್ಯಮವು ವಹಿಸಿದ ಪ್ರಮುಖ ಪಾತ್ರವನ್ನು ಸ್ಮರಿಸಲಾಗುತ್ತೆ. ಈಗ ಕೇಳೋಣ ಕೊಡಗಿನ ಕಾವೇರಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಇಂದು ಜನರು ತಮ್ಮ ಸ್ಮಾರ್ಟ್ಫೋನ್ಗಳ ಮೂಲಕ ನಿಮಿಷದ ಸುದ್ದಿಗಳನ್ನು ಪಡೆಯುತ್ತಿದ್ರೂ ಕೂಡ ದೇಶ ಮತ್ತು ಪ್ರಪಂಚಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಪಡೆಯೋದಕ್ಕೆ ರೇಡಿಯೋವನ್ನು ಪ್ರಮುಖ ಮಾಧ್ಯಮ ಅಂತ ಪರಿಗಣಿಸಲಾಗಿದ್ದ ಕಾಲ ಇತ್ತು. ನಮ್ಮ ಅಜ್ಜಅಜ್ಜಿಯಂದಿರು ಸುದ್ದಿಗಳಿಗಾಗಿ ರೇಡಿಯೋವನ್ನೇ ನೆಚ್ಚಿಕೊಂಡಿದ್ರು. ಇಂದು ಆಧುನಿಕತೆಯ ಗಾಳಿ ಬೀಸಿದ್ದರೂ ಹಳೆಯ ಮಾಧ್ಯಮವಾಗಿರೋ ರೇಡಿಯೋ ಇವತ್ತಿಗೂ ತನ್ನದೇ ವಿಶಿಷ್ಟ ಶೈಲಿಯ ಕಾರ್ಯಕ್ರಮಗಳನ್ನು ನೀಡುತ್ತಾ ಕೇಳುಗ ವರ್ಗದವರನ್ನು ಹಿಡಿದಿಟ್ಟುಕೊಂಡಿದೆ. ಇದೀಗ ಹೆಚ್ಚಿನ ಸಂಖ್ಯೆಯಲ್ಲಿ ಎಫ್ಎಂ ರೇಡಿಯೋ ಸ್ಟೇಷನ್ಗಳು ಆರಂಭವಾಗಿ ಮನೋರಂಜನೆಯ ವ್ಯಾಪ್ತಿಯು ದೊಡ್ಡದಾಗಿದ್ದು ರೇಡಿಯೋ ಪ್ರಿಯರನ್ನ ಉಳಿಸಿಕೊಂಡಿದೆ. ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಸ್ವರಗಳಲ್ಲಿ ಸೂರ್ಯವಂಶ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಎಸ್ ನಾರಾಯಣ್, ಸಂಗೀತ ವಿ ಮನೋಹರ್.

ಭಾರತೀಯ ರಾಜ್ಯ ಪ್ರಸಾರ ಸೇವೆ ಅಂತ 1936ರಲ್ಲಿ ಹೊಸ ನಾಮಕರಣ ಪಡೆದ ಆಕಾಶವಾಣಿ ಈವರೆಗೆ ಸಲ್ಲಿಸಿದ ಸೇವೆ ಅನುಪಮವಾದದ್ದು, ಗಣನೀಯವಾದದ್ದು. ಪ್ರತಿ ರಾಜ್ಯದಲ್ಲೂ ಆಯಾ ರಾಜ್ಯದ ಭಾಷೆಯಲ್ಲಿ ಬಾನುಲಿ, ಮಾಹಿತಿ, ಮನೋರಂಜನೆ, ಶಿಕ್ಷಣ ನೀಡಿದೆ. ಜನತೆ ರೇಡಿಯೋ ಮೂಲಕ ದೇಶದ ಒಳವಿದ್ಯಮಾನಗಳನ್ನು ತಿಳಿಯುತ್ತಾರೆ, ಜೊತೆಗೆ ಜಾಗತಿಕ ಮಟ್ಟದ ಅನುಭವವನ್ನು ಪಡೆಯುತ್ತಾರೆ. ಈ ನಿಟ್ಟಿನಲ್ಲಿ ರೇಡಿಯೋ ಅಂಗೈಯಲ್ಲಿರುವ ವಿಶ್ವಕೋಶ ಅಂದ್ರೆ ತಪ್ಪಾಗೋದಿಲ್ಲ. ಕೇಳೋಣ, ಭರಾಟೆ ಚಿತ್ರದ ಗೀತೆ ಹಾಡಿದ್ದಾರೆ ಸುನಿಲ್ ಜಿ, ಸಾಹಿತ್ಯ ರಚನೆ ಚೇತನ್ ಕುಮಾರ್, ಸಂಗೀತ ಅರ್ಜುನ್ ಜನ್ಯಾ.

1927ರಿಂದ ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿಯು ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದೊಂದಿಗೆ ನಿಜವಾಗಿಯೂ ಇದಕ್ಕೆ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ, ಶಿಕ್ಷಣ ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ಈಗ ಕೇಳಿಬರೋಣ, ಸಲಾರ್ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯಲಕ್ಷ್ಮಿ ಮೆಟ್ಟಿ, ಸಾಹಿತ್ಯ ರಚನೆ ಕಿನ್ನಲ್ರಾಜ್, ಸಂಗೀತ ರವಿ ಬಸ್ರೂರು.

ಇದುವರೆಗೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ, ಕಂಪನಾಂಕ FM 103.1 MHz.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆಯಾಗಲಿದೆ. ಇನ್ನು ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಪ್ರಾಥಮಿಕ ಶಿಕ್ಷಣ ಬಲಪಡಿಸಲು ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಕೈಗಾರಿಕೋದ್ಯಮಿಗಳಿಗೆ ಮುಖ್ಯಮಂತ್ರಿ ಸಲಹೆ. ಡಿಸೆಂಬರ್ ವೇಳೆಗೆ ಟ್ವಿನ್ ಸಿಟಿಯಲ್ಲಿ 200 ಎಕರೆ ಸೆಮಿಕಂಡಕ್ಟರ್ ಪಾರ್ಕ್ ಆರಂಭ, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ಜನರ ಗುಳೆ ತಪ್ಪಿಸಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಸೂಚನೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಸರ್ಕಾರದ ವಿರುದ್ದ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಪ್ರಾಥಮಿಕ ಶಿಕ್ಷಣವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಿಎಸ್ಆರ್ ಉಪಕ್ರಮವನ್ನು ಕೇಂದ್ರೀಕರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗಾರಿಕೆಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿದ್ದ ಜಾಗತಿಕ ಸಿಎಸ್ಆರ್ ಮತ್ತು ಸುಸ್ಥಿರತಾ ಶೃಂಗಸಭೆ 2026ನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಬೆಳವಣಿಗೆಗೆ ಎಫ್ಕೆಸಿಸಿಐ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದರು. ಸಿಎಸ್ಆರ್ ಎಂಬುದು ದಾನವಲ್ಲ, ಇದು ಸುಸ್ಥಿರ ಅಭಿವೃದ್ಧಿಯಲ್ಲಿ ಹೂಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಮಿಕರ ಕಲ್ಯಾಣಕ್ಕೆ ಸಮತೋಲಿತ ವಿಧಾನದ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ಸಮಾನವಾಗಿ ಪ್ರಾಮುಖ್ಯತೆ ಹೊಂದಿದ್ದಾರೆ ಎಂದು ಹೇಳಿದ್ದಾರೆ. ಕೈಗಾರಿಕೆಗಳು ಈ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಕರೆ ನೀಡಿದ ಮುಖ್ಯಮಂತ್ರಿ, ರಾಜ್ಯವು ಈಗ ಬೆಂಗಳೂರು ಬಿಟ್ಟು ಇತರ ನಗರಗಳತ್ತ ಗಮನಹರಿಸುವಂತೆ ಸಲಹೆ ನೀಡಿದ್ದಾರೆ.
1: CSR is no longer a charity. It is a strategic investment on sustainable development for all of us growth. Who have grown, who have made profits, we should share the society. That is society. What the earlier UP government and they said, it is a very noble India. So responsible corporate leaders, definitely many of them have taken it up very seriously. So this leadership can acclaim.

0: the journey towards the great development what India can look at.
1: ರಾಜ್ಯದಲ್ಲಿ ಶೀಘ್ರವೇ ಜಾರಿಗೆ ಬರಲಿರುವ 2026ರಿಂದ 2031ರ ನೂತನ ವೈಮಾಂತರಿಕ್ಷ ಮತ್ತು ರಕ್ಷಣಾ ನೀತಿಯಲ್ಲಿ ಆಧುನಿಕ ಎಲೆಕ್ಟ್ರಾನಿಕ್ ಸಮರ ಸಾಧನಗಳು, ಎಂಬೆಡೆಡ್ ತಂತ್ರಾಂಶ, ಇ ವಿಟಾಲ್ ಸಾಧನಗಳು, ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಬಳಸಲಾಗುವ ಪೇಲೋಡ್ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಗ್ರ ಕ್ಲಸ್ಟರ್ಗಳನ್ನು ಅಭಿವೃದ್ಧಿಪಡಿಸಲು ಒತ್ತು ಕೊಡಲಾಗಿದೆ. ಡಿಸೆಂಬರ್ ವೇಳೆಗೆ ಕ್ವಿನ್ಸಿಟಿ ಹಂತ ಒಂದರಲ್ಲಿ 200 ಎಕರೆ ವಿಸ್ತಾರದ ಸೆಮಿಕಂಡಕ್ಟರ್ ಪಾರ್ಕ್ ಕಾರ್ಯಾಚರಣೆ ಆರಂಭಿಸಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದಲ್ಲಿ ಇಂದು ಆರಂಭವಾದ 15ನೇ ವರ್ಷದ ವ್ಯೂಹಾತ್ಮಕ ವಿದ್ಯುನ್ಮಾನ ಸಮಾವೇಶದಲ್ಲಿ ಮಾತನಾಡಿದ ಅವರು, ರಾಜ್ಯವು 2 ವರ್ಷಗಳ ಹಿಂದೆಯೇ ಸೆಮಿಕಂಡಕ್ಟರ್ ಮತ್ತು ಆಧುನಿಕ ಇಎಸ್ಡಿಎಂ ವಲಯಗಳಲ್ಲಿ 23,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಿದೆ. ಇದರಿಂದ ಹೆಚ್ಚಿನ ಕೌಶಲ್ಯ ಹೊಂದಿರುವ 3,500ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಹುದ್ದೆಗಳು ಸೃಷ್ಟಿಯಾಗಲಿವೆ ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಶೋಧನೆ, ಡೀಪ್ ಟೆಕ್ ವಿನ್ಯಾಸ ಮತ್ತು ಎಕ್ವಿಪ್ಮೆಂಟ್ ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಚಿಪ್ ವಿನ್ಯಾಸ ಸಂಸ್ಥೆಗಳು ಮತ್ತು 3 ನ್ಯಾನೋಮೀಟರ್ ವಿನ್ಯಾಸ ಕೇಂದ್ರಗಳು ಸಕ್ರಿಯವಾಗಿವೆ. ಉದ್ಯಮಿಗಳು ಇವೆಲ್ಲವನ್ನು ಸಕಾರಾತ್ಮಕವಾಗಿ ಪರಿಗಣಿಸಿ ಹೂಡಿಕೆಗೆ ಮುಂದಾಗಬೇಕು ಎಂದು ಕರೆ ನೀಡಿದ್ದಾರೆ. ಇದೇ ವೇಳೆ ಸಚಿವ ಎಂಬಿ ಪಾಟೀಲ್ ಎಲ್ಸಿನಾ ವರದಿ 2026 ಬಿಡುಗಡೆ ಮಾಡಿದರು. ಕರ್ನಲ್ ಲಾಕ್ಯಾಜಿತ್ ಸಿಂಗ್ ಚೌಹಾಣ್ ಭವಿಷ್ಯದ ಡ್ರೋನ್ ಮತ್ತು ತಂತ್ರಜ್ಞಾನ ಕುರಿತು ಬರೆದಿರುವ ವಿಂಗ್ಸ್ ಆಫ್ ಅಸ್ತ್ರ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಸರ್ಕಾರ ಸಿದ್ದವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಾಗರಿಕರ ಅಹವಾಲುಗಳನ್ನು ಸ್ವೀಕರಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಪ್ರತಿಯೊಬ್ಬ ಶಾಸಕರಿಗೂ 1 ಕೋಟಿ ರೂಪಾಯಿ ನೀಡಲು ತೀರ್ಮಾನಿಸಲಾಗಿದೆ. ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗಾಗಿ ಪ್ರತಿ ಜಿಲ್ಲೆಗೆ 5 ಕೋಟಿ ರೂಪಾಯಿ ನೀಡಲಾಗಿದೆ. ಈಗಾಗಲೇ ಪಿಡಿ ಖಾತೆಗಳಲ್ಲಿ 329 ಕೋಟಿ ರೂಪಾಯಿ ಲಭ್ಯವಿದ್ದು ಸರ್ಕಾರದ ಬಳಿ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ಮತ್ತು ಬೆಂಗಳೂರು ವಿಭಾಗದ ಪ್ರಗತಿ ಪರಿಶೀಲನೆ ಬಾಕಿಯಿದೆ. ಬಳಿಕ ರಾಜ್ಯದ ಬರಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವುದನ್ನು ತಪ್ಪಿಸಲು ಎಲ್ಲಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕೂಡಲೇ ವಿಬಿಜಿ ರಾಮ್ಜಿ ಯೋಜನೆಯಡಿ ಜನರಿಗೆ ಉದ್ಯೋಗ ನೀಡುವಂತೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಆಯುರ್ವೇದ ಪ್ರಾಚೀನ ಚಿಕಿತ್ಸಾ ಪದ್ದತಿಯಾಗಿದ್ದು ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ಗದಗ ಜಿಲ್ಲೆಯ ಗಜೇಂದ್ರಗಢದ ಪಟ್ಟಣದಲ್ಲಿ ನಡೆದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಘಟಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದ ವೈದ್ಯಕೀಯ ವ್ಯವಸ್ಥೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ಅಶೋಕ ಕುಮಾರ ಬಾಗಮಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಲು ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಕೆಪಿಸಿಸಿ ಕಚೇರಿಯ ಬಳಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಬಿಜೆಪಿ ಕಾರ್ಯಕರ್ತರು ಹಾಗೂ ಹರಿಹರ ಕ್ಷೇತ್ರದ ಶಾಸಕ ಬಿಪಿ ಹರೀಶ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದು ಹಲ್ಲೆಗೆ ಯತ್ನಿಸಿರುವುದು ಖಂಡನೀಯ ಎಂದು ಬಿಜೆಪಿ ತಿಳಿಸಿದೆ. ಘಟನೆ ಖಂಡಿಸಿ ವಿಧಾನಸೌಧದ ಎದುರು ಮಹಾತ್ಮ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿಂದು ಪ್ರತಿಭಟನೆ ನಡೆಯಿತು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ನಾಯಕರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪರಿಷತ್ ಸದಸ್ಯ ಸಿಟಿ ರವಿ, ಹಲವು ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇಂದು ರಾಷ್ಟೀಯ ಪ್ರಸಾರ ದಿನವನ್ನು ಆಚರಿಸಲಾಗುತ್ತಿದೆ. 1927ರಲ್ಲಿ ಈ ದಿನದಂದು ದೇಶದಲ್ಲಿ ಮೊದಲ ರೇಡಿಯೋ ಪ್ರಸಾರವು ಬಾಂಬೆ ನಿಲಯದಿಂದ ಭಾರತೀಯ ಪ್ರಸಾರ ಕಂಪನಿಯ ಅಡಿಯಲ್ಲಿ ಪ್ರಸಾರವಾಗಿತ್ತು. 1936ರ ಜೂನ್ 8ರಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋ ಆಗಿ ಮಾರ್ಪಟ್ಟಿದೆ.

ಇತ್ತು. ಈ ದಿನವು ಭಾರತದ ಅಭಿವೃದ್ಧಿ, ಶೈಕ್ಷಣಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಪ್ರಸಾರವು ವಹಿಸಿರುವ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಾಹಿತಿಯನ್ನು ಪ್ರಸಾರ ಮಾಡಲು ಮತ್ತು ಏಕತೆಯನ್ನು ಬೆಳೆಸಲು ರೇಡಿಯೋ ಪ್ರಬಲ ಸಾಧನವಾಗಿತ್ತು. ಸ್ವಾತಂತ್ರ್ಯದ ನಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ, ಆರೋಗ್ಯ ಜಾಗೃತಿ ಮತ್ತು ಕೃಷಿ ಜ್ಞಾನವನ್ನು ಉತ್ತೇಜಿಸುವಲ್ಲಿ ರೇಡಿಯೋ ಪ್ರಮುಖ ಪಾತ್ರ ವಹಿಸಿದೆ. 1956ರಲ್ಲಿ ರಾಷ್ಟೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರನ್ನು ಅಳವಡಿಸಿಕೊಳ್ಳಲಾಯಿತು. 1927ರಿಂದ ರೇಡಿಯೋ ದೇಶದ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆಕಾಶವಾಣಿ ತನ್ನ ಧ್ಯೇಯವಾಕ್ಯವಾದ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡಲು, ಶಿಕ್ಷಣ ನೀಡಲು ಮತ್ತು ಮನರಂಜನೆ ನೀಡಲು ಸೇವೆ ಸಲ್ಲಿಸುತ್ತಿದೆ. ರಾಜ್ಯದ ಕರಾವಳಿ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಮಳೆಯಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ವ್ಯಾಪಕ ಮಳೆ ಸುರಿಯುತ್ತಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಇಂದು ಜೋಯಿಡಾ ಹಾಗೂ ದಾಂಡೇಲಿಯ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಪಾಲಕರು ಹಾಗೂ ಸಾರ್ವಜನಿಕರು ಅನಗತ್ಯವಾಗಿ ಮಕ್ಕಳು ಮನೆಗಳಿಂದ ಹೊರಗೆ ತೆರಳದಂತೆ ಎಚ್ಚರಿಕೆ ವಹಿಸುವಂತೆ ಹಾಗೂ ಮಳೆ ಸಂಬಂಧಿತ ಮುನ್ನೆಚ್ಚರಿಕಾ ಸೂಚನೆಗಳನ್ನು ಪಾಲಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತತವಾಗಿ ಮಳೆಯಾಗುತ್ತಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇಂದು ಜಿಲ್ಲೆಯ ಪ್ರಾಥಮಿಕ ಹಂತದಿಂದ ಪದವಿ ಪೂರ್ವ ಕಾಲೇಜುವರೆಗೆ ಜಿಲ್ಲಾಡಳಿತ ರಜೆ ಘೋಷಿಸಿದೆ. ಕಳೆದ ಒಂದು ವಾರದಿಂದ ಎಡೆಬಿಡದೆ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿವೆ. ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಾಥಮಿಕ ಶಿಕ್ಷಣ ಬಲಪಡಿಸಲು ಸಿಎಸ್ಆರ್ ಉಪಕ್ರಮಗಳನ್ನು ಕೇಂದ್ರೀಕರಿಸುವಂತೆ ಕೈಗಾರಿಕೋದ್ಯಮಿಗಳಿಗೆ ಮುಖ್ಯಮಂತ್ರಿ ಸಲಹೆ. ಡಿಸೆಂಬರ್ ವೇಳೆಗೆ ಕ್ವಿನ್ ಸಿಟಿಯಲ್ಲಿ 200 ಎಕರೆ ಸೆಮಿಕಂಡಕ್ಟರ್ ಪಾರ್ಕ್ ಆರಂಭ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಜನರ ಗುಳೆ ತಪ್ಪಿಸಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಸೂಚನೆ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಪ್ರೋತ್ಸಾಹಿಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಸರ್ಕಾರದ ವಿರುದ್ಧ ವಿಧಾನಸೌಧದ ಮಹಾತ್ಮಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಆಕಾಶವಾಣಿ ಇದೀಗ ಕೆಲವು ಜಾಹೀರಾತುಗಳು, ನಂತರ ಸ್ನೇಹ ಭಾರತಿ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನಮ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಬ್ಯಾಂಗ್ಳೂರ್ ಕೇಂದ್ರಂ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:25. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್.

0: ಕೈಗೆ ಬ್ಯಾಂಡೇಜು
1: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ಪಿಎಂ ಜಯ್. ಅಬ್ ಗರೀಬೋ ಕೆ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಎಲ್ಲೂ ಕೂಡ ನಿಮ್ದು ಹಣ ಅಂತಸ್ತು ಏನು ಲೆಕ್ಕ ಬರಲ್ಲ. ಅಲ್ಲಿ ಬರೋದೇನು ಅಂದ್ರೆ ನಿಮ್ಮ ಒಳ್ಳೆತನ. ಯಾರಲ್ಲಿ ತುಂಬಾ ಒಳ್ಳೆತನ ಇರುತ್ತೆ, ಯಾರಲ್ಲಿ ಒಳ್ಳೆ ಭಾವನೆಗಳಿರುತ್ತೆ, ಯಾರು ಸಂತೋಷ ಬದುಕ್ತಾ ಇರ್ತಾರೆ, ಯಾರು 4-5 ಜನಕ್ಕೆ ಸಹಾಯ ಮಾಡಿಕೊಂಡು ಹಂಚಿಕೊಂಡು ತಿನ್ಕೊಂಡು ಚೆನ್ನಾಗಿ ಬದುಕಿರ್ತಾರಲ್ಲ, ಅವ್ರ ಹೃದಯ ತುಂಬಾ ಚೆನ್ನಾಗಿರುತ್ತೆ.
3: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಜುಲೈ 25ರ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗುತ್ತೆ.
2: ನನ್ನ ಹತ್ರ ಬಂದ ಮೇಲೆ ನಾನು ಹೇಳದಂಗೆ ಕೇಳಬೇಕು. ನನ್ನ ಹತ್ರ ಬಂದು ನಾನು ಹೇಳದಂಗೆ ಕೇಳಿದ್ರೆ ಐ ವಿಲ್ ಹೆಲ್ಪ್ ಟು ದ ಮ್ಯಾಕ್ಸಿಮಮ್. ನೀವು ಹುಷಾರು ಮಾಡೋಕ್ಕೆ ನನಗೆ ಎಷ್ಟು ಗೊತ್ತಿದೆ ಎಲ್ಲ ಥರ ಪ್ರಯತ್ನ ಮಾಡ್ಬೇಕು, ಹೆಲ್ಪ್ ಮಾಡ್ತೀವಿ. ಯು ಟು ಅಕ್ಸೆಪ್ಟ್ ಇಸ್ ಎ ಗುಡ್ ಡಾಕ್ಟರ್, ಐ ಆಮ್ ಯುವರ್ ಡಾಕ್ಟರ್, ಯು ಟು ಫಾಲೋ ಮೈ ಇನ್ಸ್ಟ್ರಕ್ಷನ್.
3: ಸಮಯ ಶನಿವಾರ ಸಂಜೆ 5 ಗಂಟೆಗೆ.
2: ಮಡಿಕೇರಿ ಈ ತರ ಮಳೆ ಬಂದು ಈ ತರ ಅಟ್ಮಾಸ್ಫಿಯರ್ ಬಂದ್ರೆ ನನಗೆ ಇನ್ನೊಂಥರ ಮನೆಗೆ ಬಂದಂಗೆ ಅನ್ಸುತ್ತೆ. ಯಾಕಂದ್ರೆ ಇದೊಂಥರ ತುಂಬಾ ಇಷ್ಟವಾದಂತ ಪ್ಲೇಸ್ ಮಡಿಕೇರಿ. ಅದರಲ್ಲೂ ಆಕಾಶವಾಣಿ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್.
3: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳ ಕಾರ್ಯಕ್ರಮವನ್ನ ಕೇಳ್ತೀರಲ್ಲ, ವ್ಯಕ್ತಿ ವಿಶೇಷ. ಪ್ರೀತಿಯ ಮಕ್ಕಳೇ, ಇದೇ ಶನಿವಾರ ಅಂದರೆ ಜುಲೈ 25ರ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಚಿಣ್ಣರ ಕಥಾಲೋಕ. ಅಯೋಧ್ಯೆಯ ರಾಜನ ಸಾರಥಿಯಾಗಿ ಬಾಹುಕ ಎಂಬುವವನೊಬ್ಬನಿದ್ದಾನೆ. ಬಹಳ ಕುರೂಪಿ, ಆದರೆ ಅವನ ಚಲನವಲನ ಗುಣಲಕ್ಷಣಗಳೆಲ್ಲ ನಳನನ್ನೇ ಹೋಲುತ್ತವೆ ಎಂದನಂತೆ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಮೊಮ್ಮಗಳಿಗೆ ಹೇಳಿದಂತಹ ಪುರಾಣ ಕಥೆಗಳು. ಈ ಮಾಲಿಕೆಯಲ್ಲಿ ನಿಮಗಾಗಿ ಪುರಾಣ ಕಥೆಗಳು ಪ್ರಸಾರ ಆಗುತ್ತೆ. ಆಶ್ರಮದಲ್ಲಿರುವ ಹಲವು ಹಿರಿಯರನ್ನ ಜೊತೆಯಾಗಿಸಿ ಕಣ್ವರು ಶಕುಂತಲೆಯನ್ನು ಮಗುವಿನೊಡನೆ ದುಷ್ಯಂತನ ರಾಜ್ಯಕ್ಕೆ ಕಳುಹಿಸಿದರು. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಶನಿವಾರ ಬೆಳಗ್ಗೆ 9:05 ಹಾಗೂ ಮರು ಪ್ರಸಾರ ಅಂದೇ ಸಂಜೆ 4 ಗಂಟೆಗೆ. ನಾನು ಸರ್ಪರಾಜ, ನನ್ನ ಹೆಸರು ಕಾರ್ಕೋಟಕ. ಕಾಡುಗಿಚ್ಚಿನಲ್ಲಿ ಸಿಕ್ಕಿ ಬೇಯುತ್ತಿರುವೆ, ನನ್ನನ್ನು ರಕ್ಷಿಸು ಎಂದು ಬೊಬ್ಬಿಡುತ್ತಿತ್ತು. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಲ್ಲ ಚಿನ್ನರ ಕಥಾಲೋಕ.
4: ನ್ಯೂಸ್ ಪೇಪರ್
5: ನೋಡಿದ್ರಾ?
4: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900 1282
4: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ಈಗ ಕೊಡಗಿನ ಜನಪದ ಹಾಡುಗಳು. ಮೊದಲಿಗೆ ಬಾಳೋಪಾಟ್ನಲ್ಲಿ MM ನಂಜುಣ್ಣ ಮತ್ತು ಸಂಗಡಿಗರಿಂದ ದಂಪತಿ ಮುಹೂರ್ತದಲ್ಲಿ ಹಾಡುವ ಹಾಡು.

0: ಇದುವರೆಗೆ ಎಂಎಂ ನಂಜುಂಡ ಮತ್ತು ಸಂಗಡಿಗರಿಂದ ದಂಪತಿ ಮುಹೂರ್ತದಲ್ಲಿ ಹಾಡುವ ಹಾಡನ್ನ ಕೇಳಿದಿರಿ.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಕೊಡಗಿನ ಜನಪದ ಹಾಡುಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮದುಮಗಳನ್ನು ಬಾಗಿಲು ತಡೆಯುವ ಸೋಬಾನೆ ಹಾಡು, ದೇವಾಯರ ಪೊನ್ನಮ್ಮ ಕಾರ್ಯಪ್ಪ ಆವಂದೂರು ಇವರಿಂದ.

ಮಡಿ ಆರು ಗುಂಬದ ಸಾಕ್ಷಿ, ಆರು ಗಂಬದ ಸಾಕ್ಷಿ, ಕೂಡಿದ ಸಭೆ ಮನ ಸಾಕ್ಷಿ, ಹನ್ನೆರಡು

0: ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಣ್ಣ ಉದ್ಯಮಿದಾರರನ್ನು ಉತ್ತೇಜಿಸಲು ಒಂದು ತಿಂಗಳ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ನೀಡಲು ಹಾಗೂ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಪ್ರವಾಸಿ ತಾಣದಲ್ಲಿ ಮೊಬೈಲ್ ಕ್ಯಾಂಟೀನ್ ವಾಹನಗಳನ್ನು ಖರೀದಿಸಲು ಸಹಾಯಧನ ನೀಡಲು ಉದ್ದೇಶಿಸಲಾಗಿದೆ. ಈ ತರಬೇತಿ ಹಾಗೂ ಸಹಾಯಧನಕ್ಕಾಗಿ ಕೊಡಗು ಜಿಲ್ಲೆಯ ಪರಿಶಿಷ್ಟ ಜಾತಿಗೆ ಸೇರಿದ ಎರಡು ಅಭ್ಯರ್ಥಿಗಳಿಗೆ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಂದು ಅಭ್ಯರ್ಥಿಗಳ ಗುರಿಯನ್ನು ಹಾಗೆ 2024-25 ಸಾಲಿನಲ್ಲಿ ಬಾಕಿ ಉಳಿದಿರುವ ಪರಿಶಿಷ್ಟ ಜಾತಿ ಒಂದು ಹಾಗೂ ಪರಿಶಿಷ್ಟ ಪಂಗಡದ ಒಂದು ಫಲಾನುಭವಿಯನ್ನು ಆಯ್ಕೆ ಮಾಡಲಾಗುವುದು. ಅರ್ಜಿದಾರರು ಹೊಂದಿರಬೇಕಾದ ಅರ್ಹತೆಗಳು ಹೀಗಿವೆ. ಅರ್ಜಿದಾರರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರಬೇಕು. ವಯಸ್ಸು 20-45 ವರ್ಷದೊಳಗಿರಬೇಕು. 10ನೇ ತರಗತಿ ಉತ್ತೀರ್ಣರಾಗಿದ್ದು ಲಘು ವಾಹನ ಚಾಲನಾ ಪರವಾನಗಿ ಪಡೆದಿರಬೇಕು. ನಗರ ಪ್ರದೇಶದ ಫಲಾನುಭವಿಯ ವಾರ್ಷಿಕ ಆದಾಯ 2 ಲಕ್ಷ ರೂಪಾಯಿಯನ್ನು ಮೀರಿರಬಾರದು. ಹಾಗೆ ಗ್ರಾಮಾಂತರ ಪ್ರದೇಶದ ಫಲಾನುಭವಿಯ ವಾರ್ಷಿಕ ಆದಾಯ 1.5 ಲಕ್ಷವನ್ನು ಮೀರಿರಬಾರದು. ಅರ್ಜಿದಾರರು ಕೊಡಗು ಜಿಲ್ಲೆಯ ನಿವಾಸಿಯಾಗಿರಬೇಕು. ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ ಅಥವಾ ನಿಗಮ ಮಂಡಳಿಯಲ್ಲಿ ಕಾಯಂ ನೌಕರಿಯಲ್ಲಿ ಇರಬಾರದು. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಆಗಸ್ಟ್ 4ರ ಒಳಗಾಗಿ ಉಪನಿರ್ದೇಶಕರ ಕಚೇರಿ, ಪ್ರವಾಸೋದ್ಯಮ ಇಲಾಖೆ, ಸ್ಟುವರ್ಟ್ ಹಿಲ್ ರಸ್ತೆ, ಮಡಿಕೇರಿ, ಕೊಡಗು ಜಿಲ್ಲೆ ಇಲ್ಲಿ ಕಚೇರಿಯಲ್ಲಿ ಅರ್ಜಿಯನ್ನು ಪಡೆದು ಆಗಸ್ಟ್ 4ರ ಸಂಜೆ 5 ಗಂಟೆಯ ಒಳಗಾಗಿ ತಲುಪಿಸುವಂತೆ ಕೋರಲಾಗಿದೆ. ಹೆಚ್ಚಿನ ವಿವರಗಳಿಗೆ ಉಪನಿರ್ದೇಶಕರ ಕಚೇರಿ, ಪ್ರವಾಸೋದ್ಯಮ ಇಲಾಖೆ, ಸ್ಟುವರ್ಟ್ ಹಿಲ್ ರಸ್ತೆ, ಮಡಿಕೇರಿ, ಕೊಡಗು ಜಿಲ್ಲೆ ಇಲ್ಲಿನ ದೂರವಾಣಿ ಸಂಖ್ಯೆ 08-272-2500 ಅಥವಾ ಇಮೇಲ್ ಡಿಡಿಕೆ ಕೊಡಗು ಟೂರಿಸಂ @gmail.com ಇದನ್ನು ಸಂಪರ್ಕಿಸುವಂತೆ ಉಪನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದರೆ ಆಕಾಶವಾಣಿ ಮಡಿಕೇರಿ, ಸಮಯ 4:30:45.
1: ಪ್ರೀತಿಯ ಮಕ್ಕಳೇ, ದೇಶಭಕ್ತಿ ಗೀತೆಗಳನ್ನ ಆಲಿಸಲು ಒಂದು ವೇದಿಕೆ
2: ಸೌಹಾರ್ದ ಸೌರವ.
1: ಭಾಷೆ, ಧರ್ಮ, ನಂಬಿಕೆ ಆರಾಧನೆಯಲ್ಲಿ ಸಮಾನತೆ ಮತ್ತು ಸೌಹಾರ್ದತೆ ಮೂಡಿದಾಗಲೇ ನೆಮ್ಮದಿ.
2: ಸೌಹಾರ್ದ ಸೌರವ.

ಶ್ರೋತೃಗಳು, ಪ್ರವಾಸೋದ್ಯಮ ಇಲಾಖೆಯಿಂದ ಬಂದ ಪ್ರಕಟಣೆ. ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ 2025-26 ಸಾಲಿನಲ್ಲಿ

0: ಇದು ದೇಶಭಕ್ತಿ ಗೀತೆ. ಮಕ್ಕಳೇ, ನೀವು ಕೂಡ ದೇಶಭಕ್ತಿ ಗೀತೆಯನ್ನ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ಅಲ್ಲದೆ ಕನ್ನಡ ರಾಜ್ಯೋತ್ಸವಗಳಲ್ಲಿ ಹಾಡ್ತಾ ಇರ್ತೀರಿ. ದೇಶಭಕ್ತಿ ಗೀತೆಗಳನ್ನ ಕಲಿತು ಹಾಡಬಹುದು. ಸೌಹಾರ್ದ ಸೌರಭದಲ್ಲಿ
1: ಸೌಹಾರ್ದ ಸೌರಭ
0: ದೇಶಭಕ್ತಿ ಗೀತೆಗಳನ್ನಾಧರಿಸಿದ ತಿಂಗಳ ಕಡೆಯ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 10:30 ನೇರ ಫೋನ್ ಇನ್ ಕಾರ್ಯಕ್ರಮ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಮಕ್ಕಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಲ್ಲ?
1: ಸೌಹಾರ್ದ ಸೌರಭ

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೇ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಸಮಯ 4:34. ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ.
3: ನೆನಪುನಿನಾದ ನೆನಪುನಿನಾದ
2: ಕಾರ್ಯಕ್ರಮ. ನೆನಪುನಿನಾದ
0: ನೆನಪುನಿನಾದ
2: ಕಾರ್ಯಕ್ರಮ. ನೆನಪುನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪುನಿನಾದ
2: ನೆನಪುನಿನಾದ
1: ಕೇಳುಗರಿಗೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮನುಷ್ಯನನ್ನ ಸಂಘಜೀವಿ ಅಂತೀವಿ. ಹಾಗೆಯೇ ಆತ ಒಬ್ಬರಿಂದ ಒಬ್ಬರಿಗೆ ಸಂಪರ್ಕ ಸಾಧಿಸಲು ಅನೇಕ ರೀತಿಯ ಮಾಧ್ಯಮಗಳನ್ನು ಕಂಡುಕೊಂಡ. ಮಾನವನ ಇತಿಹಾಸದಲ್ಲಿಯೇ ಸಂವಹನ ಕ್ರಾಂತಿಗೆ ನಾಂದಿ ಹಾಡಿದ ಕೆಲವು ಅದ್ಭುತ ಆವಿಷ್ಕಾರಗಳಲ್ಲಿ ಈ ರೇಡಿಯೋ ಪ್ರಸಾರ ಪ್ರಮುಖವಾಗಿದೆ. ಕೇವಲ ಕಿವಿಯ ಮೂಲಕ ಕೇಳುವ ಧ್ವನಿ ತರಂಗಗಳ ಮೂಲಕ ಕೋಟ್ಯಾಂತರ ಜನರನ್ನು ಒಟ್ಟಿಗೆ ತರಬಲ್ಲ ಶಕ್ತಿ ರೇಡಿಯೋ ಮಾತ್ರ ಇತ್ತು. ಭಾರತದಾದ್ಯಂತ ಸಮಾಜವನ್ನು ಜಾಗೃತಗೊಳಿಸೋದು, ಮಾಹಿತಿ ನೀಡೋದು, ಜೊತೆಗೆ ಜನರನ್ನು ರಂಜಿಸುವ ಈ ಮೂರು ಕೆಲಸಗಳನ್ನು ಒಟ್ಟಿಗೆ ಮಾಡಿದಂತಹ ಒಂದು ಮಾಧ್ಯಮ ಅಂದರೆ ಅದು ರೇಡಿಯೋ. ಈ ಮಹತ್ತರ ಪಾತ್ರವನ್ನು ಸ್ಮರಿಸಲು ಪ್ರತಿ ವರ್ಷ ಜುಲೈ 23ರಂದು ರಾಷ್ಟ್ರೀಯ ಪ್ರಸಾರ ದಿನವನ್ನು ಆಚರಿಸಲಾಗ್ತದೆ. ಇದು ಕೇವಲ ಒಂದು ದಿನದ ಆಚರಣೆಯಲ್ಲ, ಭಾರತದ ಸಂಸ್ಕೃತಿ ಇತಿಹಾಸವನ್ನು ರೂಪಿಸಿದ ಈ ಮಾಧ್ಯಮದ ಒಂದು ನೆನಪು ಕೂಡ ಹೌದು. ಇದರ ಬಗ್ಗೆ ಮಾತನಾಡೋಣ ಇದೊಂದು ಹಾಡಿನ ನಂತರ. ಬಾಳಬಂಧನ ಚಿತ್ರಕ್ಕಾಗಿ ಪಿ.ಬಿ. ಶ್ರೀನಿವಾಸ್ ಹಾಗೂ ಪಿ.ಸುಶೀಲ ಹಾಡಿದ ಗೀತೆಯನ್ನು ಕೇಳಿ. ಸಂಗೀತ ಜಿ.ಕೆ. ವೆಂಕಟೇಶ್, ಸಾಹಿತ್ಯ ಚಿ.ಉದಯಶಂಕರ್.

ನಮ್ಮ ದೇಶದಲ್ಲಿ ರೇಡಿಯೋ ಪ್ರಸಾರದ ಇತಿಹಾಸವನ್ನು ಗಮನಿಸಿದರೆ ಅದು 1920ಕ್ಕೆ ತಲುಪ್ತದೆ. ಆ ದಶಕದಲ್ಲಿ ದೇಶದ ಕೆಲವು ಹವ್ಯಾಸಿ ರೇಡಿಯೋ ಕ್ಲಬ್ಗಳು ಸಣ್ಣ ಪ್ರಮಾಣದಲ್ಲಿ ಪ್ರಸಾರವನ್ನು ಪ್ರಯತ್ನ ಮಾಡಿದರೂ ಒಂದು ಅಧಿಕೃತವಾಗಿ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ರೇಡಿಯೋ ಪ್ರಸಾರವನ್ನು ಆರಂಭಿಸಿದ್ದು 1927 ಜುಲೈ 23ರಂದು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ IBC ಎಂಬ ಖಾಸಗಿ ಸಂಸ್ಥೆಯು ಮುಂಬೈಯಲ್ಲಿ ಅಂದರೆ ಆಗಿನ ಬಾಂಬೆ ಕೇಂದ್ರದಿಂದ ಮೊದಲ ರೇಡಿಯೋ ಪ್ರಸಾರವನ್ನು ಆರಂಭಿಸಿತು. ಇನ್ನು ಅದೇ ವರ್ಷ ಆಗಸ್ಟ್ 26ರಂದು ಕೋಲ್ಕತ್ತಾದಲ್ಲಿ ಕೂಡ ಆಕಾಶವಾಣಿ ಕೆಲಸವನ್ನು ಆರಂಭಿಸಿತು. ಬ್ರಿಟಿಷ್ ಸರ್ಕಾರವು ಈ ಕೇಂದ್ರಗಳನ್ನು ವಶಪಡಿಸಿಕೊಂಡು 1936 ಜೂನ್ 8ರಂದು ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಿತು. ಈಗ ಕೇಳಿ ಆಲೆಮನೆ ಚಿತ್ರಕ್ಕಾಗಿ ದೊಡ್ಡರಂಗೇಗೌಡ ರಚನೆಯ ಗೀತೆಯನ್ನು ಸಂಗೀತ ನೀಡಿ ಹಾಡಿದ್ದಾರೆ ಸಿ ಅಶ್ವಥ್.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ಸಾವಿರದ ಒಂಬೈನೂರ 1927 ಆರಂಭವಾದ ಆಕಾಶವಾಣಿ ಸ್ವಾತಂತ್ರ್ಯ ಪೂರ್ವದಲ್ಲೂ ಜನರಲ್ಲಿ ಜಾಗೃತಿ ಮೂಡುವಂತಹ ಕೆಲಸವನ್ನು ಮಾಡಿದೆ. ಹಾಗೆ ಸ್ವಾತಂತ್ರ್ಯ ನಂತರವೂ ರೇಡಿಯೋ ಸಂಪೂರ್ಣವಾಗಿ ತನ್ನ ಕೆಲಸವನ್ನು ಮಾಡಿತು. ಟಿವಿ ಇಂಟರ್ನೆಟ್ ಇಲ್ಲದ ಆ ಕಾಲದಲ್ಲಿ ರೇಡಿಯೋ ಒಂದು ದೇಶ ಕಟ್ಟುವ ಕೆಲಸವನ್ನೇ ಮಾಡಿತು ಅಂತ ಹೇಳ್ಬೋದು. ಕೃಷಿ ಕ್ರಾಂತಿ ಕೂಡ ಈ ರೇಡಿಯೋದಿಂದ ಆಗಿದೆ. ಕೃಷಿ ಕಾರ್ಯಕ್ರಮಗಳ ಮೂಲಕ ವಿವಿಧ ರೀತಿಯ ಆಧುನಿಕ ಕೃಷಿ ಪದ್ಧತಿ, ಅದರ ಜೊತೆಗೆ ಕೃಷಿಕರು ತೆಗೆದುಕೊಳ್ಬೇಕಾದಂತಹ ಕೆಲಸ ಕಾರ್ಯಗಳು ಯಾವುದು ಅನ್ನೋದನ್ನು ಹೇಳೋದ್ರ ಮೂಲಕ ಒಂದು ರೀತಿಯಲ್ಲಿ ದೇಶದಲ್ಲಿ ಹಸಿರು ಕ್ರಾಂತಿ ಯಶಸ್ವಿಯಾಗಲಿಕ್ಕೆ ರೇಡಿಯೋ ಕೂಡ ಕಾರಣ ಆಯಿತು. ಇನ್ನು ಶಿಕ್ಷಣ ಮತ್ತು ಆರೋಗ್ಯದಲ್ಲೂ ರೇಡಿಯೋದ ಕೊಡುಗೆ, ಆಕಾಶವಾಣಿಯ ಕೊಡುಗೆ ಮಹತ್ತರವಾದುದು. ಮಕ್ಕಳಿಗಾಗಿ ರೇಡಿಯೋ ಪಾಠಗಳು, ಪೋಲಿಯೋ ನಿರ್ಮೂಲನೆ ಅಥವಾ ಸಾಕ್ಷರತಾ ಆಂದೋಲನ, ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರ ಬಳಿಗೆ ತಲುಪಿಸುವಂತಹ ಕೆಲಸವನ್ನು ಆಕಾಶವಾಣಿ ಮಾಡಿತು. ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ರಂಗಭೂಮಿ, ನಾಟಕ, ಯಕ್ಷಗಾನ, ಜನಪದ ಕಲೆಗಳು, ಅದರ ಜೊತೆಗೆ ಸಿನಿಮಾ ಹಾಡು

ಗಳನ್ನು ಕೂಡ ಪ್ರಸಾರ ಮಾಡುತ್ತಾ ಕವಿಗಳ ಕಾವ್ಯಗಳನ್ನು ಜನರ ಮನೆ ಮನೆಗೆ ತಲುಪಿಸುವಂತಹ ಕೆಲಸಗಳನ್ನು ಕೂಡ ಆಕಾಶವಾಣಿ ಮಾಡಿದೆ. ಈಗ ಕೇಳಿ ನೆನಪು ನಿನ್ನದ ಕಾರ್ಯಕ್ರಮದಲ್ಲಿ ಎರಡು ರೇಖೆಗಳು ಚಿತ್ರಕ್ಕಾಗಿ ಪಿ ಸುಶೀಲಾ ವಾಣಿಜ್ಯರಾಮ್ ಹಾಡಿದ ಗೀತೆ, ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ.

0: ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳದೆ ಆಕಾಶವಾಣಿ ತನ್ನ ರೂಪವನ್ನು ಬದಲಾಯಿಸಿಕೊಳ್ತಾ ಮತ್ತಷ್ಟು ಬಲಿಷ್ಠವಾಗಿ ಹೊರಹೊಮ್ಮಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಖಾಸಗಿ FM ವಾಹಿನಿಗಳು, ಆಕಾಶವಾಣಿ, ವಿವಿಧ ಭಾರತಿ ಕೇಂದ್ರಗಳು, ಇವುಗಳು ಕೂಡ ಅವುಗಳದೇ ಆದ ಕೊಡುಗೆಯನ್ನು ನೀಡ್ತಿದೆ. ಮೊಬೈಲ್ನಲ್ಲಿ ಕೂಡ ಇಂದು ಆಕಾಶವಾಣಿಯನ್ನು ಕೇಳುವ ಅವಕಾಶ ಇದೆ. ಇನ್ನು ಕೆಲವು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲೂ ಕೂಡ ಮತ್ತೆ ಎಲ್ಲರನ್ನೂ ಮುಟ್ಟುವಂತಹ ಕೆಲಸ ಮಾಡುವುದು ರೇಡಿಯೋ ತರಂಗಗಳೇ ಆಗಿವೆ. ತಂತ್ರಜ್ಞಾನ ಮುಂದುವರೆದರೂ ನಮ್ಮನ್ನು ಕಲ್ಪನಾ ಲೋಕಕ್ಕೆ ಒಯ್ಯುತ್ತಾ ನಮ್ಮ ಜ್ಞಾನಶಕ್ತಿಯನ್ನು ಹೆಚ್ಚಿಸುವ ಕೆಲಸವನ್ನು ರೇಡಿಯೋ ಇಂದಿಗೂ ಮಾಡ್ತಿರೋದ್ರಿಂದ ಅದು ಯಾವಾಗಲೂ ಅಮರ.
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: FM ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು,
2: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
0: ನೆನಪು ದಿನದ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ದರಾ ಬೇಂದ್ರೆ ರಚನೆಯ ಚಕ್ರತೀರ್ಥ ಚಿತ್ರದ ಗೀತೆ. ಹಾಡಿದ್ದಾರೆ ಎಲ್ಲರ ಈಶ್ವರಿ ಹಾಗೂ ಸಂಗಡಿಗರು.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಸಮಯ 5:45.
3: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
7: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
10: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್ ಲೆಸ್ ದನ್ 1 ಇಯರ್, ಇನ್ ಫ್ಯಾಕ್ಟ್ ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಗೆ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
11: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
12: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
12: ಹೌದಾ, ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
12: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
12: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
12: 80% ಸಾಲ ಸೌಲಭ್ಯನೂ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
12: 9900901282
4: ಆರ್ 9606084066.
13: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಶ್ರೋತೃಳೆ ನಮಸ್ಕಾರ. ಇಂದೆತ್ರ ಕೊಡವಸಿರಿ ಕಾರ್ಯಕ್ರಮ ಕಪ್ಪು ಕಳತ ನಿಂಗೆಲ್ಲಾರ್ಕು ತಕ್ಕಾರ. ನಾನು ಕೂಪದಿರ ಶಾರದಾ ನಂಜಪ್ಪ. ಇಂದು ಕಪಿರ ಪೊಂಬಳ್ಚ ಕೊಡವ ಕೂಟತ್ರ ಸದಸ್ಯಂಗ ಪ್ರಸ್ತುತಪಡ್ತುವ ನಾಟಕ ಕಡೆಕು ಎಂತಾಚಿ.
1: ಕಾರ್ಯಕ್ರಮ ಕೇಟಳುತ್ತ ಆಕಾಶವಾಣಿ ಎಲ್ಲಾ ಸೋತ್ರಂಗಕ್ಕ ಪೊಂಬಳ್ಚ ಕೂಟತ್ರ ಕೂಟಾಳಿಯಡೆ ಪರವಾಯ್ತು ನಲ್ಲಾಮೆ ಬಯಂದವ. ಈ ಪೊಂಬಳ್ಚ ಕೂಟತನ 2020 ಇಸವಿ ಡಿಸೆಂಬರ್ 20 ಕಾಕೋಟ್ ಪರಂಬು ಕಾರಳಾನ ಕೋಟೆರ ಉದಯ್ ಪುಣಚ ಕೋಪು ಎಣ್ಣುವಂಗ ಕೂಟತ್ರ ಚೆನ್ನಗಳು ಎಳ್ತುಕಾಳ ಕೂಡ ಕೂಟಿಯಂಡು ಕೊಡವಾಮೆ ಪಿಂಜ ಕೊಡುವ ಪಾಜರ ಉಳಿಕೆ ಬೊಳಚಕ್ಕೆ ತಾಂಡ ಕೈಲಾಪ ಸೇವೆ ಮಾಡುವ ಕಾಯ್ತು ಸಾಮಾಜಿಕ ಜಾಲತಾಣತ್ತು ತೊರಂದತ್ತು. ಈ ಕೂಟ ಕೊಡವಾಮೆ ಕಾಯ್ತು ನೈಪ್ ನಿಟ್ಟಲೋರು ಮುಟ್ಟು ಎಣ್ಣುವ ದೇಯ ವಾಕ್ಯತ್ರಡಿಲು ಕೊಡವಾಮೆ ಕಾಯ್ತು ಪಲ ತರ ಕಾರ್ಬಾರು ಮಾಡಿಯಂಡು ಉಂಡು. ಕೊಡವಡ ಆಚಾರ ವಿಚಾರ ಪದ್ಧತಿ ಪರಂಪರೆ ಉಡುಪು ತೊಡುಪು ಇನ್ನನೆ ಕೊಡವಡ ಬದುಕು ಅಡಂಗನ ಸಂಸ್ಕೃತಿಗೆ ಒತ್ತನಕ್ಕೆ ಸುಮಾರು ಕಾರಬಾರು ಮಾಡಿತ್ತು. ಮಿಂಜಕ್ಕೂ ಮಾಡುವ ನಿಂಗಡೆಲ್ಲಾಡೋ ಸಹಾಯ ಸಹಕಾರತ್ತು. ಇಂದು ಈ ಕೂಟತ್ತು 116 ಜನ ಕೂಟಾಳಿಯ ಉಂಡು. ಈ ಕೂಟತ್ತು ಅವು ಪಾಜಲು ಎಳೆದುವಕ್ಕೆ ಪಾಡುವಕ್ಕೆ ಕೂಟಕ್ಕೆ ಕೊಡವಡ ಬದುಕು ಕೊತ್ತನಕ್ಕೆ ಚಿತ್ರ ಕುರಿಪಕ್ಕೆ ಅವಕಾಶ ಕೊಡತಂಡು ವಂದನುಂಡು. ಇದುಗಂಜಿ ಮಿಂಜಲು ಇದೇ ಮಡಿಕೇರಿ ಆಕಾಶವಾಣಿಲೇ ಕಾರಬಾರು ಕೊಡತಿತ್ತು. ನಂಗ ತಪ್ಪಂತ ಕಾರಬಾರಲು ಎನ್ನೆಂಗಿ ತಪ್ಪು ನೆಪ್ಪು ಬಂದು ಬೋಯ್ತುಂಡೆಂಗಿ ಒಪ್ಪು ಮಾಡಿಯಂಡು. ನಂಗಡ ಕೂಟದಂಜ ಕೊಡವಾಮೆ ಕಾಯ್ತು ಇಂಜಚ್ಚುಕು ಪಲ ತರ ಕಾರಬಾರು ಮಾಡಿತ್ತು. ಅವ್ವ ಪಾಜರ ಉಳಿಕೆ ಬೊಳಚೆಗೆ ನಿಂಗಡೆಲ್ಲಾರೋ ಕೈ ಕೂಟಂಡು ಒಂದು ನಂಗ ತೊತ್ತಂಡು ಕಾರ್ಯಕ್ರಮ ಶುರು ಮಾಡುವ.

0: ಬಳಿ ವಾರ ಇಲ್ಲಿ ನಿನ್ನ ನೀನು ಎಲ್ಲಿ ಕರ ಚತ್ತಿಯೆ? ಮೊಟ್ಟೆ ತೋಟಕ್ಕೆ ಎತ್ತು ನುಗ್ಗುವ ಕಂಬ ದಂಡ ಮುಂದೆ ಪೋಯ್ತು ಬೇಲಿ ಸರಿ ಮಾಡೋಣ ನೀ ಅವರು ವಾರ್ತಿಂಜ ಬಾಯಿಪಡಿಸಿಳ ನೀನು ನಾಳೆ ಕಣ್ಣು ತೆಪ್ಸಿಟ್ಟು ನೀನು ಓಡಿ ಕಳ್ಸಿಂಡು ಉಳ್ಯ ನೀನ ನಡು ನಡು ಪುಳಿಕತೆ ಬಿಡ್ಬಿಡ ಇಲ್ಲಿ ಅವ್ರು ಕೋಲ್ ಕಾಮ್ಲಲ್ಲ ಹಾ ಕಿಟ್ಟಿಚಿ ಎಲ್ಲಿಗಿರ ವಾಪಸ್ ಓಡು ಬಾರ ಇಲ್ಲಿ
1: ಹಿಂಗ ಮಿಂಜನುಳ ಕೋಲ ಮಿಂಜೆ ಕಂದಿನಿ ಪಾಪೇನ ಅಂದಾಗ ನಾನು ಬಪ್ಪಿಯಲ್ಲಿ
0: ಬಾ ನೀಗ ಪೊಯ್ಲೆ ಬಾರ ಇಲ್ಲಿ
1: ನಿಂಗ ಪೊಯ್ಲೆ ತಾನೆ ಪೊಯ್ಲೆ ತಾನೆ
0: ಪೊಯ್ಯುಲೇನು ಉಮ್ಮ ಅಣ್ಣಕ ಅರ್ಥ ಆಪ್ಲೆಯ ನೀಕ ಇನ್ ಏನು ಬಾಸ ಹೇಳ್ರ ಹಣ್ಣು
1: ಈಕೆಂತ ಹಣ್ಣಿ ನಾನು ಅವ್ವ ಬಾರಕ್ಕೆ ಆ ಕೆಲಸ ಹಣ್ಣೇನು ನೇರ ಇಲ್ಲ
0: ನೀನೇ ನೀ ರಾಜ್ಯದ ಮಂತ್ರಿಯರ ಮಾದರಿ ಗಳಿಪ್ಯ ಪುರ್ಸತ್ ಇಲ್ಲಲ್ಲ ಪುರ್ಸತ್
1: ನಿಂಗೆ ಇಕ್ಕೆಂತ ಹಣ್ಣಿರುವ ಅಲ್ಲ ನಾನು ಪೋಡ
0: ಪೋಜಿದ್ ನಡ ಪಾಲ ತುಪ್ಸಿಟ್ರಿ ನಾನು ಹಣ್ಣೋಗತ್ತೆ ಮುಂಡತಿನಿಂದ
1: ಆಚೆ ಹಣ್ಣಿ ಪಾಪೇನೆ
0: ನೀನಂದು ಎಲ್ಲಿಕ್ಕಿರ ಪೋಯ್
1: ನೀನಂದು ಕೂರೆಯಲ್ಲಿ ಹೆಂಜಿ ನಾನು
0: ಪೊಟ್ಟೆ ನಂಗ್ರ ಪರಿವೋ ನಾನು ದಂಡು ಕುರಿ ಕೂರೆಗೆ ಬಂತು ನೋಟನ ನೀನು ಅಲ್ಲಿ ನಿಂತಲ
1: ನಾನು ಅಲ್ಲಿ ಒಳಿಲೆ ಹೆಂಜಿ ನಿಂಗ ಸರಿಕ ನೋಡಿದ್ಲ ಕಾಂಬ ನಿಂಗಕ್ಕೆ ಬಾರ ವಯಸ್ಸಾರ್ತು ಕಣ್ಣು ಬಾರ ಕಾಂಬಲೆ ನೋಟಿ ಪಾಪೇನೆ
0: ಪೋಜಿದ್ ನಡ ಮುಸುರಿ ತಿರ್ಕಿನ ನೋಟಿ ನಾಲ್ಕು ಕಣ್ಣು ಕಾಂಬಲೆ ದೊಣ್ಣ ಅಂತ ಪಸುರಂತ ಪುಣ್ಣನ ಕೊಂದಿಟ್ಯಾ ಅಂತೂ ಅವಳೇ ಕೆರೆಗೆ ಬುದ್ಧಿಯ ನೋಣಿವ
1: ನಿಂಗೆ ಎಂತಲೋ ಪೇಯಿ ಬರೀತಿ ಅವಳೇ ಕೆರೆಗೆ ಬುದ್ಧಿ
0: ಅದಿರಡು ನೀ ಮಿಂಜ ಬೊಗಳು ವಾರಕ್ಕೆ ಮೂಂದು ನಾಳು ಪಣಿಕೆ ಬಕ್ಕತೆ ಎಲ್ಲಿಗೆ ಪೋಪಂದೆ
1: ಬೊಗಳಕ್ಕೆ ನಾನು ನಾಯಿ ಅಲ್ಲ
0: ಇನ್ನು ಕತ್ತೆಯ ಅಂದಕ್ಕೆ ಕತ್ತೆ ಅರ್ಪಣೆ ಯಾರಂದ್ರ
1: ನಿಂಗೆ ಇನ್ನೆಲ್ಲ ಅಣ್ಣಿಗೆ ನಾನು ಇಲ್ಲ
0: ಇನ್ನೇನೇನ್ರ ಅಣ್ಣು ನೀಕು ಪೂ ಅಕ್ಕಿ ಎಡ್ತು ಪೂಜೆ ಮಾಡು ಈ ನೋಟು ನಂಗಡಲಿಕ್ಕೆ ಪಣಿಕೆ ಬಕ್ಕತೆ ನೀನು ದಾಡಲಿಕ್ಕೆ ಪಣಿಕೆ ಪೋಯಿಂಡುಳ
1: ಅದು ಅದು
0: ಎಂತ ಚಿರ ನೀಡ ನಾವುಕ್ಕೆ ಇಚ್ಚ ನೇರ ಚಾಯಿತೆ ಇಂಜದ ಮರಕಟ್ಟಿ ಪೋಚ ಸರಿಕ ತಕ್ಕ ಬರೀರ ಆ ನಾರುವ ಕಳ್ಳು ಗುಡ್ಚಿತ್ತು ಕುಡ್ಚಿತ್ತು ನಾವು ಪೂ ಪಡ್ತಿದ್ದು ಕಾಂಬ ನೋಟಲ್ಲಿ ಪಾರ ತಪ್ಪು ಪಡ್ತಂಡು ತೊಡೆ
1: ಅದು ನಿಂಗಡ ಕಾಳಪ್ಪ ಮೋಲಿ ಉಂಡಲ್ಲ ಐಂಗ ಐಂಗ
0: ಐಂಗ
2: ಏರ ಬೊಳ್ಳಿ ಕರಂದ ಪಾಲನ ಪುಡ್ಚಣ ನೀಡ ಎಂತರ ಅದು ಬೋಳ್ ಪಳಮೆ ಬೇರೆ ಇರ್ತಲ್ ಬಾರ
1: ಆಚೆವ ಬಂದ ಅವ ಕಾಕೋ ನಾ ಪೋಪಿ ಬಾಪೆಲೆ
0: ಅದೇ ಆ ಮನೆ ಮುಡಿಯ ಕಾಳಪ್ಪ ಎಂತ ಅಣ್ಣಿಸಿರ
1: ಬೈಯಣ್ಣಿ ನಿಂಕ
3: ಓ ಎನ್ನು ಕಾಳಪ್ಪ ಈ ಬರಿ ಬಪ್ಪದೇ ಅಪರೂಪ ಆಯ್ ಪೋಯ್ತಲ್ಲ ನೀಡ ಪೊಣ್ಣು ಚುಬ್ಬಕ್ಕಿ ನಿನ್ನ ಇಲ್ಲ ಹಿಂಗೆ ಕಟ್ಟಿ ಇಟ್ಟಿರ್ತಾಂದ್ ಅಲ್ಲ ನಾಡ ಮನೆಕ್ಕೆ ಪೋಪದು ಬಾಂಡ ಅಂದೆ ನಿನ್ ಕೆಮ್ಮಿ ಕುರ್ಪುಚ
4: ಅಂದನೆ ಒಂದು ಇಲ್ಲೇ ಮಮ್ಮ ನಾನು ಬೇಲ್ ಪಣಿಲೇ ಓರ್ ತಿಂಗ ಆಯ್ಪುನ್ ನಿಂಗಳಂತೂ ಭೂಮಿ ಉಂಡೆಂಗೂ ಪಡುಬಿಟ್ಟಿ ತುಳಿರ ಅದು ಅಲ್ಲತ್ತೆ ನಿಂಗಡ ಮೋವ ತಿಂಗ ಮುಟ್ಟೋಕ ಟಣ್ ಅಂದು ದುಡ್ಡು ಹೈಚಿತಪ್ಪ ಅಣ್ಣಂಡ ಪಿಂಚಣಿ ಬಾರೆ ಬಂದಂಡಿಪ್ಪ ಇಂಜಿನಪ್ಪ ತೊಂದರೆ ಭೂಮಿ ನಡ್ಕೊಂಡು ಅವಶ್ಯಕತೆ ಉಂಡಾ
3: ಅಯ್ಯೋ ಅನ್ನನೇ ಒಂದು ಇಲ್ಲೇ ಕಾಳಪ್ಪ ಈ ದುಡ್ಡು ಹೆಚ್ಚಕ್ಕೆ ಬಾತೆಂಗೂ ಎತ್ತುಳೆ ಮನೆ ಖರ್ಚಿ ಆಳಡ ಖರ್ಚಿ ಇಪ್ಪಲ್ಲ ಅದಂಗೆ ಮದಿಯಪ್ಪ
4: ಅಲ್ಲಮ್ಮ ನಾನು ನಿಂಗಳ ಕೇಟ್ರು ಅಂತ ಹೇಳಂಗೆ ಇಂದನೆ ಎಣ್ಣೋದ ನಾನು ನಿಂಗಳ ಕೇಪ್ಲೆಪ್ಪ ನಿಂಗಕ್ಕೊಬ್ಬ ಎಂತ ಖರ್ಚಿ ಅಂತದು
3: ಖರ್ಚಿ ಇಪ್ಪಲಿಯ ಕಾಳಪ್ಪ ಬಲ್ಯ ಹೆಂಕ್ ಬಲ್ಯ ಖರ್ಚಿ ಚೆರಿಯ ಹೆಂಕ್ ಚೆರಿಯ ಖರ್ಚಿ ಓ ಅದೆಲ್ಲ ಬುಡು ಆ ನಂಗಡ ಮುದ್ದಪ್ಪಂಡ ವಿಷಯ ಗೊತ್ತಾ
4: ಎಂತ ವಿಷಯಮ್ಮ
3: ಅವಂಡ ಮೈಮಳ ಚೆನ್ನಾಳಂಜ ಕಾಂಬದೇ ಇಲ್ಲ ಅಲ್ಲ
4: ನೀ ಕೇಟಿಯಾ
3: ಅಯ್ಯೋ ಬಾ ನಾನು ಕೇಪಕ್ಕೆ ನಡ ಕೂಡ ತಕ್ಕ ಬರಂದಕ್ಕ ತಾನೆ
4: ಓ ಎಂತಾಚಿ ತಕ್ಕ ಬರಂದಿರಲ್ಲ
3: ಮಧ್ಯ ಮಧ್ಯ ತಕ್ಕ ಬರಂದಿಂಜತ್ತು ಕೈಂಜ ವಾರ ನೀಕು ಅಣ್ಣೋಕು ಅಂಗ ಕೋಳಿಗೂಡಲು ಕಾಪುಕಂದು 15 ಮುಟ್ಟೆ ಬೆಚ್ಚಿ ತಿಂಜತ್ತಲೋ ಅದನ್ನ ದಾರೋ ಕಟ್ಟಿರ್ತಲೋ ಅದಂಗ ನಾಡ ಕೂಡ ಜಗಳ
4: ಓ ಅದು ನಿಂಗಡ ಕೂಡ ಜಗಳ ಏನಂಗ ಮಾಡಂಡಿ
3: ಚೆನ್ನ ನಾಡ ತಕ್ಕ ಕೇಪಿಯ ನಾಡ ಮನೆರ ಬೆಂಬರತೆ ಅಂಗಡ ಕೋಳಿ ಗೂಡು ಉಳ್ಳೋ ಅದು ಅಲ್ಲತೆ ನಂಗ ಈ ಮನೆರ ಐನ್ ಮನೆರ ಪಕ್ಕ ಮುಂದೆ ಕುಟುಂಬ ಉಳ್ಳೊಂದು ಗೊತ್ತಲ್ಲ ಪಕ್ಕದ ಮನೆ ಬೊಳ್ಳಿಯಪ್ಪ ಬಾವ ಪೊಣ್ಣಕ್ಕೆ ಹುಷಾರಿಲ್ಲ ಎಂದು ಮೈಸೂರು ಆಸ್ಪತ್ರೆಗೆ ಪೋಯ್ತು ಒರ್ ವಾರ ಆಚಿ
4: ಎಕ್ಕ ಆಯೇ ಇದೆಲ್ಲ
3: ಅದೇ ಬೊಳ್ಳಿಯಪ್ಪಾವ ಪೋಯ್ತು ನಾಲ್ ನಾಳು ಕೈಂಜ ಪಿಂಜ ಆಯಲು ಇಲ್ಲಿ ನಾನೊಬ್ಬಳೇ ಉಳ್ಳೋಲ್ಲ ಅದಂಗ ನಾನೇ ಕಟ್ಟಿ ಎಂದು ನಾಡ ಕೂಡ ಜಗಳ ನಾನು ಬಿಡುವಿನ ಸರಿಕ್ಕು ಕೊಡ್ತೀಯ
4: ಅಲ್ಲ ಕಾಪಕ್ಕೆ ಬೆಚ್ಚ ಮುಟ್ಟೆ ಕಾಡಿ ಆಯ್ ಪೋಪ್ಲಿಯ ಅದು ಕದ್ದೋಕು ತಿಂಬ ಕಾಪ್ಲಲ್ಲ ಮಮ್ಮ
3: ಬೆಚ್ಚಿದ ದಂಡು ನಾಳೇ ಆಯಲು ಅದು ಅಚ್ಚೆ ಬೇರೆಯ ಕಾಡಿ ಆಪುಲೆ ಅದು ಅಲ್ಲತೆ ಅವ ಬೆಪ್ಪನ ನಾನೇ ಕಂಡಿಯೇ ಇಂಗಡ ಮುಟ್ಟೆ ದಾರಕ್ಕೆ ಪೋಂಡು ನಾನು ಮನಸ್ಸು ಮಾಡ ಚೆಂಗಿ ಕೋಳಿ ಮುಟ್ಟೆ ಅಂತ ಆನೆ ಮುಟ್ಟೆನೆ ಅವ್ರ ಗಳಿಗೆಯಲ್ಲಿ ಕೊಂಡಬಪ್ಪಿಸಿಡ್ವಿ ಗೊತ್ತಾ
4: ಎಂತ ನಿರ್ಮಮ್ಮ ಆನೆ ಮುಟ್ಟೆಯ
3: ಅಯ್ಯೋ ಬಾ ಬಾಯಿ ತಪ್ಪಿತ್ತು ಆಮೆ ಮುಟ್ಟೆ ಅಂದ ಉಣ್ಣಕ್ಕೆ ಪೋಯ್ತಾ ಆನೆ ಅಂದ ಆಯ್ ಪೋಯ ಕಳಪ್ಪ
4: ಪೋಡು ಅಲ್ಲಿಂದ ಎಂತ ಚೆಣ್ಣಮ್ಮ
3: ಅಲ್ಲಿಂಜೆ ಎಂತಾಪ ತಕ್ಕ ತಕ್ಕ ಪತ್ತಿಚಿ ನನ್ನ ಪೊಯ್ಯುವನಕ್ಕೆ ಬತ್ತು ನಾನು ಬಿಡುವಿನ ಚೀಪ್ ಎಡ್ತಂಡು ಓಂಗಿಂಡು ಪೋನ ನೋಟು

0: ಕಣೆ ಬೇಲ್ಕರೆ ಮನೆ ಸಾಬು ಬಂತು ನಂಗಡ ಜಗಳ ಬುರ್ತುಚಿ ಐಂಗಳ ಎಂತೆಂಗೊಂದು ಮಾಡಿ ತಡ್ಕೊಂಡು ಕಾಳು ಐಂಗಡ ಕಳಿ ಮಿತಿ ಮೀರಿ ಪೋಯ್ತು.
1: ನೇರೆ ನಾಕು ಅಂದ ಇಂಗಡ ಪಯ್ಯು ಬೇಲು ತಿಂದನ ಕೇಟಾಂಗ್ ನಾಡ ಮೇಲೆ ಪಾರಿ ಬತ್ತ ಆ ಮುದುಕ ಮುದ್ದಪ್ಪ ನಾನು ಅಣ್ಣಿ ನೀಡ ಪಾಣಿ ಕೊಟ್ಟಿರು ಇಂದು ಅದಂಗ ಅವ ಎಂತ ಅಣ್ಣಿಚಿ ಗೊತ್ತುಂಡ
0: ಎಂತ ಅಣ್ಣುಚಿ
1: ನೀನು ಎಂತರ ನಾಡ ಪಣಿ ಕೊಟ್ಟೋ ಓರ್ ತೋಟ ಖರ್ಚಾಯ ವಚ್ಚಂಗ ಪರ್ಲೆ ನಾನು ಜೈಲಿಗೆ ಪೋಚಂಗು ನಾಕು ಓರ್ ಪೋಡಿಯು ಇಲ್ಲ ನಾಡ ಮೋನ ನರಿದ ಮಾದ್ರಿ ಬಳ್ತಿ ಅವ ಎಲ್ಲ ನೋಟ್ಯ ಒಂದು ನಾಕೇ ತಿರಿತ ಅಣ್ಣುಚಿ
0: ಉಯ್ಯರಾಮ ನೀಕೇ ಬೊಡಿ ಬೆಪ್ಪಿಂದ ಅಣ್ಣುಚ ಆ ಮುದಿಯಂಗೆ ಎಚ್ಚಗು ಚೊಕ್ಕಿ ಕುಂದು ಅವನ ಮುಂಡತೆ ಬಿಡೋಕ ಆಗ ಕಾಳು ಐಂಗಡ ಸಂಸಾರತನ್ನ ಒಡತು ಬೆಕ್ಕೊಂಡು ಊರು ಜನಡ ಮಿಂಜಲು ಐಂಗ ಮಂಡೆ ಕುಂಬೂಡು ಅನ್ನನ್ನೇ ಮಾಡೋಂಡು ನೀನು ಹೇಂದಣ್ಣು ಕೇರಳ ತುಂಜ ತಂತ್ರಿನ ಬಪ್ಪಗಣ್ಣುವಿ ಅವ ಮಾಟ ಮಾಡಿದ ಬೆಪ್ಪ ಅಲ್ಲಿಂಜ ನೋಟು ಐಂಗಡ ಪರಿಸ್ಥಿತಿ ಎಲ್ಲಿಕೆತ್ತು ಅಂದು
1: ನೇರೇಮಮ್ಮ ಐಂಗಳ ಏದೇಂಗ್ ರೀತಿಲಿ ಕೊಯ್ಕಿತೇ ಬೆಕ್ಕೊಂಡು ಅವನ ಮೋ ದೇವಿಕಂಡಂತೂ ಕಾಲಲ್ಲಿ ನಡ್ಪಕ ನಾರಾಪಂದು ಮಂಡೆಲೆ ನಡ್ಪ ಐಂಗಕ್ಕೆ ನಾನು ಅವ್ರ ಬಟ್ಟೆಗೆ ಆಟುವಿ
0: ಅಯ್ಯೋ ನಾನು ತಕ್ಕಲೇ ಆಯ್ತು ಕಾಫಿ ಎಡ್ತ ಬಪ್ಪೀರು
1: ಬಹಾಂಡಮ್ಮ ನಾನು ಪೊರಡುವಿ ನಾಳೆ ಪುನಃ ಈ ಬರೀ ಬಪ್ಪದುಂಡು ಅಕ್ಕ ಉಂಡಿತೇ ಪೋಪಿ ಬಿಡು
0: ನಾಳೆ ಬಂದಕ್ಕ ಉಂಡಿತೇ ಪೋಲು ಇಂದು ಬಂದದೇ ಉಂಡಲ್ಲ ಇರು ಕುಡ್ಚಿತು ಪೋ
1: ಸರಿ ಎಡ್ತ ಬಾರಿ ನಿಂಗಡ ಆಸೆನ ನಾನೇ ನಂಗೆ ಪಾಳು ಮಾಡು ಕುಡ್ಚಿತೇ ಪೋಪಿ
0: ಬಾಕಾಳು ಒಳಕ್ಕು
1: ಅಲ್ಲಮ್ಮ ನೀನು ಕೋಳಿ ಚಾಕಿ ತುಳಿಯ ನಾಟಿ ಮುಟ್ಟೆ ಸುಮಾರು ಕಾಂಬಲ
0: ಅದು ಅದು
1: ಎಂತ ಚಿಮ್ಮಮ್ಮ ಅದು ಇದನ್ನು ಬೇರ್ಚಿಟ್ಟು ನಿಂದಿಟ್ಟಿರ ನಾಕು ಚೆನ್ನ ನಾಟಿ ಮುಟ್ಟೆ ಬೋಂಡಿ ಜೊತೆ ನಾಡ ಮೋವಂಗ ತುಂಬ ಖುಷಿಯಚ್ಚ
0: ಅದು ನಾನು ಕೋಳಿ ಚಾಕಿತಿಲ್ಲ ಅಚ್ಚ ಕೊಪ್ಪತ್ತು ರಾಜು ನಾ ಕಡ್ತವಂತ ತಾತು ಇನ್ನೊ ಮಾಡ್ತವಾತೆಂಗಿ ನೀಕು ತಪ್ಪಿಯಚ್ಚ
1: ಸರಿಮಮ್ಮ ಅಲ್ಲಮ್ಮ ನಿಂಗಳ ಇದನ್ನೇ ಕೇಟ ತಂದು ಬೇಜಾರ ಮಾಡಿ ಇಲ್ಲಿ ಎಲ್ಲ ಮುಟ್ಟರ ಮೇಲೆ ಮಸಿ ಕಂಡಲಿ ಗೀಚಿತು ಕಾಂಬ ಕಾಪಕ್ಕೆ ಬೆಪ್ಪಗೆ ಈ ಥರ ಗೀಚಿತು ಬೆಪ್ಪ ಅಲ್ಲ
0: ಅಮ್ಮಪ್ಪ ಹಂಗೆ ಎಂತಂಗ ನನಗೆ ಗೆರೆ ಬಲ್ಚಿತ್ತು ನಾಕು ಗೊತ್ತಲೆ
1: ಹುಷಾರು ಮಮ್ಮ ಮಾಟ ಮಾಡೋಕೋ ಈ ಥರ ಮಾಡುವ ನೋಟಿ ತಡ್ತ ನಾ ಪೋಯ್ತು ಬಪ್ಪಿ
0: ಆಡು ಪೋಯ್ತು ಬಾ ನಾಳೆ ಆ ತಂತ್ರಿನ ಬಪ್ಪ ಕಣ್ವಿ ನೀನು ಬಾ ಮರ್ಕತೆ
1: ಆಡು ಬಪ್ಪಿ

0: ಹೌದು, ಅದ್ಯಾವಕ್ಕೇ ಗೊತ್ತು, ನಾ ಮಾಡಿದ ಕರ್ಮ, ನಾನು ಬೂಡಿತೇ ಬೂಡುಂಡು ಅಲ್ಲ. ಸರಿ, ಕೈಕಾಲು ಕತ್ತೇನು ಬಾರಿ, ನಾನು ಒಟ್ಟಿ ಬಿಸಿ ಮಾಡಿ ತಪ್ಪಿ.
1: ನೀನ್ ತಿಂದ್ರಂಜಿ ತೋಟಕ್ ಪೋರ, ಆ ಎಡಬಿಡಿಂಗ್ ಆಳಿನ ಕಂಬ ಇಟ್ಟಿದ್ದು ಬೇಲಿ ಸರಿ ಮಾಡಕ್ ಬಿಟ್ಟಿ ಕೂಡ ಆ ಪಾಪು ಬೋಜಪ್ಪಂಡ ಆಳು ತೋಲೊಂದು ಬಂತಿಪ್ಪ. ದಂಡಾಳು ಅಣ್ಣಿತಿ ಮಾಡಿನ ಜೋಡಿ ರಪಾಲ ಇಪ್ಪ, ಎಂತೇ ಮುಂದೆ ಎಡೊಟ್ಟು ಮಾಡಿವ ಬೆರಿಯ ತಿಂದಿತಿ. ನೀನ್ ಪೋರ ಅಮ್ಮ ದೇವಿ
2: ಆಚಿ ಪಪ್ಪ ಇಕ್ಕ ಪೋಪಿ.
0: ಅವ ಪೋನನಕ್ಕೆ ನಿಂಗ ಅವ ಪೋಪ ಅಂದ ನಂಬಿತುಂಡೆಂಗೆ ಅಚ್ಚಿಕೆ. ನಿಂಗ ತಿಂದುರುಂಜಿ ಅವನ ಕೂತ್ಕೊಂಡೇ ತೋಟಕ್ಕೆ ಹೋಯಿ.
1: ಆಡು ನೀ ಅಣ್ಣನಕ್ಕೆ ಆಡು ಬೋಜಿ.
3: ಅಲ್ಲ ಚುಬ್ಬಕಿ, ನೀನ್ ಹಿಂದನೆ ನಲ್ಲೋಡ ಮಾದ್ರಿ ಕಳ್ಚಕ ನಂಗ ಎಕ್ಕ ಉದ್ದಾರ ಅಪ್ಪಂದ್ ನೀನೇ ಚೆನ್ನಾಗಿ ಜ್ಞಾನ ಮಾಡು. ನಂಗಕ್ಕ ಬಲ್ಲಿ ಆಸ್ತಿ ಒಂದು ಇಲ್ಲ, ದಂಡು ಮಕ್ಕ ಅಲ್ಲು ಮೂಡಿ ಕುಂಜರ ಖರ್ಚಿ ಜಾಸ್ತಿ ಇಪ್ಪ. ನೀನು ಸತ್ಯ ಧರ್ಮ ಅಂದ್ ನಡ್ದಾಗ ತಾಲೆ ಪತ್ತು
4: ಈಗ ಎಂತ ಚಿಂದ ರೇಗ್ವೀರ. ನಿಂಗ ಆ ಮಾಯ ಉಂಡ ಮನೆಗ್ ಪೋಯ್ತ್ ಬಾತಿಂಗ್ ಮದಿ ನಡಕುಡ ಜಗಳಕ್ ಕಾಲ್ ಕೆರ್ತಂಡ್ ಬಪ್ಪಿರ. ಅವ ನಿಂಗಕ್ಕೆ ಎಂತ ಓದಿ ತಪ್ಪಂದ್ ದೇವಕೇ ಗೊತ್ತು.
3: ನಾನು ಅವಡ ಮನೆಗೆ ಪೋನದು ನೀಕ ಸ್ವಪ್ನ ಬದತ್ತ ನೀಕೆ.
4: ನಾಕ ಸ್ವಪ್ನ ಬೋದ್ ಬೋಂಡ ನಾಕ್ ಗೊತ್ತಪ್ಪ, ಏದ್ ಪುತ್ತಲು ಏದ್ ಪಾಂಬುಂದ್.
3: ನೀನು ದೇವಿರ ಅವತಾರ ನೋಟು ಎಲ್ಲ ಗೊತ್ತಪ್ಪಕ್ಕೆ.
4: ನಿಂಗ ಚಾಯ್ತೇ ಇಪ್ಪಿರ. ಆ ಮಾಟಕರ್ತಿ ಮಾಯ ಉಂಡ ಸಾಹಸ ಮಾಡಿನ ಪಿಂಜ ಅದಂಗ ನಿಮ್ಮ ರಾಜಬುದ್ಧಿ ಇಂಜತ್ತು. ಅವಡ ಮನರ ಬರಿಯ ಪೋಯ್ತ್ ಬಂದದೆ ದಾಡಿಂಗರ ಕೂಡ ಜಗಳಕ್ ಮಾಡತ್ ಪೋಚಂಗ ನಿಂಗ ಕಾಪಲ ನೋಟಿ. ನಂಗಡ ನಲ್ಲಂಗೆ ಎಣ್ಣು ಅವಡ ಮನರ ಬರಿಯ ನಿಂಗ ಮೂಡು ಇಡತಿ. ಕೇಡು ಕ್ಯಾತ್ರೆ ಮಾಡಿತ್ತು ಅಂಡ ಸಾಪ ಇಂದಲ್ಲ ನಾಳೆ ತಟ್ಟ ತಿಪ್ಪಲ.
3: ಅಲ್ಲ ನಾನು ನೀಕ್ ಎಂತ ಅಣ್ಣಿಯಂದ ಇಚ್ಚಗುದ್ದ ಭಾಷಣ ಕುಡಿತುಳಿಯ.
4: ನಿಂಗ ಅಕ್ಕಲೆ ಎಂತ ಅಣ್ಣಿ ಅಂದ್ ನಾಕ್ ಚಾಯ್ಲ ಅರ್ಥ ಆಯ್ತು. ನಾನು ಮೋಸ ಮಾಡಿ ಅಂಡ್ 10 ಜನಡ ದುಡ್ಡು ತಿಂದಂಡ್ ಬದ್ಕೊಂಡು ಆ ದುಡ್ಡುಲ್ಲ ನಂಗಡ ಕುಂಜ ಮಕ್ಕಳ ಚಾಕುವಕ್ಕ ಅಪ್ಪಂತಾನೆ ಅಣ್ಣೆ.
3: ಈ ಜಡ್ಡ ಮಂಡ್ಲಕ್ಕೆ ಅಚ್ಚಕಚ್ಚಗ ಅರ್ಥ ಆಚಲ. ಹಿಂದದ ಕಾಲತ್ಲ ಸತ್ಯ ಧರ್ಮಕ್ ಕಾಲ ಇಲ್ಲ. ಎಲ್ಲಿ ಮಂಡೆ ಪೂಜೆ ಸಂಪಾದನೆ ಮಾಡೋ ಅಲ್ಲಿ ನೆಮ್ಮದಿರ ಬದುಕಂಡ್ ನೀಕೆಲ್ಲ ಇದು ಎಲ್ಲಿ ಅರ್ಥಾಪ.
4: ಅಲ್ಲ ನಿಂಗಡ ಮನ್ಸು ಎನ್ನಂಗ ಇಚ್ಚಕ ಮಟ್ಟಿಗೆ ಪಾಳು ತರತ್ರ ಜ್ಞಾನ ಮಾಡುವ ಅಂದ್ ನಲ್ಲರಿಕೀಕ ನಿಂಗಡಲ್ಲಿ ಜಾಗ ಇಲ್ಲಿಯಾ. ಮನೆಯಂದ ಆ ಪಾಪ ನಂಗಡ ಬಲ್ಲೆ ಮನೆ ಚೋಟು ಬಾವುಂಡ ಚೋಂದಕ್ಕೆ ಕಿಟ್ಟಿಚಿ ನನ್ನ ಖಂಡಿತ ಗೋಳೋನ್ ಮೊರಟತ್ತು.
3: ಎಂತ ಈಗ ಅಣ್ಣ ಚಾವ
4: ಅಣ್ಣತಿಪ್ಪ ನಿಂಗಳ ಅಚ್ಚ ಗುಣಗಾನ ಮಾಡ್ಚಿ ಹಂಗಕ್ಕೆ ಉಳ್ಳ ಓರ್ ಎಕರೆ ಜಾಗಕ್ಕೂ ನಿಂಗ ಕೇಸ್ ಇಟ್ಟಿರೋಲೋ ಅದು ನಂಗಕ್ಕೂ ಕೂಡೋಂಡು ಅದನ್ನೋ ಬಲ್ಚಂಡಕ್ಕ ಒಡೆಯಲ್ಲತ ಆ ಪಾಪದ ಪುಣ್ಯ ಎಲ್ಲಿಗೆ ಪೋಪ.
3: ಚುಬ್ಬಕಿ ಪೋಲ್ತದೆಲ್ಲ ಪಾಲಿನ ಜ್ಞಾನ ಮಾಡತ್ತೆ ಅವಂಡ ಆಸ್ತಿನ ಅವಡ ಒಡೆಯ ಕುಡಿಪಗ ದುಡ್ಡಿಲ್ಲ ತಿಪ್ಪಪ್ಪಕ ನಂಗಕ್ಕೆ ಮಾರಿತ್ತು. ನಾಡ ಅಪ್ಪ ಅಣ್ಣಂಡ ಮೋಂಡ ಕಷ್ಟ ಕಂಡಿತು ಓರ್ ಎಕರೆ ಜಾಗತ್ನೋ ನುಪ್ಪದ ಬಟ್ಟಿ ಭೂಮಿನೋ ಆ ಚೋಟುಕ್ಕೆ ನೀನು ಚೆನ್ನ ಚಾಯಾಕಣೆ ಬೆಚ್ಚ ಬೈಯಂಜ ನಾಕ ತಾಂದು ಕೊಡ್ತತ್ತು ಅದು ಬಾರೇ ಅವ್ರು ಮೂಡಿ ಕುಂಜಿ ಅವಂಗು ಹಿಂಜಂಗಾಯ್ತು.
4: ಅಯ್ಯೋ ಬಾ ನಾಕ ನಿಂಗಡ ಅದೇ ನಾಡ ಮಾವಂಡ ವಿಷಯ ಗೊತ್ತಿಲ್ಲತದ ಇಡೀ ಊರೇ ಅಂಗಳಂತ ಮನ್ಸನೇ ಇಂಜಿತ್ತಿಲ್ಲ ಅಂದ್ ಅಣ್ಣಿಯಣ್ಣುಂಡು.
3: ಇಕ್ಕ ಗೊತ್ತಾಚ ನಾಡ ಅಪ್ಪ ಹೆಚ್ಚ ನಲ್ಲವ ಅಂದ್
4: ನಲ್ಲ ಹಿಂಗ ಭಾರಿ ನಲ್ಲ ಹಿಂಗ ಇತ್ತಾಯ್ತು ಇಂತ್ಲೋ. ಅಕ್ಕ ನಿಂಗಡ ಅಪ್ಪ ಊರು ಮುಡಿಯ ಇಕ್ಕ ನಿಂಗ ಒಕ್ಕ ಮುಡಿಯ ಇದೇ ನಿಂಗಡ ನಲ್ಲರಿಕೆಕ್ಕೆ ಕಿಟ್ಟನ ಬಿರ್ದು ಈ ನೀಚ ಸಂಪಾದನೆ ಹೆಚ್ಚಕ್ ನಾಳೆ ಎತ್ತು ಅಂದು. ಅಪ್ಪ ಅದೇ ನಾಡ ಮಾವ ವೈಂಗಿ ವೈಂಗಿ ಬಾಯಿಕ್ ನೀರು ಕೊಡು ಚತ್ತಲ್ಲಿ ನಿಪ್ಪು ಕೊಡ್ಬೇಕು ಊರುಕಾರ ಬೈಯಕ್ ನಿಂದದ್ ನಾ ಗೊತ್ತಿಲ್ಲಯಾ ಅಂತಲ್ಲಿ ನಿಂಗ ನಾಕೇನ್ ತಗೊಳ್ಳ.
3: ನೋಟ ನಾಡ ಅಪ್ಪಂಡ ವಿಷಯ ನೀನು ಪರಿಯತ್ತೆ ಅಂದು ನಾಡ ಅಪ್ಪ ನೈಚಿದ ಸಂಪಾದನೆ ಮಾಡ್ದನ ಉಂಡೆ ನಂಗ ಬದುಕೆಂಡುಳು. ನೀನು ಇಂದು ಊರು ಪಂಚಾಯತ್ ಅಧ್ಯಕ್ಷ ಐತಿ ಇಪ್ಪಕು ಅಪ್ಪ ನೈಚ ಆಸ್ತಿರ ಗತ್ತು ತಾಕತ್ ನುಂಡೆ ಗೊತ್ತಾ.
4: ನೋಟಿ ನಾನು ನಿಂಗಡ ಅಪ್ಪ ಮಾಡಿನ ಆಸ್ತಿರ ತಾಕತ್ಲು ಗದ್ದಿತ್ತಂದು ಇಂದು ಈ ಸ್ಥಾನತ್ಲ ಅಲ್ತಿತ್ಲೆ. ನಾಡ ಸ್ವಂತ ಪರಿಶ್ರಮತ್ತು ನಾಡ ನಲ್ಲರಿಕೆಕ್ಕೆ ಈ ಊರು ಜನ ನಾಕು ಇಚ್ಛಬಲ್ಯ ಸ್ಥಾನಮಾನ ತಂದೆ. ಅಂಗಡ ನಲ್ಲ ಗುಣಕ್ಕೆ ನಾನು ಎಂದೂ ಮೋಸ ಮಾಡ್ಲೆ. ನಿಂಗ ಎನ್ನೇಂಗೀರಿ ಬದಲಂತೂ ಈ ಜನ್ಮ ತಾಪಕಿಲ್ಲ. ನಾಡ ಕಾರ್ಯಕ್ಕೂ ಆ ಕೈ ಅಡ್ಚಿಟ್ಟಿತ್ತು ಅದನ್ನು ಗಬ್ಬನ ಅರ್ಚಿಡತ್ತಿ.
3: ನೀನು ಸತ್ಯ ಹರಿಶ್ಚಂದ್ರ ಮೋವ ನೋಟು ಸತ್ಯ ಧರ್ಮಕ್ಕೆ ಕಾಲ ಇಲ್ಲ ಅರ್ಥ ಮಾಡ್ಯ. ಆ ಪೈಸಾರಿ ಜಾಗತ್ನ ನಂಗಡ ಪೆದಕ್ಕೆ ಮಾಡೋಕು ನೋಟು.
4: ನೋಟಿ ನಿಂಗಕ್ಕೆ ಅನ್ನೋದು ಒಂದೇ ಬಟ್ಟೆಲಿ ಪೋಪ ಬೀದಿ ನಾಯಿಕು ಬುದ್ಧಿ ಅನ್ನೋದು ಒಂದೇ. ನಾಕು ಇಂದು ಪಂಚಾಯತಿ ಸಭೆ ಉಂಡು ಬಪ್ಪಕ್ಕೆ ತಡ ಹಾಕು. ಮೋವಳ ಪೋಯ್ತು ಕಾಲೇಜಿಂಜ ನಿಂಗಳೇ ಕೂಟ್ಯ ಬಂದ್ರಿ. ಆ ಇನ್ನೊರು ವಿಷಯ ಅದೇ ಅಕ್ಕಲೆ ಅಣ್ಣಲ
3: ಎಂತ ಅಣ್ಣಿ ನೀನು
4: ನಿಂಗ ಆ ಪಾಪದ ಚೋಂದೋಕೇಂಡ ಓರೇಕರ ಜಾಗದ್ರ ವಿಷಯ.
3: ಓ ಅದು ಎಂತ ಚೀಕ
4: ಜಾಗ ಅನ್ನೋಕ ಹೆಚ್ಚ ಬೇರೆ ಪಾರಿಭೂ ಇರ ನೋಟಿ. ಆ ಜಾಗತ್ರ ಬಗ್ಗೆ ನಂಗಡ ಪಂಚಾಯತಿಗೆ ಅವ್ರು ಅರ್ಜಿ ತಂದಿತ್ತು. ನಿಂಗ ಜಾಗತ್ರ ವಿಷಯಕ್ಕೆ ಅವಕ್ಕೆ ಭಾರಿ ತೊಂದರೆ ಕೊಡ್ತೊಂಡುಳ್ಳೀರ ಅಂದು. ಅದು ಅಲ್ಲತೆ ಅಂಗಡದೇ ಆಸ್ತಿಯಿಂದ ಆ ಆಸ್ತಿಗೆ ಸಂಬಂಧಪಟ್ಟ ಪೇಪರ್ ಎಲ್ಲ ಪಂಚಾಯತಿ ಆಫೀಸ್ಗೆ ತಂದಿತ್ತು. ಅಂಡ ಬಗ್ಗೆ ಇಂದು ಚರ್ಚೆ ಅಪ್ಪ ನಿಂಗಳು ಸದ್ಯತೆ ಕಾಕಚಿಡುವ. ನಿಂಗ 10 ಜನಡ ಮಿಂಜಲು ಕೆಟ್ಟ ಒಂದು ಹೆಣ್ಣು ಚುಟ್ಟ ಬದಲು ಆ ಆಸ್ತಿನ ಚೋಂದಮ್ಮಗೆ ಬಿಟ್ಟು ಕೊಡ್ತೀರಿ. ಇಲ್ಲ ನಾನೇ ನಿಂಗಡ ಪಾಲಕ ಕಟ್ಟವಾಂಡಿಯವಪ್ಪ. ನಿಂಗಳೇ ಅಲ್ತು ಜ್ಞಾನ ಮಾಡಿ ನಾಕು ಸಭೆಗೆ ತಡ ಹಚ್ಚಿ ನಾನು ಪೋಯ್ತು ಬಪ್ಪಿ.
3: ಪೋಯ್ತು ಪಾಣಿ ನೋಟು ಆಸ್ತಿ ಬಿಟ್ಟು ಕೊಡ್ಕೊಂಡ್ಲು.
4: ನಿಂಗ ಎನ್ನೇಂಗಿ ಮಾಡಿ ನಾನು 1000 ಪರಂದಕ್ಕೋ ಅರೆಪಣೆ ತೂಂಗುಲೆ. ನಿಂಗಡ ಹಣೆ ಬರ ನಿಂಗ ಅನುಭವಿಸಿಡಿ ಬರಡ. ಹಾ ಮೋವಳ ಕೂಟಿಯಪ್ಪಕ್ಕೆ ಮರಂದಿರ್ತಿ.

0: ಆಗ್ತದೆ.
1: ನಾನು ಹಿಂಗ ಕಣ್ಣು ಚಂಗಿ ಎನ್ನಂಗ ಯಾಲ ಎತ್ತಿದ್ದು ನೂರು ತರದ ಪ್ರಶ್ನೆ ಕಪ್ಪ ಪೊನ್ನಿ, ಅದಂಗ ನಾ ಒಂದು ಒಣಕ ಪೋಯಿಲ್ಲ.
2: ನಂಗಳ ಅವಂಗ ಲೆಕ್ಕಕ್ಕೇ ಇಂಜಿಲೆ, ಅವ ಕಲಿಸದೇ ಕಲಿಯಿಂದ ಆಯ್ತಿಂತು. ನಿಂಗಡ ಸಾವಾಸವೇ ಬಾಂಡಾಂದು ಆಯ್ ಪೋಯ್ತಿಂತ ಅವಂಗ.
0: ಎನ್ನಂಗ ಮಾಯಿ, ನಿಂಗ ಅಣ್ಣನೇ ಅಣ್ಣುವೀರಾ? ನಂಗಳ ಕಂಡ ಉಂಡ ಪೋಲೆ ಕಾಂಬಿರಲ್ಲ.
1: ಇಕ್ಕ ಅದೆಲ್ಲ ಬುಡು ಪೊನ್ನಿ, ಆಪದೆಲ್ಲ ಆಯ್ಪೋಚಿ. ದೂರತ್ ನಿಂಜ ನೀನು ಬೋರೆ ಬಂತುಳಿಯ, ಸುಸ್ತಾಯ್ತುಳಿಯ. ಹೋಯ್ತು ಕೈಕಾಲು ಮೂಡು ಕತ್ತಿತ್ತೆ, ಚೆನ್ನ ಸುಧಾರಿಸಿಟ್ಟ. ಬಯ್ಯ ನಾನು ಎಲ್ಲ ವಿಷಯ ಎಣ್ಣಿ ತಪ್ಪಿನಿಕ್.
0: ನೀನು ಬುಡುತ್ತಿದ್ದು ಒಮ್ಮ ಅಣ್ಣು, ಅಂದಕ್ಕೆ ನಾಡ ಮನಸ್ಸಕ್ಕೆ ಸಮಾಧಾನ ಅಪ್ಪೋ.
1: ಅಯ್ಯೋ ಅಂಥದೊಂದು ಆಯ್ತಿಲ್ಲ ಮುಡಿ ಪೊನ್ನಿ, ಮಂಡೆ ಕಡ್ತಿಯೋದು ಬಾಂಡ. ಹೋ ನೀನು ಹೋಯ್ತು ಚೆನ್ನ ಸುಧಾರಿಸಿಟ್ಟ. ಬಯ್ಯಂಜ ಎಲ್ಲ ಎಣ್ಣಿ ತಪ್ಪಿ.
0: ಆಡ್ ನಾಕು ಕೆಲಪೈಚನುಂಡು, ಕೂಳು ಮಾಡನದು ಉಂಡ ಮಾಯಿ.
2: ಹ್ಞೂ ಉಂಡು ಅಂದನೇ, ಕೋಟೆ ಬೊಟ್ಟಿಲು ಮೀನು ಉಂಡು ಬರ್ತ
0: ಆಚಿ ಮಾಯಿ.
1: ಅಲ್ಲ ಪಪ್ಪ, ನೀನು ಪೊನ್ನಿನ ಕೇಟಿಯಲ್ಲ ಎಲ್ಲಿಗೆ ಪೋಯ ಇಚ್ಚಕದಾಳಂದು. ನಿಂಗ ನಾಕ ಆಸ್ತಿ ತಕ್ಕತಾ ಇರೋಂದು ನಾನು ಅವಳ ಮೈಸೂರ್ಲ ಕೆಲಸ ಕೊಟ್ಟಿತಿಂಜ. ಇಕ್ಕ ಎಲ್ಲ ಸರಿ ಆಚಲ ಪಪ್ಪ, ನಾಳೆಂಜ ಇನ್ನು ಎಲ್ಲಿಗೂ ಐಪುಲೆ ಅವಳ.
2: ಅದಂಗೆ ಹೆಣ್ಣು ದುಡುಕಿತು ಏದು ತೀರ್ಮಾನ ಎಡಪಕ್ಕಾಗಂದು. ಚಾಡಿ ತಕ್ಕಕ್ಕೆ ಕೆಮಿ ಕೊಡ್ತಕ್ಕ ಇನ್ನೇ ಆಪ್ ದೇವ ಬಲ್ಯವ ನಂಗಡ ಸಂಸಾರದನ್ನ ಕಾಪಾಡಿಚಿ.
3: ನೇರ್ಬೋಜಿ ಕುತ್ತ ತಂದವಂಗ ದೇವ ಕುಲ್ಲು ಕೊಡ್ತಿತ್ತೆ ಕೊಡಪ್ಪ. ಇಕ್ಕ ನೋಟ್ರಿ ನಂಗಡ ಮೇಲೆ ಅನ್ನನೆ ಪಾರಿ ಕಳ್ಚಿ ನಿಂಜ ಮಾಟ ಚಿದ್ರ ಮಾಡಿ ನಿಂಜ ಮಾಯ ಉಂಡ ಸ್ಥಿತಿ ಎಲ್ಲಿ ಕೆತ್ತಿಚಿಂದು.
2: ಎಂತಾಚಿ ಆ ಮಾಟಗಾರ್ತಿಕ್
3: ನೀ ಕೊತ್ಲೆ ಪೋಲಾಕ ಅವಕಲ್ ಅಕ್ಕೋ ಬಜ್ಜಿತ ಆಸ್ಪತ್ರೆಯಲ್ಲಿ ಉಂಡು. ದಾರು ಮಿತಿ ಮೀರಿ ಕಳಿಪಕಾಗ ನಂಗ ಎಂತ ಕಳ್ಸಕೋ ಕೊಡಿಲೊಬ್ಬ ನೋಟಿ ಎಂಡ ಅಳ್ತಿತಿಪ್ಪ. ಅದು ಅಲ್ಲತೆ ಕಾಳಪಂಡ ಪೊಣ್ಣು ಅವನ ಮೇಲೆ ಕೇಸು ಕೊಡ್ತಿದ್ದ, ಅವನ ಪೊಲೀಸ್ ಪುಡ್ಚೆಂಡ್ ಪೋಚಿಂದ ಆ ಸಾಬು ಕಣ್ಣು ಅಣ್ಣಿಚಿ.
1: ಇಲ್ಲ ಪಪ್ಪ, ಪೊಲೀಸ್ ಬಂದದು ನೇರೆ ಆ ಚೋಂದಕ್ಕಿ ಮಾಯಿರ ಆಸ್ತಿನ ಬಲ್ಚಣಿ ಜತಲ್ಲ, ಅದಂಗ ಐಂಗಳು ಚುಬ್ಬಕ್ಕಿ ಮೊಮ್ಮನ ಕೂಡಿದ ಕೇಸ್ ಕೊಡ್ತಂಗ ಪೊಲೀಸ್ ಬಾತುಲೋ. ಅರೆಸ್ಟ್ ಮಾಡುವ ನೇರಕ್ಕೆ ಅವ ಮಾಡನ ತಪ್ಪುನ ಒತ್ತಂಡ್ ಚೋಂದಕ್ಕಿ ಮಾಯಿರ ಆಸ್ತಿರ ಪತ್ರತನ ಎಲ್ಲ ವಾಪಸ್ ಕೊಡ್ತತುಲೋ. ಅದು ಅಲ್ಲತೆ ಚುಬ್ಬಕ್ಕಿ ಮೊಮ್ಮನ ನಲ್ಲರಿಕೆನ ಅರಂಜಿತು ಕಾಳಪ್ಪಣ್ಣಂಡ ಕೈಯಾರೆ ಇನ್ನು ಏದು ತಪ್ಪು ಮಾಡುಲೆಂದು ಸಮಾಜದ ನಲ್ಲ ಮನಸ್ಸನಾಯಿ ಬದುಕುವಿಂದು ಹೊಳದಿ ಕೊಡ್ತಂಗ ಅವಂಗ ಎಚ್ಚರ ಅಣ್ಣಿತು ಹುಟ್ಟಿತು ಪೊಲೀಸ್ಕಾರ ಬೋಚಿಲೋ.
2: ಓ ಅನ್ನನೇ ವಿಷಯವಾ, ನೇರ ಆಯ್ತು ಚುಬ್ಬಕ್ಕಿನ ಖುಷಿ ಪಡೋಂಡು. ಕಾನೂನು ಎಲ್ಲಾರ್ಕು ಒಂದೇ ಎಂದು ತಾಂಡ ಒಡಿಯಂದು ಮುಲಾಜಿ ಬೇಕತೆ ತಪ್ಪು ಮಾಡುವ ಹೆಂಗಕ್ಕೆ ಶಿಕ್ಷೆ ಆಂಡು ಒಂದು ಒಡೆಯನ ಮೇಲೆ ಕೇಸ್ ಕೊಡ್ತದೆ. ಅವಡ ಧೈರ್ಯಕ್ಕೆ ಮೆಚ್ಚುವಂಥದೆ. ಮಂಡೆಲು ನಡೆದ ಹಿಂಗ ಮಂಡೆ ಪೊಜ್ಜಿ ಸಂಪಾದನೆ ಮಾಡಿದ ಹಿಂಗ ದಾರು ಉದ್ಧಾರ ಆಯ್ತ್ಲೆ. ಅಂತೂ ಊರು ಮುಡಿಯಂಡ ಪೋಲೆ ಕಳಚ ನಿಂಜ ಕಾಳಪ್ಪ ಕಡೆಕ್ಕೂ ಸರಿಯಾಚಲ. ಅದಿಂಗೆ ಹೆಣ್ಣು ಬಾಕೆ ಮನೆ ಪತ್ತ ಪೊಣ್ಣಾಲಡ ಕಾಲು ಗುಣ ಚಾಯ್ತೆ ಇರೋಂಡು ಒಂದು ಚುಬ್ಬಕ್ಕಿರ ನಲ್ಲ ಗುಣ ಅವಡ ಒಡೆಯನ ಕಾಪಾಡ್ಚಿ. ಆಡು ಅಂಗಡ ಸಂಸಾರ ಚಾಯ್ತೆ ಇರಡು, ಮಾಯವಂಡ ಆರೋಗ್ಯ ಆಪಚ್ಚಕ್ಕೆ ಬೆರಿಯ ಸರಿಯಾಡು.
3: ಇದಂಗೇ ಭೋಜಿ ನಾಕ್ ನಿನ್ನ ಖುಷಿಯಪ್ಪ. ಹಂಗ ನಂಗಡ ಶತ್ರುಗಳ ಚೆಂಗು ಬೆರಿಯ ಚಾಯಾಡು ಅನ್ನೋ ನೀಡ ನಲ್ಲ ಮನಸ್ಸು ನಲ್ಲ ಗುಣ. ನೇರೆ ಎಲ್ಲಕ್ಕೂ ನಲ್ಲದು ಮಾಡಾಡು, ನಾನು ತೋಟಕ್ಕೆ ಹೋಯ್ತು ಬಪ್ಪಿ, ನೀ ಚೆನ್ನ ಆರಾಮಲಿ ಇರು.
1: ಇಲ್ಲ ಪಪ್ಪ, ಇಂದಿಂಜ ನಿಂಗ ತೋಟಕ್ಕೆ ಬಪ್ಪದು ಬಾಂಡ, ಇಚ್ಛ ನಾಳೆ ನೈಚದು ಮದಿ. ಇನ್ನು ನಾನೇ ಎಲ್ಲ ನೋಟ್ಯವಿ, ನೀನು ಅಮ್ಮನು ಆರಾಮಲು ಮನೇಲೇ ಇರಿ.
0: ನಾನು ಬಪ್ಪಿ ದೇವಿ ನೀಡ ಕೂಡ ತೋಟಕ್ಕೆ.
1: ಸರಿ ಬಾ ಮುಡಿ ಪೊನ್ನಿ, ತೋಟ ನೋಟಿಯಂಡು ಚೆನ್ನ ಬೇಲಿಕ್ಕೆ ಎತ್ತಿತ್ತು ಬರನ. ಆ ಉದ್ದ ಕತ್ತಿ ಎಡ್ತಾ.
3: ಎನ್ನೇ ಆಡು ನಾಡ ಮೋಂಗ್ ಇಂಜಾ ಚುಂಗು ನಲ್ಲ ಬುದ್ಧಿ ಬಾತಲ್ಲ ನಂಗ ಕಿದಂಗಿಂಜಿ ಬೋರೆ ಖುಷಿ ಎಂತ ಉಳ್ಳ. ನಿನ್ನೋ ನೀಡ ಸಂಸಾರತ್ನ ಆ ಮಾಗುರಿ ಗುತಪ್ಪ ಕಾವೇರಮ್ಮ ಚಾಯೋಡ ಚಾಕಿ ಪೊಲ್ತಡು ಮೋನೆ.
4: ಬಿಡಿ ಬಾಪೇನೆ ನಾನು ಬಂದು
5: ಇಚ್ಚಕ ನೇರ ಕೇಟೀರ ಸಾಂಸಾರಿಕ ನಾಟಕ ಕಡೇಕ್ ಎಂತಾಚಿ. ನಾಟಕ ರಚನೆ ಪಿಂಜ ನಿರ್ದೇಶನ ಕೋಟೇರ ಉದಯ ಪೂರ್ಣಚಂಡಿಂಗ. ಪಾತ್ರ ಪರಿಚಯ ಮುದ್ದಪ್ಪ ಮನೆರ ಕೊರವುಕಾರನಾಯ್ತು ಮಾಳೇಟ್ರ ಶ್ರೀನಿವಾಸ್. ಬಳ್ಳವ ಕೊರವುಕಾರಂಡ ಪೊಣ್ಣಾಯ್ತು ಬೊಪ್ಪಂಡ ತಾರಾ ಕರುಂಬಯ್ಯ. ದೇವಯ್ಯ ದೇವಿ ಮೋವನಾಯ್ತು ಕಾಣತಂಡ ವಿವೇಕ್ ಅಯ್ಯಪ್ಪ. ಪೊನ್ನವ್ವ ಪೊನ್ನಿ ಮೋವಂಡ ಪೊಣ್ಣಾಯ್ತು ಅಮ್ಮಾಟಂಡ ವಿಂದ್ಯಾ ದೇವಯ್ಯ. ಕಾಳಪ್ಪ ಮನೆಕಾರ ಚಂಗೇಟಿರ ಕುಮಾರ್ ಸೋಮಣ್ಣ. ಚುಬ್ಬಕ್ಕಿ ಐಂಡ ಪೊಣ್ಣು ಮುಂಡ್ಯೋಳ್ಡ ಧರಣಿ ಜಗದೀಶ್. ಮಾಯವ ಮನೆಕರ್ತಿ ಕಿಕ್ಕೇರಿಯಂಡ ಲೀಲಾ ಅಯ್ಯಪ್ಪ. ಬೊಳ್ಳಿ ಮನರ ಆಳು ಕೋಟೇರ ಪೂಣಚ್ಚ ಕೋಪು. ಕೂಡಿಯಾಡನ ಎಲ್ಲಾ ಕೂಟಕಾರಕ್ಕೂ ಇಚ್ಚಕ ನೇರ ಕೇಟೆಳತ ಆಕಾಶವಾಣಿರ ಎಲ್ಲಾ ಸೋತ್ರಗಕ್ಕೂ ಪೊಂಬಳ್ಚ ಕೂಟತರ ಪರವಾಯ್ತು ಒಂದನೇ ಅರ್ಪಿಸಿಡುವಿ. ನಾನು ಸುಬಿದಾರ್ ಮೇಜರ್ ಬಿದ್ದಂಡ ನಾಣಿ ದೇವಯ್ಯ.
6: ನಾಟಕ ಕಟೀರಲ ಸಂಕಲನ ಸಂತೋಷ್ ಕೆ ಎನ್. ಈಂಡ ಕೂಡಿ ಇಂದಿತ್ತರ ಕೊಡವಸರಿ ಕಾರ್ಯಕ್ರಮ ತಂದದ. ನಮಸ್ಕಾರ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮಡಿಕೇರಿ, ಸಮಯ 5:34:40. ಮುಂದಿನ ಕಾರ್ಯಕ್ರಮ ಇದೀಗ.
2: ಪ್ರೀತಿಯ ಮಕ್ಕಳೇ, ಇದೇ ಶನಿವಾರ ಅಂದರೆ ಜುಲೈ 25 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಚಿಣ್ಣರ ಕಥಾಲೋಕ. ಅಯೋಧ್ಯೆಯ ರಾಜನ ಸಾರಥಿಯಾಗಿ ಬಾಹುಕ ಎಂಬುವವನೊಬ್ಬನಿದ್ದಾನೆ. ಬಹಳ ಕುರೂಪಿ, ಆದರೆ ಅವನ ಚಲನ ವಲನ ಗುಣಲಕ್ಷಣಗಳೆಲ್ಲ ನಳನನ್ನೇ ಹೋಲುತ್ತವೆ ಎಂದನಂತೆ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಮೊಮ್ಮಗಳಿಗೆ ಹೇಳಿದಂತಹ ಪುರಾಣ ಕಥೆಗಳು. ಈ ಮಾಲಿಕೆಯಲ್ಲಿ ನಿಮಗಾಗಿ ಪುರಾಣ ಕಥೆಗಳು ಪ್ರಸಾರ ಆಗುತ್ತೆ. ಆಶ್ರಮದಲ್ಲಿರುವ ಹಲವು ಹಿರಿಯರನ್ನ ಜೊತೆಯಾಗಿಸಿ ಕಣ್ವರು ಶಕುಂತಲೆಯನ್ನು ಮಗುವಿನೊಡನೆ ದುಷ್ಯಂತನ ರಾಜ್ಯಕ್ಕೆ ಕಳುಹಿಸಿದರು. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಶನಿವಾರ ಬೆಳಗ್ಗೆ 9:05 ಹಾಗೂ ಮರು ಪ್ರಸಾರ ಅಂದೇ ಸಂಜೆ 4:00. ನಾನು ಸರ್ಪರಾಜ, ನನ್ನ ಹೆಸರು ಕಾರ್ಕೋಟಕ. ಕಾಡ್ಗಿಚ್ಚಿನಲ್ಲಿ ಸಿಕ್ಕಿ ಬೇಯುತ್ತಿರುವೆ, ನನ್ನನ್ನು ರಕ್ಷಿಸು ಎಂದು ಬೊಬ್ಬಿಡುತ್ತಿತ್ತು. ಮಕ್ಕಳೇ, ಕಾರ್ಯಕ್ರಮ ಕೇಳ್ತೀರಾ ಅಲ್ಲ ಚಿನ್ನರ ಕಥಾಲೋಕ.
3: ಆಕಾಶವಾಣಿ ಮಡಿಕೇರಿ, ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರಕಾವೇರಿ ಈ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 0827222258. ಈಗ ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ.
1: ಹಲೋ, ನಮಸ್ಕಾರ. ನಾ ಮಡಿಕೇರಿಯಿಂದ ಶಂಕರ್ ಅಂತೇಳಿ ಮಾತಾಡೋದು.
0: ಮಡಿಕೇರಿಯಿಂದ ಶಂಕರ್ ಅವರು?
1: ಹೌದೌದೌದು.
0: ಶಂಕರ್ ಅವರೇ, ಏನ್ ಮಾಡ್ಕೊಂಡಿದ್ದೀರಿ ನೀವು?
1: ಗೋಲ್ಡ್ ಸ್ಮಿತ್.
0: ಗೋಲ್ಡ್ ಸ್ಮಿತ್? ಚಿನ್ನ ಬೆಳ್ಳಿ ಕೆಲಸ ಮಾಡ್ತೀರಾ?
1: ಹೌದು.
0: ಈಗ ಹೇಗಿದೆ ನಿಮ್ಮ ಬಿಸ್ನೆಸ್, ಕೆಲಸ ಹೇಗಿದೆ?
1: ಈಗ ಆಷಾಢ ಮತ್ತೆ ಆರ್ತಿ ಬಂದ್ರಿಂದ ನಮ್ಗೆ ಕೆಲಸ ಡಲ್ ಇದೆ.
0: ಹ್ಮ್,
1: ಅದಕ್ಕೆ ನಾವು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಈಗ ಹೋಗುವಂತ ಐಟಮ್ ಮಾಡಿ ಅಂಗಡಿ ಕೊಟ್ಬಿಡ್ತೀವಿ ನಾವು.
0: ನೀವೇ ತಯಾರಿಸಿ ಅಲ್ಲಿ ಕೊಡ್ತೀರಾ?
1: ಹೌದೌದು.
0: ಈಗ ಚಿನ್ನ ಅಂದ್ರೆ ಅದ್ರಲ್ಲಿ ಅದಕ್ಕೆ ಮುತ್ತು ಸೇರಿಸೋದು ಅಥವಾ ಬೇರೆ ಬೇರೆ ಮರಳುಗಳನ್ನೆಲ್ಲ ಸೇರಿಸ್ತೀರಾ?
1: ಹೌದು.
0: ಅದ್ ತೂಕ ಹೇಗ್ ಗೊತ್ತಾಗ್ತದೆ?
1: ಅದು ಫಸ್ಟೇ ನಾವು ಮಾಡ್ಕೊಳ್ತೀವಲ್ಲ.
0: ಹ್ಮ್,
1: ಈಗ ಮುತ್ತು ಅವಳೆಲ್ಲ ಇರುತ್ತಲ್ವಾ.
0: ಹ್ಮ್,
1: ಫಸ್ಟ್ ತೂಕ ಮಾಡಿ
0: ಹ್ಮ್
1: ಮತ್ತೆ ನಾವು ಅಂಗಡಿಗೆ ಕೊಡ್ತೀವಿ.
0: ಅಂದ್ರೆ ಮುತ್ತು ಅವಳ ಅದು ಏನಿರ್ತದೆ, ಕಲ್ಲುಗಳಲ್ಲೇ ಇರ್ತದೆ, ಅದನ್ನ ಸಪರೇಟ್ ತೂಕ ಮಾಡ್ಕೊಳ್ತೀರಾ?
1: ಹೌದು.
0: ಚಿನ್ನವನ್ನ ಕೂಡ ಸಪರೇಟ್ ತೂಕ ಮಾಡ್ತೀರಾ? ಮತ್ತೆ ಕೆಲಸ ಆದ್ಮೇಲೆ ಉಳಿದನ್ನ ತೂಕ ಮಾಡ್ತೀರಾ ಪುನಃ?
1: ಹೌದೌದು, ಮಾಡ್ತೀವಿ ಹಾಗೆ.
0: ಹ್ಮ್, ಅದ್ರಲ್ಲಿ ನಾವು ಈಗ ನಂಬೋದು, ಇದರಲ್ಲಿ ಇಷ್ಟು ಚಿನ್ನ ಅಂತಿದ್ರೆ ಅಷ್ಟೇ ಇದೆ ಅಂತ ಹೇಳಿ ನಂಬೋದು.
1: ನಂಬೋದಲ್ಲ, ಇವಾಗ ಮೊದಲು ತರ ಅಲ್ಲ ಅಲ್ಲ, ಈಗ ಫುಲ್ ಡಿಟೇಲ್ ಲೆಕ್ಕ ಕೊಡ್ಬೇಕಲ್ಲ ಅಂಗಡಿಗೆ.
0: ಹ್ಮ್,
1: ಹಾಗೆ ಒಂದು 5 ಮಿಲಿ 100 ಮಿಲಿ ಡಿಫೆಂಡ್ ಬರುತ್ತೆ.
0: ಸ್ವಲ್ಪ ಸ್ವಲ್ಪ ಬರ್ತದೆ, ಸಣ್ಣ ಎಷ್ಟಾದ್ರೂ ಬರಲೇಬೇಕು.
1: ಹೌದು.
0: ಹ್ಮ್,
1: ಅದು ಕೆಲವು ಸರಿ ಏನ್ ಗೊತ್ತಂತ, ಈಗ ನೀವು ಮುತ್ತು ಅವಳೆ ಹೇಳಿದ್ರಲ್ಲ,
0: ಹ್ಮ್,
1: ಅದು ನಾವು ಪಾಲಿಶಿ ಕೊಟ್ಮಾಗ ಅಲ್ಲಿ ತೂಕ ಕಮ್ಮಿ ಬರುತ್ತೆ.
0: ಹ್ಮ್,
1: ಅದನ್ನ ನಾವು ಫಸ್ಟ್ ತೂಕ ಮಾಡಿ ಅಂಗಡಿ ಕೊಟ್ಬಿಡ್ತೀವಿ, ಅವ್ರು ಮತ್ತೆ ಪಾಲಿಶ್ ಮಾಡಿ ಇದು ಮಾಡ್ಕೊಳ್ತಾರೆ ಅದು.
0: ಹ್ಮ್, ಈಗ ನೀವು ಒಬ್ರೇ ಕೆಲಸ ಮಾಡ್ತೀರಾ ಅಥವಾ ಏನಾದ್ರೂ ಅಂಗಡಿ ಏನಾದ್ರು ಇಟ್ಕೊಂಡಿದ್ರೆ ಹೇಗೆ?
1: ಇದಾರೆ, ನಮ್ಮಲ್ಲಿ ಹುಡುಗರೆಲ್ಲ ಇದಾರೆ, ಎಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋದು.
0: ಒಟ್ಟಿಗೆ ಕೆಲಸ ಮಾಡೋದು. ಎಷ್ಟು ಜನ ಇದ್ದೀರಿ ನೀವು?
1: ಒಂದು 5-6 ಜನ ಇದೀವಿ.
0: ಹಾ,

0: ಅಂದ್ರೆ ಅವರಿಗೆ ಏನು ದಿನ ಸಂಬಳ ಅಂತ ಇರ್ತದ ಅಥವಾ ಒಂದು
1: ಇಲ್ಲ ಇಲ್ಲ,
0: ಕೆಲಸಕ್ಕೆ ಹೀಗೆ
1: ಅದು
0: ಅಂತ ಇರ್ತದ?
1: ಕೆಲಸದ ಮೇಲೆ ಇದು ಮಾಡ್ತೀವಿ ನಾವು. ಈಗ ಒಂದು ಐಟಮ್ ತಂದು ಈ ತರ ಐಟಮ್ ಇಂತಿಷ್ಟು ಅಂತ ನಾವು ಕೊಡ್ತೀವಿ ಅವರಿಗೆ.
0: ಬೆಳ್ಳಿ ಬೆಳ್ಳಿಗೆ ಹೀಗೆ, ಚಿನ್ನಕ್ಕೆ ಹೀಗೆ, ತುಂಬಾ ವರ್ಕ್ ಇದ್ರೆ ತುಂಬಾ ಹೆಚ್ಚು
1: ಹೌದು
0: ಹಣ ಕೊಡ್ತೀರಾ.
1: ಹೌದು.
0: ಇದನ್ನೆಲ್ಲ ಕಲಿಯೋದಿಲ್ಲಿಂದ ನೀವು?
1: ಕಲ್ತಿದ ಕಲ್ತಿದ್ ನಾನು ಕಲ್ತಿದ್ದು ಸುಮಾರು ಒಂದು 30-40 ವರ್ಷ ಆಯ್ತು.
0: ಹೌದು, ಹೇಗೆ ಕಲ್ತ್ರಿ, ಎಲ್ಲಿಂದ ಕಲ್ತ್ರಿ, ಯಾರು ಹೇಳ್ಕೊಟ್ರು?
1: ಅದು ನಮ್ಮನೆ ಪಕ್ಕದಲ್ಲೊಬ್ರು ಗೋಲ್ಡ್ ಸ್ಮಿತ್ ಇದ್ರು, ಅವ್ರು ನನ್ನ ಕರ್ಕೊಂಡು ಅಲ್ಲಿಂದ ಕೆಲಸ ಕಲ್ತಿದ್ ನನಗೆ.
0: ಅವ್ರು ಕೆಲಸ ಕಲ್ಸಿದ್ರು.
1: ಹೌದು.
0: ನೀವು ಹಾಗೆ ಎಷ್ಟು ಜನ ಕೆಲಸ ಕಲ್ಸಿದಿರಿ?
1: ನಾನಾ?
0: ನಿಮ್ಮಲ್ಲಿ ಬಂದು
1: ನಾನ್ಯಾರು
0: ಎಷ್ಟು ಜನ
1: ಕಲ್ತಿಲ್ಲ,
0: ಕಲ್ತು ಹೋದ್ರು?
1: ನಾನ್ಯಾರು ಕಲ್ತಿ ನನ್ನ ಪೇರು ನೋಡಿ ನಾನು ಕಲ್ತಿದ್ದು.
0: ಅಲ್ಲಲ್ಲ, ನಿಮ್ಮಿಂದ ನೋಡಿ ನಿಮ್ಮನ್ನ ನಿಮ್ಮಲ್ಲಿಗೆ ಬಂದು ಯಾರು ಎಷ್ಟು ಜನ ಕಲ್ತಿದ್ದಾರೆ ಅಂದಾಜು?
1: ಇಲ್ಲ, ಆ ಥರ ಯಾರು ಕಲ್ತಿಲ್ಲ.
0: ಯಾರು ಕಲ್ತಿರಿ, ಯಾರಿಗೆ ಹೇಳ್ಕೊಟ್ಟಿಲ್ಲ ನೀವು?
1: ಇಲ್ಲ ಇಲ್ಲ ಇಲ್ಲ,
0: ಯಾಕೆ ಹೇಳ್ಕೊಟ್ಟಿಲ್ಲ?
1: ಹೇಳ್ಕೊಡಂದ್ರೆ ಈಗೆಲ್ಲ ಚಿನ್ನ ಕೆಲಸನೇ ಬಿಡ್ತಿದ್ರಲ್ಲ, ಬೇಡ ಅಂತ.
0: ಯಾಕೆ?
1: ಇವಾಗೆಲ್ಲ ನೋಡಿ, ಫ್ಯಾಕ್ಟ್ರಿಯಿಂದ ಐಟಮ್ಗಳು ಬರ್ತಾ ಉಂಟಾ, ಅದಕ್ಕೆ ಇವಾಗ ಎಲ್ಲರೇನು ಚಿನ್ನ ಕೆಲಸನೇ ಬೇಡ ಅಂತ ಹೇಳಿ ಬಿಟ್ಬಿಡ್ತಾ ಇದ್ದಾರೆ.
0: ಫ್ಯಾಕ್ಟ್ರಿಯಿಂದ ಆದ್ರೆ ಸುಲಭ ಆಗ್ತದೆ, ಇಲ್ಲಿ ಕೈ ಕೆಲಸ ಮಾಡೋದು ಕಷ್ಟ ಆಗ್ತದೆ.
1: ಹೌದು.
0: ಆ ಸ್ಪರ್ಧೆಯಲ್ಲಿಗೆ ನಾವು ಹೊಂದ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದ?
1: ಹೌದು. ನಮ್ಗೆಂತ ಏನಂತ ಹೇಳಿದ್ರೆ, ಇವಾಗ ನಾವು ಕೊಡಗಿನಲ್ಲಿ ಇರೋದ್ರಿಂದ ನಮ್ಗೆ ಕೊಡಗಿನ ಐಟಮ್ ಇರೋದ್ರಿಂದ ನಮ್ಗೆ ಕೆಲಸ ಇಲ್ಲಿ. ಈ ಕೊಡಗಿನ ಐಟಮ್ ಇದೆ ನೋಡಿ, ಅದರಿಂದ ನಮ್ಗೆ ಕೆಲಸ ಅಷ್ಟೇ.
0: ಓ, ಅದು ಹೊರಗೆಲ್ಲೂ ಆಗೋದಿಲ್ಲ, ಇಲ್ಲ ಆಗ್ಬೇಕು.
1: ಹೌದು, ಇಲ್ಲ ಆಗ್ಬೇಕು. ಅದು
0: ಕೊಡಗಿನ ಐಟಮ್ ಅಂದ್ರೆ ಯಾವ್ದಂತೆಲ್ಲ ಹೇಳ್ಬಿಡಿ. ಕೊಕ್ಕೆ ತಾತಿ,
1: ಕೊಕ್ಕೆ ತತ್ತಿ, ಪತಾಕು,
0: ಜೋಮಾಲೆ,
1: ಜೋಮಾಲೆ, ಪಿರಿಬೆಳೆ, ಪಿಂಬೆಳೆ, ಅದೆಲ್ಲ ನೋಡಿ ಇಲ್ಲೇ ಆಗ್ಬೇಕದು. ಅದನ್ನ ನಾವು ರೆಡಿ ಮಾಡಿ ಇಲ್ಲಿ ಸ್ವಲ್ಪ ಅಂಗಡಿ ಕೆಲಸ ತಂದು ನಾವು ರೆಡಿ ಮಾಡಿ ಕೊಟ್ಬಿಡ್ತೀವಿ ಅವ್ರಿಗೆ.
0: ಪೀಚಕತ್ತಿ,
1: ಪೀಚಕತ್ತಿ ಸಂಡ, ಪೀಚಕತ್ತಿ. ಮತ್ತೆ
0: ಅಂತದ
1: ಇವಾಗ ನೋಡಿ, ಚಿನ್ನದ್ದು ಸ್ವಲ್ಪ ಐಟಮೇ ಹೋಗ್ತಾ ಉಂಟು. ಈಗೆಲ್ಲ ಜಾಸ್ತಿ ಸಿಲ್ವರೇ ಆಗ್ತಾ ಇದಾರಲ್ಲ, ಈಗ ಸ್ವಲ್ಪ ಚಿನ್ನ ಕಮ್ಮಿ, ಜನ ಹಾಕೋದೇ ಕಮ್ಮಿ ಮಾಡಿದ್ದಾರೆ. ಈಗ ನೋಡಿ, ಕೂರ್ಗಿ ಸಲ ನೋಡಿ, ಎಲ್ಲ ಬೆಳ್ಳಿದೆ ಆಗ್ತಾ ಇದಾರೆ, ಬೆಳ್ಳಿ ಸೆಟ್ ಅದನ್ನ ರೆಡಿ ಮಾಡಿ ನಾವು ಅಂಗಡಿ ಕೊಟ್ಬಿಡ್ತೀವಿ.
0: ಅದೇ ಕೊಡ್ತೀರಿ ಅಂದ್ರೆ ಒಂದು ಒಂದು ಫ್ಯಾಷನ್ ಬದಲಾವಣೆ ಆಗ್ತಾ ಇರ್ತದೆ, ಆಗ ಚೇಂಜ್ ಮಾಡ್ತಾ ಇರ್ತಾರೆ.
1: ಹೌದು. ಅಂದ್ರೆ ಇದು ಕೊಡಗಿನ ಐಟಮ್
0: ಈಗ
1: ಫ್ಯಾಷನ್
0: ಈಗ ನಿಮಗೆ
1: ಬದಲಾಗುತ್ತಲ್ಲ, ಅದು ಇದ್ದೇ ಇರ್ತಲ್ಲ.
0: ನಿಮ್ಗೆ ಯಾವ ಹಾಡು ಬೇಕು?
1: ಸರಪಂಜರದ್ದು ಕೊಡಗಿನ ಕಾವೇರಿ ಉಂಟಲ್ಲ, ಅದು ಬೇಕಿತ್ತು.
0: ಹಾಡು ತುಂಬಾ ಇಷ್ಟ.
1: ಕಾವೇರಿ. ಹೌದು,
0: ರೇಡಿಯೋ ಎಷ್ಟು
1: ಅದು
0: ಕೇಳ್ತೀರಾ?
1: ಕೊಡಗಿಂದ ಆದ ಕಾರಣ ಅದಕ್ಕೆ ನಾನು ಅದನ್ನ ಇಷ್ಟಪಡೋದು.
0: ರೇಡಿಯೋ ಎಷ್ಟು ಕೇಳ್ತೀರಾ?
1: ರೇಡಿಯೋನಾ? ರೇಡಿಯೋ ಮನೇಲಿದ್ರೆ ಕೇಳ್ತೀನಿ, ಅಂಗಡಿಲಿದ್ರೆ ಕೇಳಕ್ಕಿಲ್ಲ.
0: ಯಾಕೆ ಅಂಗಡಿಲಿ ಒಂದು ರೇಡಿಯೋ ಇಟ್ಕೊಳ್ಬೋದಲ್ಲ?
1: ಅಂಗಡಿಲಿ ಯಾರು ಕೇಳೋದಿಲ್ಲಲ್ಲ.
0: ಯಾಕೆ?
1: ಅಂಗಡಿಲಿ ಜ್ಯುವೆಲ್ ಶಾಪ್ ಅಲ್ಲಿ ಹಾಡುಗಳು ಕೇಳೋದು ಕಮ್ಮಿ.
0: ಓ, ಜ್ಯುವೆಲ್ ಶಾಪ್ ಅಲ್ಲೇ ಆಗೋದಿಲ್ಲ.
1: ಇಲ್ಲ ಇಲ್ಲ, ಕೇಳೋದಿಲ್ಲ.
0: ಅದಕ್ಕೆ ಮನೇಲಿ ಕೇಳ್ತೀರಾ?
1: ಮನೇಲಿದ್ದ ಕೇಳ್ತಾ ಇರ್ತೀನಿ.
0: ಯಾವ ಹಾಡು, ಏನ್ ಏನ್ ಕೇಳ್ತೀರಾ, ಯಾವ ಕಾರ್ಯಕ್ರಮ ಕೇಳ್ತೀರಾ?
1: ಇದೊಂದು ಕೇಳ್ತೀನಿ, ಬೆಳಿಗ್ಗೆ ಸಮ್ಮರ್ ಕೇಳ್ತೀನಿ, ಮತ್ತೆ 4:00 ಅದೊಂದು ಕೇಳ್ತೀನಿ, ಬೆಳಿಗ್ಗೆ 9:00 ಕೇಳ್ತೀನಿ, ಮತ್ತೆ ಏನಾದ್ರೂ ನ್ಯೂಸ್ಗಳೆಲ್ಲ ಕೇಳ್ತೀನಿ.
0: ಇವತ್ತು ನಾವು ಇವತ್ತೊಂದು ದಿನ ಇದೆ, ಆಕಾಶವಾಣಿಗೆ ಸಂಬಂಧಿಸಿದ ಒಂದು ದಿನ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಪ್ರದೇಶ ಸಮಾಚಾರದಲ್ಲಿ ಬಂತು, ಕನ್ನಡ ವಾರ್ತೆಯಲ್ಲಿ ಬಂತು.
1: ಅದನ್ನ ಅವಾಗೇನ ಕೇಳಿದ್ರೆ ಟೈಮ್ ಸರಿ ಗೊತ್ತಿಲ್ಲ ನನಗೆ. ಅದೇ ಇದು
0: ಯಾವ ದಿನ ಅಂತ ಹೇಳ್ಬೋದಾ?
1: ದಿನ ಆಯ್ತು, ಮತ್ತೆ ಅದು ಯಾವ್ಯಾವ ಅಂತ ಹೇಳಿದ್ರಲ್ಲ.
0: ಯಾವ ದಿನ ಅಂತ ಹೇಳ್ಬೋದು ಇವತ್ತು?
1: ಇಲ್ಲ, ಅದು ಗೊತ್ತಾಗಿಲ್ಲ ನನಗೆ.
0: ರಾಷ್ಟ್ರೀಯ ಪ್ರಸಾರ ದಿನ ಅಂತ.
1: ಹೌದಾ?
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಹಾಡು ಬರ್ತಾ ಇದೆ.
1: ಸರಿ, ಥ್ಯಾಂಕ್ ಯು, ಥ್ಯಾಂಕ್ ಯು.

0: ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಸರ್.
0: ಯಾರು ಮಾತಾಡೋದು, ಎಲ್ಲಿಂದ?
1: ನಾನು ಪುಷ್ಪಾವತಿ ಮಾತಾಡ್ತಾ ಇದ್ದೀನಿ ಸರ್, ಮಡಿಕೇರಿಯಿಂದ.
0: ಪುಷ್ಪಾವತಿ ಅವರು ಮಡಿಕೇರಿಯಿಂದ? ಯಜಮಾನರು ಇನ್ನೂ ಮನೆಗೆ ಬರಲಿಲ್ಲ. ಹಲೋ
1: ಹೇಳಿ ಸರ್.
0: ಯಜಮಾನರು ಇನ್ನೂ ಮನೆಗೆ ಬರಲಿಲ್ಲ.
1: ಮನೆಗೆ ಬಂದಿದ್ದಾರೆ ಸರ್.
0: ಆಯ್ತಾ, ಡ್ಯೂಟಿ ಆಯ್ತಾ ಅವ್ರದ್ದು?
1: ಆಯ್ತು ಸರ್, ಅವರು 5ವರೆಗೆ ಬರ್ತಾರೆ.
0: ಹೇಗೆ ಬರ್ತಾರೆ?
1: ಅವರು ಆಟೋದಲ್ಲಿ ಬರ್ತಾರೆ.
0: ಆಟೋದಲ್ಲಿ ಬರ್ತಾರೆ.
1: ಹೌದು.
0: ಈಗ ಅವರಿಗೆ ಏನು ಸ್ಪೆಷಲ್ ಮಾಡಿಕೊಟ್ರಿ?
1: ಅವರಿಗೆ ಕಾಫಿ ಮಾಡಿಕೊಟ್ಟೆ ಸರ್.
0: ಕಾಫಿ ನೀವೇ ಮಾಡ್ತೀರಾ?
1: ಹೌದು ಸರ್, ನಾನೇ ಮಾಡ್ತೀನಿ.
0: ನಿಮಗೆ ಅದು ಈಗ ಎಲ್ಲೆಲ್ಲಿದೆ ವಸ್ತುಗಳು ಅಂತೆಲ್ಲ ಗೊತ್ತಾಗ್ಬೇಕಲ್ಲ, ಹೇಗೆ?
1: ಅಂದ್ರೆ ನಾನು ಇಟ್ಟಿರ್ತೀನಲ್ಲ ಸರ್, ನಾನೇ ಇಟ್ಟಿರ್ತೀನಿ, ಹಾಗಾಗಿ ನನಗೆ ಗೊತ್ತಾಗುತ್ತೆ. ನಾನು ಚಿಕ್ಕದ್ರಲ್ಲೇ ಅಡಿಗೆ ಮಾಡ್ತಿದ್ದೆ ಸರ್, ಆದ್ರೆ ಒಲೆಯಲ್ಲಿ ಮಾಡ್ತಿದ್ದೆ. ಗ್ಯಾಸ್ ಅಲ್ಲಿ ಮಾಡಕ್ಕೆ ಬರ್ತಿರ್ಲಿಲ್ಲ, ಇವಾಗ ಇತ್ತೀಚೆಗೆ ಕಲ್ತುಕೊಂಡೆ ಸರ್.
0: ಅಂದ್ರೆ ದೃಷ್ಟಿ ಇಲ್ಲದವರಿಗೆ ಉಳಿದ ಅಂಗಗಳೆಲ್ಲ ಸ್ವಲ್ಪ ತುಂಬಾ ಶಾರ್ಪ್ ಆಗಿರ್ತದೆ ಅಂತ ಹೇಳಿದ್ರೆ, ಕಿವಿ ಕೇಳೋದು ಅಂತ ಸೂಕ್ಷ್ಮತೆಗಳೆಲ್ಲ ಜಾಸ್ತಿ ಅಂತ ಹೇಳ್ತಾರೆ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲವೊಮ್ಮೆ ನಮ್ಮ ಕೈ ತಪ್ಪಿನಿಂದಾಗಿ ಸಕ್ಕರೆ ಹಾಕೋಲ್ಲಿ ಉಪ್ಪು ಹಾಕ್ತಿವಿ, ಅಥವಾ ಉಪ್ಪು ಹಾಕೋಲ್ಲಿ ಇನ್ನೇನು ಹಾಕಿರ್ತೀವಿ. ಈಗ ನೀವು ತೆಗ್ದಿಟ್ಟಂತ ವಸ್ತು, ನೀವು ತೆಗ್ದಿಟ್ಟಿರುವ ವಸ್ತುಗಳೆಲ್ಲ ಸ್ವಲ್ಪ ಬದಲಾವಣೆ ಆಗಿದ್ರೆ, ಯಾರಾದ್ರೂ ಬೇರೆ ಬಂದು ಆ ಕಡೆ ಈ ಕಡೆ ಮಾಡಿದ್ರೆ? ಸ್ಮೆಲ್ ಅಲ್ಲೂ ನೋಡ್ತೀರಾ? ಹ್ಮ್. ಮತ್ತೆ ಇಷ್ಟು ಪ್ರಮಾಣಕ್ಕೆ ಇಷ್ಟು ಪ್ರಮಾಣ ಅಂತ ಒಂದು ಕೈ ಅಳತೆ ಇರ್ತದೆ, ಅದನ್ನ ನೀಟಾಗಿ ಹಾಕ್ತೀರಾ? ರೇಡಿಯೋ, ರೇಡಿಯೋಲ್ಲಿ ಇದೆ? ರೂಮಲ್ಲಿದೆ, ಅಲ್ಲಿಗೆ ಹೋಗಿ ನೀವು ರೇಡಿಯೋ ಹಾಕ್ತೀರಾ? ಈಗ ಯಾವ ಕಾರ್ಯಕ್ರಮ ಎಷ್ಟು ಗಂಟೆ ಬರ್ತದೆ ಅಂತ ನೀವು ಟೈಮ್ ಅನ್ನ ರೇಡಿಯೋದಲ್ಲೇ ಕೇಳಿಸ್ಕೊಳ್ತೀರಾ, ಅಥವಾ ಬೇರೆ ಏನಾದ್ರು ವ್ಯವಸ್ಥೆ ಇದೆ?
1: ಕೇಳಿಸ್ಕೊತೀನಿ ಸರ್, ಅದರಲ್ಲೂ ಚಿಕ್ಕ ಚಿತ್ತಾರದಲ್ಲಿ ನೀವು ಬಂದ್ರೆ ಟೈಮ್ ಹೇಳ್ತೀನಿ, ಮತ್ತೆ ನಮ್ಮ ಸ್ವಾತಿ ಮೇಡಮ್ ಬಂದ್ರೆ ಟೈಮ್ ಹೇಳ್ತಾರೆ.
0: ಎಲ್ಲರೂ ಹೇಳ್ತಾರೆ?
1: ಎಲ್ಲರು ಕೆಲವೊಬ್ರು ಹೇಳಲ್ಲ ಸರ್, ಅಂದ್ರೆ ಕೆಲವೊಬ್ರು ಹೇಳ್ತಾರೆ, ಆದ್ರೆ ಅದು ನಮ್ಗೆ ತುಂಬಾ ಅತ್ಯಗತ್ಯವಾದ ಒಂದು ಇದು ವ್ಯವಸ್ಥೆ ಸರ್. ಯಾಕೆಂತಂದ್ರೆ ಟೈಮ್ ನಮ್ಗೆ ಬೆಳಿಗ್ಗೆ ಎಲ್ಲ, ನಾನು ಆವಾಗ ವಾಚ್ ಇದೆ ಸರ್, ಹಂಗೆ ಟಾಕಿಂಗ್ ವಾಚ್ ಇದೆ, ಹಾಗೆ ಆಗವಾಗ ಅವಾಗ ಹೋಗಿ ಅದನ್ನ ನೋಡ್ಕೊಳಕ್ ಆಗ ಇದು ಅದನ್ನ ಫ್ರೆಶ್ ಮಾಡ್ಬೇಕು. ಈ ರೇಡಿಯೋದಲ್ಲಿ ಟೈಮ್ ಕೇಳಿದ್ರೆ ಓ ಇಷ್ಟೊತ್ತಿಗೆ ಇಷ್ಟು ಟೈಮ್ ಆಯ್ತು ಅಂತ ಗೊತ್ತಾಗುತ್ತೆ ಸರ್.
0: ಹೌದು, ಮತ್ತೆ ಕೆಲವು ಕಾರ್ಯಕ್ರಮಗಳನ್ನು ಕೇಳುವಾಗ ತನ್ನಷ್ಟಕ್ಕೆ ಗೊತ್ತಾಗ್ಬಿಡ್ತದೆ, ಓ ಪ್ರದೇಶ ಸಮಾಚಾರ ಬರ್ತಿದೆ ಅಂತ ಹೇಳಿ, ಏಳು ಕಾಲ ಆಯ್ತು, ವಾರ್ತೆ ಬಂದ್ರೆ 7:35 ಆಯ್ತು ಅಂತೆಲ್ಲ ಗೊತ್ತಾಗ್ತದೆ. ಇವತ್ತು ರೇಡಿಯೋ ಕೇಳಿದ್ರಾ?
1: ಕೇಳಿದೀವಿ ಸರ್.
0: ಏನೆಲ್ಲ ಕೇಳಿದ್ರಿ ಹೇಳಿ?
1: ಇವತ್ತು ಎಲ್ಲ ಕಾರ್ಯಕ್ರಮ ಕೇಳ್ತೀವಿ, ಬೆಳಿಗ್ಗೆ ಚಿಂತನೆಯಿಂದನೂ ಕೇಳಿದೀನಿ ಸರ್, ನಾನು ಎಲ್ಲ ಕಾರ್ಯಕ್ರಮ.
0: ನಾವಿವತ್ತು ರಾಷ್ಟ್ರೀಯ
1: ರಾಷ್ಟ್ರೀಯ
0: ಪ್ರಸಾರ ದಿನ ಅಂತ ಆಚರಿಸ್ತಾ ಇದ್ದೀವಿ.
1: ಹೌದು ಸರ್.
0: ಮುಂಬೈಯಲ್ಲಿ ರೇಡಿಯೋ ಕೇಂದ್ರ ಮೊದಲು ಆರಂಭವಾಗಿದ್ದು ಜುಲೈ 23ರಂದು.
1: ಹೌದು ಸರ್.
0: ಯಾವ ವರ್ಷ ಅಂತ ಹೇಳ್ಬೋದಾ?

0: ಸರ್ ಪ್ರಶ್ನೆ ಹೇಳಿ ಇನ್ನೊಂದ್ಸಲ.
1: ಈ ನಾವು ಜುಲೈ 23ರಂದು ರಾಷ್ಟ್ರೀಯ ಪ್ರಸಾರ ದಿನ ಅಂತ ಆಚರಿಸ್ತೀವಿ.
0: ಹೌದು
1: ಅಂದರೆ ಮೊದಲು ಒಂದು ಸಂಘಟಿತ ರೇಡಿಯೋ ಆರಂಭವಾಗಿದ್ದು ಭಾರತದಲ್ಲಿ ಜುಲೈ 23ರಂದು ಯಾವ ವರ್ಷ ಅಂತ ಹೇಳ್ಬೋದಾ ಅಂತ.
0: ಕೇಳುತ್ತೆ ಸರ್ ಇವಾಗ
1: ಸ್ವಾತಂತ್ರ್ಯ ಪೂರ್ವದಲ್ಲಿ 1900
0: 57 ಸರ್.
1: ಇಲ್ಲ ಇಲ್ಲ, ಸ್ವಾತಂತ್ರ್ಯ ಬರುವ ಮೊದಲೇ 27ರಲ್ಲಿ, 1927 ಜುಲೈ 23ರಂದು ಮುಂಬೈಯಲ್ಲಿ ಮೊದಲಿಗೆ ಆರಂಭವಾಯಿತು. ಈಗ ನಿಮ್ಗೆ ಯಾವ ಹಾಡು ಬೇಕು?

0: ಮುಂದಿನ ಕರೆ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ಯಾರು ಮಾತಾಡೋದು, ಎಲ್ಲಿಂದ?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಕ್ಕೊ ಮಾತಾಡಿದೆ ಸರ್. ನಿಮ್ಮಲ್ಲಿ ಮಾತಾಡಕ್ಕೆ ತುಂಬಾ ಸಮಯ ಆಯ್ತು ಸರ್.
0: ಆಕಾಶವಾಣಿ ಅಂದ್ರೆ ಸರಸ್ವತಿ, ಸರಸ್ವತಿ ಅಂದ್ರೆ ಆಕಾಶವಾಣಿ
1: ಹೌದು ಸರ್
0: ಅಲ್ವಾ? ಯಾಕೆಂದ್ರೆ ಆಕಾಶವಾಣಿಯಲ್ಲಿ ಎಲ್ಲಾ ವಿಷಯಗಳು ಬರ್ತವೆ.
1: ಹೌದು, ಎಲ್ಲ ಬರ್ತದೆ,
0: ಎಲ್ಲ ಬರ್ತದೆ. ಹಾಗೆ ನೀವು ಸರಸ್ವತಿ ಅಂದ್ರೆ ಎಲ್ಲ ಕಾರ್ಯಕ್ರಮ ನೀವು ಕರೆ ಮಾಡ್ತೀರಾ, ಮಾತಾಡ್ತೀರಾ, ಆಕಾಶವಾಣಿ ತುಂಬಾ
1: ಕೇಳ್ತೇವೆ ಸರ್. ಎಲ್ಲಿ ಇದ್ರೆ ನಾವು ಒಂದು ದೇವಸ್ಥಾನಕ್ಕೆ ಹೋಗುವಾಗ ಸಹ ಅದರಲ್ಲಿ ಕಾರಿನಲ್ಲಿ ಇಟ್ಟುಕೊಂಡು ಹೋಗ್ತೀವಿ.
0: ಹ್ಮ್, ರೇಡಿಯೋ ಅಂತೂ ತುಂಬಾ ಕೇಳ್ತೀರಾ?
1: ತುಂಬಾ ಕೇಳ್ತೇವೆ ಸರ್. ನಮ್ಮ ಕೆಲಸದ ಅಂಗಡಿಯವರು ಸಹ ನಾವು ದೇವಸ್ಥಾನಕ್ಕೆ ಹೋಗುವಾಗ ಕಾರಿನಲ್ಲಿ ಮಡಿಕೇರಿ ಆಕಾಶವನ್ನು ಇಟ್ಟುಕೊಂಡು ಹೋಗಿದ್ದೇವೆ.
0: ಹ್ಮ್, ಆಕಾಶವಾಣಿಯ ಆಕಾಶವಾಣಿ

0: ಕೊಡುದು ಇಲ್ಲಿಂದ.
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಕ್ಕ ಮಾತಾಡಿದ್ದೆ. ನಿಮ್ಮಲ್ಲಿ ಮಾತಾಡಕ್ಕೆ ತುಂಬಾ ಸಮಯ ಆಯ್ತು ಸರ್.
0: ಆಕಾಶವಾಣಿ ಅಂದ್ರೆ ಸರಸ್ವತಿ, ಸರಸ್ವತಿ ಅಂದ್ರೆ ಆಕಾಶವಾಣಿ
1: ಹೌದು ಸರ್,
0: ಅಲ್ವಾ?
1: ಹೌದು
0: ಯಾಕೆಂದ್ರೆ ಆಕಾಶವಾಣಿಯಲ್ಲಿ ಎಲ್ಲಾ ವಿಷಯಗಳು ಬರ್ತವೆ,
1: ಹೌದು ಎಲ್ಲ ಬರ್ತದೆ
0: ಎಲ್ಲ
1: ಸರ್.
0: ಬರ್ತದೆ. ಹಾಗೆ ನೀವು ಸರಸ್ವತಿ ಅಂದ್ರೆ ಎಲ್ಲ ಕಾರ್ಯಕ್ರಮ ನೀವು ಕರೆ ಮಾಡ್ತೀರಾ, ಮಾತಾಡ್ತೀರಾ, ಆಕಾಶವಾಣಿ ತುಂಬಾ
1: ಎಲ್ಲ
0: ಕೇಳ್ತೀರಾ.
1: ಕೇಳ್ತೇವೆ ಸರ್. ಎಲ್ಲಿ ಇದ್ರೆ ನಾವು ಒಂದು ದೇವಸ್ಥಾನಕ್ಕೆ ಹೋಗುವಾಗ ಸಹ ಅದರಲ್ಲಿ ಕಾರಿನಲ್ಲಿ ಇಟ್ಟುಕೊಂಡು ಹೋಗ್ತೀವಿ.
0: ರೇಡಿಯೋ ಅಂತೂ ತುಂಬಾ ಕೇಳ್ತೀರಾ.
1: ತುಂಬಾ ಕೇಳ್ತೇವೆ ಸರ್. ಮೊನ್ನೆ ನಮ್ಮ ಕೆಲಸದ ಅಂಗಡಿಯವರು ಸಹ ನಾವು ದೇವಸ್ಥಾನಕ್ಕೆ ಹೋಗುವಾಗ ಕಾರಿನಲ್ಲಿ ಮಡಿಕೇರಿ ಆಕಾಶವನ್ನು ಇಟ್ಟುಕೊಂಡು ಹೋಗಿದ್ದೇವೆ.
0: ಆಕಾಶವಾಣಿ, ಆಕಾಶವಾಣಿ ಕೇಳ್ತಾ ಹೋದ್ರ
1: ನಾವು ಹೇಳ್ತೇವೆ ಎಲ್ಲರ ಹೆಸರನ್ನು ಹೇಳ್ತೇವೆ. ಅವರಲ್ಲಿ
0: ನಿಮ್ಮ ಹತ್ರ ಎಷ್ಟು ರೇಡಿಯೋ ಇದೆ?
1: ನಮ್ಮ ಮನೆಯಲ್ಲಿ ನಾಲ್ಕು ಉಂಟು.
0: 4 ಉಂಟು. ಅದರ ಹೊಟ್ಟೆ ತುಂಬಿಸೋದು ಹೇಗೆ? ಅದಕ್ಕೆ ಅದನ್ನು ಹೊಟ್ಟೆ ತುಂಬಿಸೋದು ಹೇಗೆ ಅಂದ್ರೆ, ಅದ್ರ ಬ್ಯಾಟ್ರಿ ಹಾಕೋದಾ, ಕರೆಂಟಾ,
1: ಅದು ಚಾರ್ಜ್ ಮಾಡುದು ಸರ್.
0: ಚಾರ್ಜ್ ಮಾಡುವಂಥದ್ದು. ಈಗ ನಿಮ್ಮ ಮನೇಲಿ ಯಾರೆಲ್ಲ ರೇಡಿಯೋ ಕೇಳ್ತೀರಾ?
1: ನಾನು ನನ್ನ ಮನೆಯವರೇ ಕೇಳ್ತೇವೆ.
0: ಈಗ
1: ಮತ್ತೆ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಕೇಳ್ತೇವೆ ಸರ್. ಎಲ್ಲ ಇಲ್ಲೆಲ್ಲ ಕೇಳ್ತಾರೆ, ಹ್ಯಾಪಿನಲ್ಲಿ ಕೇಳ್ತಾರೆ. ನೀವು ಸದಾ ಹ್ಯಾಪಿನಲ್ಲಿ
0: ಅಲ್ಲಲ್ಲ, ಈಗ ನೀವು ರೇಡಿಯೋ ಕೇಳುವಾಗ ನಿಮ್ಮ ಯಜಮಾನರಿಗೆ ಬೇರೆ ಸ್ಟೇಷನ್ ಯಾವ್ದಾದ್ರು ಕೇಳ್ಬೇಕು ಅಂತ ಇರ್ತದೆ, ಆಗ ಇನ್ನೊಂದು ರೇಡಿಯೋ ಹಾಕೊಂಡು ಕೇಳ್ತಾರ?
1: ಅವರು ಹ್ಯಾಪಿನಲ್ಲಿ ಕೇಳ್ತಾರೆ ಸರ್. ಹ್ಯಾಪ್ ಉಂಟಲ್ಲ ನಮ್ಮಲ್ಲಿ, ಅದರಲ್ಲಿ ಕೇಳ್ತಾರೆ. ಹೌದು
0: ನಿಮ್ಮ ಸಾಹಸ ಬೇಡ, ನಾನು ಸಪರೇಟ್ ಕೇಳ್ಕೊಳ್ತೀನಿ ಅಂತ.
1: ಹೌದು.
0: ಇವತ್ತು ಇವತ್ತು ರೇಡಿಯೋ ಕೇಳಿದ್ರಾ?
1: ನಾನು ಕೇಳಿದ್ದೇನೆ ಸರ್.
0: ಕೇಳಿದ್ಮೇಲೆ ನಾನೊಂದು ಪ್ರಶ್ನೆ ಕೇಳ್ಬೇಕಲ್ಲ ಅದ್ರ ಬಗ್ಗೆನೆ.
1: ಕೇಳಿ ಕೇಳಿ.
0: ಆಲ್ ಇಂಡಿಯಾ ರೇಡಿಯೋ ಅಂತ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಂತ ಹೆಸರಿತ್ತು, ಅದನ್ನ ಆಲ್ ಇಂಡಿಯಾ ರೇಡಿಯೋ ಅಂತ ಮಾಡಿದ್ರು.
1: ಹೌದು.
0: ಯಾವ ವರ್ಷ ಅಂತ ಹೇಳ್ಬೋದಾ?
1: 1977.
0: ಇಲ್ಲ, ಇನ್ನೂ ಹಿಂದೆ ಹೋಗ್ಬೇಕು ನೀವು.
1: 61.
0: ಇನ್ನೂ ಹಿಂದೆ, ಸ್ವತಂತ್ರ ಪೂರ್ವ
1: 23.
0: 1936.
1: ಮೂವತ್ತಾರು. ಹೌದು, ಬರ್ದಿಟ್ಟಿದ್ದೇನೆ ಸರ್. ನಾನೆಲ್ಲ ಬರ್ದಿಟ್ಟಿದ್ದೇನೆ ಆಗ ಹೇಳಿದನ್ನು.
0: ಆದ್ರೆ ಈ ಪ್ರಶ್ನೆ ಬರ್ದಿಟ್ರು ಪ್ರಶ್ನೆ ಯಾವ್ದನ್ನ ಕೇಳ್ತಾರೆ ಗೊತ್ತಾಗೋದಿಲ್ಲಲ್ಲ.
1: ಮುಟ್ಟುವಾಗ ನೀವು ಎಲ್ಲ ಹೇಳುದನ್ನೆಲ್ಲ ಬರ್ದಿಟ್ಟಿದ್ದೇನೆ.
0: ಯಾವಾಗ್ಲೂ ಹಾಗೆ ಮಾಡ್ತೀರಾ ನೀವು, ನಿಮಗಿಷ್ಟ ಆಗಿದ್ದ ಕಾರ್ಯಕ್ರಮಗಳನ್ನ ಬರ್ದಿಡ್ತೀರಾ?
1: ಇಟ್ಟೇನೆ ನಾನು. ಮನೆಗೆ ಮುಟ್ಟಿದ್ರೆ ಬರ್ದಿಟ್ಟೇನೆ ಸರ್. ಎಲ್ಲ ಕಾರ್ಯಕ್ರಮ ಬೇಕಾದ್ರೆ ನಮಗೆ ಇಷ್ಟ ಉಂಟು. ಎಲ್ಲ ಮಡಿಕೇರಿಗೆ ಕಾರ್ಯಕ್ರಮ ಒಳ್ಳೇದುಂಟು, ಪ್ರೀತಿ ರಂಗದ್ದು ಎಲ್ಲ ಕಾರ್ಯಕ್ರಮ ಒಳ್ಳೇದುಂಟು ಸರ್.
0: ಈ ಮನೆಗೆ ಮುಟ್ಟೋದು ಅಂದ್ರೆ ಏನು?
1: ಮನೆಗೆ ಅಂದ್ರೆ ಕೆಲಸದಲ್ಲಿ ಹೋದ ಮೇಲೆ ಅಲ್ಲಿ ಕೇಳುದು.
0: ಅಂದ್ರೆ ಮನೆಗೆ ಬರೋದು, ಮನೆಗೆ ತಲುಪುವಂತದ್ದು. ಇಲ್ಲಿ ಮನೆ ಯಾಕೆ ಮುಟ್ತೀರಾ ಅಂತ ತಿಳ್ಕೊಂಡೆ ನಾನು.
1: ಮನೆಗೆ ತಲುಪುದು ಸರ್.
0: ಸರಿ ಸರಿ.
1: ಮನೆಗೆ ಮುಟ್ಟುದಿಂದ ನಮ್ಮ ಇಲ್ಲಿ ಎಲ್ಲ ಕೇಳುದು.
0: ಹೌದು, ನಾವು ಸಹ ಮಾತ್ರ ಬಳಸ್ತೀವಿ, ಆಡು ಭಾಷೆಯಲ್ಲಿ ಅದನ್ನೆಲ್ಲ ಬಳಸ್ತೀವಿ. ಈಗಂತೂ ನಿಮಗೆ ಫೋನಿನ ಕಾರ್ಯಕ್ರಮಗಳು ತುಂಬಾ ಆಗಿದ್ದರಿಂದ ತುಂಬಾ ಅನುಕೂಲ ಆಯ್ತು, ಯಾವ ಬೇಕಾದ್ರೂ ಕರೆ ಮಾಡಬಹುದು. ಸರಿ, ಈಗ ನಿಮ್ಮ ನೆಚ್ಚಿನ ಗೀತೆ?
1: ಕವಿರತ್ನ ಕಾಳಿದಾಸ ಸದಾ ಕನ್ನಡಿ ಪ್ರಣಯದ ಕವಿತೆ ಆಡಿದೆ.
0: ಒಂದು ಸಾಲು ಬರ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್. ನಮಸ್ತೆ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮಡಿಕೇರಿ, ಸಮಯ 6:05. ಈಗ ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ. ಇದರಲ್ಲಿ ಅಡಿಕೆ ಬೆಳೆಯನ್ನು ಬಾಧಿಸುವ ಎಲೆಚುಕ್ಕೆ ರೋಗ ಮತ್ತು ನಿಯಂತ್ರಣ ಕುರಿತು ಡಾ ವಿನಾಯಕ ಹೆಗಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. 7:20 ಸುದ್ದಿ ಜುಂಪೆ, ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲ್ ನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು, 8:00 ಸಿರಿಗಂಧ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:15 ಭಾವಗೀತೆಗಳು, 10:00 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. 6:30 ಚಿಂತನ, ವಿಶ್ವೇಶ್ವರ ಗಾಯತ್ರಿ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ರೈತರಿಗೆ ಸಲಹೆ 6:35. 6:45 ನ್ಯಾಯವಾಣಿ, ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ಸಹಯೋಗ ನ್ಯಾಯ ಸಂಸ್ಥೆ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 7:15 ಭಾವಗೀತೆ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ಒಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್. ಈ ಎರಡು ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳು 10:30. 11:00 ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರ, ಇದರಲ್ಲಿ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಸಂಚಿಕೆಯಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರೊಂದಿಗೆ ಸಂದರ್ಶನ. 11:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ಅಟಲ್ ಬಹುಜಲ್ ಯೋಜನೆ. ಈ ಬಗ್ಗೆ ಮಾಹಿತಿ ನೀಡುವರು ಪತ್ರಕರ್ತ ವಿನೋದ್ ಎಂ. 1:30 ಪ್ರಚಲಿತ, 2:40 ಗಾಂಧಿ ಸ್ಮೃತಿ ಬೆಂಗಳೂರು ಕೇಂದ್ರದಿಂದ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು. ನಾಳೆ ಸಂಜೆ 4:15 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. ಸಂಜೆ 5:00 ಮಹಿಳಾ ಲೋಕ, ವಿಚಾರ ಲಹರಿ, ವಿಷಯ ಕೃಷಿ ಕಾಯಕ ಒಂದು ಚಿಂತನೆ, ಪ್ರಸ್ತುತಿ ರೇಷ್ಮಾ ತೀರ್ಥರಾಮ್, ನಿರ್ವಹಣೆ ಪಿಎಂ ಜಗದೀಶ್. 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ವಿಷಯ ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಾಣೆ ವಿರೋಧಿ ದಿನ. ಭಾಗವಹಿಸುತ್ತಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು, ಮಾನಸಿಕ ಆರೋಗ್ಯ ವಿಭಾಗ, ಭಾಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. 7:20 ಸುದ್ದಿ ಜುಂಪೆ, ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲ್ ನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಇದುವರೆಗೆ ನಮ್ಮ ನಿಲಯದಿಂದ

ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: round of 16. In men's cricket, Zimbabwe were 108 for 5 in 17 overs against India in the first T20 international of the three-match series in Harare when reports last came in. Earlier, India won the toss and elected to field. And that is the end of this news bulletin.
1: FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:20.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಡಾಕ್ಟರ್, ನಮ್ಮ ಕಿಡ್ನಿನ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಯಾವ್ದೆಲ್ಲ ಕ್ರಮಗಳನ್ನ ನಾವು ಕೈಗೊಳ್ಬೇಕಾಗುತ್ತೆ?
1: ಅಪ್ರೋಪ್ರಿಯೇಟ್ ಅಮೌಂಟ್ ಆಫ್ ಫ್ಲೂಯಿಡ್ ಇಂಟೇಕ್ ತಗೋಬೇಕು. ಯಾರಿಗೆ ಕಿಡ್ನಿಯಲ್ಲಿ ತೊಂದರೆ ಇಲ್ಲ ಅವ್ರ ದಿನದಲ್ಲಿ ಅಟ್ಲೀಸ್ಟ್ 2-3 ಲೀಟರ್ ನೀರನ್ನ ಕುಡಿಬೇಕು. ಸ್ಮೋಕಿಂಗ್ ಅನ್ನು ಆದಷ್ಟು ಸ್ಟಾಪ್ ಮಾಡಬೇಕು, ಬಿಕಾಸ್ ಸ್ಮೋಕಿಂಗ್ ಮಾಡೋದ್ರಿಂದ ಕಿಡ್ನಿಗೆ ತೊಂದರೆ ಬರುತ್ತೆ, ಕ್ಯಾನ್ಸರ್ ಗಳು ಬರಬಹುದು, ಹಾರ್ಟ್ ಅಲ್ಲಿ ಕೂಡ ತೊಂದರೆ ಬರುತ್ತೆ. ಶುಗರ್ ಯಾರಿಗಿರುತ್ತೆ ಅದನ್ನ ಕಂಟ್ರೋಲ್ ಇಟ್ಕೋಬೇಕು, ಹಾಗೇನೆ ಬಿಪಿ ಯಾರಿಗಿರುತ್ತೆ ಅದನ್ನ ಕಂಟ್ರೋಲ್ ಇಟ್ಕೋಬೇಕು. ನಿಮ್ಮ ಫಿಸಿಷಿಯನ್ಸ್ ರೆಗ್ಯುಲರ್ ಮೀಟ್ ಮಾಡ್ತಾ ಇರಿ, ಅವ್ರು ಏನ್ ಮೆಡಿಸಿನ್ಸ್ ಕೊಡ್ತಾರೆ ಟೇಕ್ ಇಟ್ ಕನ್ಸಿಸ್ಟೆಂಟ್ಲಿ ಅಂಡ್ ಮೇಕ್ ಶೋರ್ ದಟ್ ಯು ಟೆಸ್ಟ್ ಆಲ್ಸೋ ಫ್ರೀಕ್ವೆಂಟ್ಲಿ. ಅದಲ್ದೇ ಸ್ವಲ್ಪ ನಮ್ಮ ಡಯಟ್ ಅಲ್ಲಿ ಕೂಡ ನಾವು ಕಂಟ್ರೋಲ್ ಇಟ್ಕೋಬಹುದು, ಲೈಫ್ ಸ್ಟೈಲ್ ಸ್ವಲ್ಪ ಮಾಡಿಫೈ ಮಾಡ್ಕೋಬಹುದು, ಎಕ್ಸರ್ಸೈಸ್ ಮಾಡಬಹುದು, ಓಡಬಹುದು. ಸೊ ಆಲ್ ದೀಸ್ ಥಿಂಗ್ಸ್ ಇಫ್ ಯು ಆರ್ ಡೂಯಿಂಗ್ ಆನ್ ರೆಗ್ಯುಲರ್ ಬೇಸಿಸ್, ನಾಟ್ ಜಸ್ಟ್ ದ ಕಿಡ್ನೀಸ್, ನಿಮ್ಮ ದೇಹದ ಎಲ್ಲಾ ಅಂಗಗಳು ಕೂಡ ಕಂಟ್ರೋಲ್ ಇರುತ್ತೆ.
2: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
3: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
4: ಸರಕು ಸಾಗಾಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
3: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ SMAM ಸ್ಕೀಮ್ಗಳಲ್ಲಿ ಸಬ್ಸಿಡಿ.
4: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
3: ಇಂದೇ ಕರೆ ಮಾಡಿ 9483631852.
4: ಮತ್ತೊಮ್ಮೆ 9483631852.
3: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, ಬಿಸಿ ರೋಡ್, ಮಂಗಳೂರು,
4: ಬದಿಯಡ್ಕ, ಉಪ್ಪಳ, ಕಾಂಜನ್ಘಟ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.
5: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಏನು ರಂಗ, ಕೈಗೆ ಬ್ಯಾಂಡೇಜು?
7: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
12: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
13: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
14: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
15: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ.

0: ಯಾವ್ರೇನ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
2: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
3: ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
4: ಭೀಮ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘಾ ಸೇಲ್. 3-door ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
2: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್. ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್ ಉಲಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
5: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
6: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
7: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
6: ಹಾಗಾದ್ರೆ ಇವತ್ತೇ ಹೋಗೋಣ.
8: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
6: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
6: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೊಡು.
10: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
6: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್.
6: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
6: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
9: 80% ಸಾಲ ಸೌಲಭ್ಯನೂ ಸಿಗುತ್ತೆ.
6: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
9: 9900 1282
6: ಆರ್ 9606084066.
11: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
6: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 August 14 ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
12: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
13: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
12: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಏನು ರಂಗ, ಕೈಗೆ ಬ್ಯಾಂಡೇಜು?
14: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
12: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
15: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100%

0: ಎಸ್ 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ
3: ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿನ ಮದನ್ 9834818199.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನ್ ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
7: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಸ್ವಿಸ್ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 101 ರೂಪಾಯಿ ಅಧಿಕ ಪಡೆಯಿರಿ. ಈ ಆಫರ್ ಜುಲೈ 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
11: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
12: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
13: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
14: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
15: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್. ಕಾಲ್ 9606048734.
16: ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ ಜುಲೈ 17ರಿಂದ 27ರವರೆಗೆ ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಬಿಎನ್ ರೋಡ್, ಕೆಎಸ್ಆರ್ಟಿಸಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
17: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
18: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
19: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
18: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
13: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
0: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
7: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
0: ಹಾಗಾದ್ರೆ ಇವತ್ತೇ ಹೋಗೋಣ.
13: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
12: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 wooden chairs ಕೇವಲ 16,990 ರೂಪಾಯಿಗೆ. ಕಾರ್ನರ್ ಸೋಫಾ ಸೆಟ್ ಖರೀದಿಸುವಾಗ ಕಾಫಿ ಟೇಬಲ್ ಫ್ರೀ, 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಫೆಸಿಲಿಟಿ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
16: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ.

0: ಶೋ ಇದೇ ಜುಲೈ 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎನ್ ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯಾ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿಮಿಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿ ಇರಿಟಿ ಹಾಗೂ ತವಕ್ಕರ ಕಣ್ಣು.
2: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13-ರಿಂದ ಆಗಸ್ಟ್ 14-ರವರೆಗೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಅಮ್ಮತ್ತಿ ಕೊಡುವ ಸಮಾಜ ಹೊಮ್ಮಕ್ಕಡ ಕೂಟ ಪಿಂ RIHP ಆಸ್ಪತ್ರೆ ಕೂಡುಕೂಟದ ಬಣ್ಣ ಆರೋಗ್ಯ ಪರೀಕ್ಷಾ ಶಿಬಿರ ಇದೇ ಇರುತ್ತಂಜಾಂಗ ಚೆನ್ನಿಯಾಚ ಪೊಲಕ 9:30 ಮಧ್ಯಾಹ್ನ 12:30 ಅಮ್ಮತ್ತಿ ಕೊಡವ ಸಮಾಜದಲ್ಲಿ ನಡಪ. ಕಣ್ಣು ಪರೀಕ್ಷೆ ಉಂಟು, ಹೊರೆ ಉಂಡೆಂಗಿ ಬಣ್ಣ ಆಪರೇಷನ್ ಮಾಡುವ, ಅಲ್ಲದೆ ಜನರಲ್ ಹೆಲ್ತ್ ಚೆಕಪ್ ಉಂಟು. ಅಮ್ಮತ್ತಿ ನಾಡು ಕಾಡಂಗನ ಸಾರ್ವಜನಿಕಾಂಗ ದಾರ್ಬೋಂಡಿಕೆಯು ಬಂತು ಇಂಡ ಪ್ರಯೋಜನ ಪಡೆದು ಆಯೋಜಕಾಂಗ ಕಟ್ಟಂಡಿತು.
4: ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ನೀಡುತ್ತಿರುವ ಪ್ರಕಟಣೆ. ಬ್ಯಾಂಕು 2025-26 ಸಾಲಿನಲ್ಲಿ 2043 ಕೋಟಿಗಳ ಠೇವಣಿ ಸಂಗ್ರಹಣೆ ಹಾಗೂ 1772 ಕೋಟಿಗಳ ಸಾಲದ ಹೊರಬಾಕಿಯನ್ನು ಹೊಂದಿದ್ದು 22.39 ಕೋಟಿಗಳ ನಿವ್ವಳ ಲಾಭದೊಂದಿಗೆ ಮುನ್ನಡೆಯಲು ಕಾರಣಕರ್ತರಾದ ಜಿಲ್ಲೆಯ ಸಹಕಾರ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸುವುದರೊಂದಿಗೆ ಬ್ಯಾಂಕಿನಲ್ಲಿ ವ್ಯಕ್ತಿಗತ ನೆರಕು ಠೇವಣಾತಿಗಳಿಗೆ ಮಾತ್ರವೇ ಅನ್ವಯಿಸುವಂತೆ ನೂತನವಾಗಿ ರೂಪಿಸಿರುವ 1 ವರ್ಷದಿಂದ 2 ವರ್ಷಗಳವರೆಗಿನ ಏಕಗಂಟಿನ ಅಂದರೆ ಲಂಪ್ಸಮ್ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಆಕರ್ಷಕ ಬಡ್ಡಿದರದ ಮಾಹಿತಿಯನ್ನು ತಿಳಿಸಲು ಹರ್ಷಿಸುತ್ತೇವೆ. 25 ಲಕ್ಷ ಒಳಪಟ್ಟ ಠೇವಣಿಗಳಿಗೆ 7.35%, 25 ಲಕ್ಷಗಳಿಂದ 50 ಲಕ್ಷ ಒಳಪಟ್ಟ ಠೇವಣಿಗಳಿಗೆ 7.45%, 50 ಲಕ್ಷದಿಂದ 75 ಲಕ್ಷ ಒಳಪಟ್ಟ ಠೇವಣಿಗಳಿಗೆ 7.55%, 75 ಲಕ್ಷಗಳಿಂದ 1 ಕೋಟಿಗೆ ಒಳಪಟ್ಟ ಠೇವಣಿಗಳಿಗೆ 7.65% ಹಾಗೂ 1 ಕೋಟಿ ಮತ್ತು ಮೇಲ್ಪಟ್ಟ ಠೇವಣಿಗಳಿಗೆ 7.75%ರ ಅತ್ಯಧಿಕ ಬಡ್ಡಿದರ ಲಭ್ಯವಿರುತ್ತದೆ. ಈ ವಿಶೇಷ ಬಡ್ಡಿದರದ ಜೊತೆಗೆ ಹಿರಿಯ ನಾಗರಿಕರಿಗೆ 0.5% ಹಾಗೂ ಸೈನಿಕರಿಗೆ 0.25%ರ ಹೆಚ್ಚುವರಿ ಬಡ್ಡಿದರ ದೊರೆಯಲಿದೆ. ಹಾಗೆಯೇ ಸಂಘ ಸಂಸ್ಥೆಗಳ 1 ಕೋಟಿ ಹಾಗೂ ಅದಕ್ಕೂ ಮೇಲ್ಪಟ್ಟ ನೆರಕು ಠೇವಣಿಗಳಿಗೆ 7.75%ರ ಬಡ್ಡಿದರ ದೊರೆಯಲಿದೆ. ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ 1 ವರ್ಷದಿಂದ 2 ವರ್ಷಗಳವರೆಗಿನ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಹೆಚ್ಚುವರಿ ವಿಶೇಷ ಬಡ್ಡಿದರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಬಹುದು.
5: ವೃದ್ಧಾಪ್ಯವನ್ನು ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್ ಹೋಮ್. 100 ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ, ವೈಯಕ್ತಿಕ ಗಮನ, ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು. ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್, ಹೆಬ್ಬಾಳ್, KIADB ಲೇಔಟ್, ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಕಾಲ್ 6364518657.

ಶ್ರೋತೃಗಳು, ಈ ಸಂಜೆ 6:53ಕ್ಕೆ ಪ್ರಸಾರವಾಗುವ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯನ್ನು ಬಾಧಿಸುವ ಎಲೆ ಚುಕ್ಕೆ ರೋಗ ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ವಿನಾಯಕ ಹೆಗಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:30 ಆಗಲಿದೆ. ಇನ್ನು ಮುಂದೆ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ.

0: ಸಮಯ 6:30. ಇನ್ನು ಮುಂದೆ ಜಿಲ್ಲಾ ವಾರ್ತಾಪತ್ರ.
1: ಆಕಾಶವಾಣಿ ಚಿತ್ರದುರ್ಗ ಜಿಲ್ಲಾ ವಾರ್ತಾಪತ್ರ. ಬರೆದವರು ಅಮಿತ್ ಕರು, ಎಸ್ಎಸ್ ಸೋಂಡೇಕೆರೆ. ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರಗಾಲ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ಒತ್ತಾಯಿಸಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಸಭೆಯ ಬಳಿಕ ಮಾತನಾಡಿದ ಅವರು, ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಪ್ರತಿ ಜಿಲ್ಲೆಗೆ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಹಾಗೂ ಪ್ರತಿ ಹೋಬಳಿಯಲ್ಲಿ ಗೋಶಾಲೆ ಆರಂಭಿಸಬೇಕು ಎಂದು ಆಗ್ರಹಿಸಿದರು. ಮುಂಗಾರು ವೈಫಲ್ಯದಿಂದ ಬೆಳೆಹಾನಿಯಾಗಿರುವ ಕಾರಣ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು, ಅಲ್ಲದೆ ಬೆಳೆ ವಿಮೆ ಪ್ರೀಮಿಯಂ ಅನ್ನು ಸರ್ಕಾರವೇ ಭರಿಸಬೇಕು ಮತ್ತು ರೈತರ ಬೆಳೆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಎಂದು ಕಾರಜೋಳ ಒತ್ತಾಯಿಸಿದರು. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಆಗಸ್ಟ್ ಅಂತ್ಯದ ವೇಳೆಗೆ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಮೊದಲ ಹಂತದಲ್ಲಿ ಹೊಸದುರ್ಗ, ಹೊಳಲ್ಕೆರೆ, ಹಿರಿಯೂರು ಹಾಗೂ ಚಿತ್ರದುರ್ಗ ತಾಲೂಕಿನ 78 ಕೆರೆಗಳಿಗೆ ಪ್ರಾಯೋಗಿಕವಾಗಿ ನೀರು ತುಂಬಿಸುವ ಯೋಜನೆ ಇದೆ. ಭೂಸ್ವಾಧೀನದ ಪ್ರಮುಖ ಅಡೆತಡೆಗಳು ನಿವಾರಣೆಯಾಗಿದ್ದು ಉಳಿದ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ಹೇಳಿದರು. ಬರ ಪರಿಹಾರಕ್ಕಾಗಿ ಎನ್ಡಿಆರ್ಎಫ್ ನಿಯಮಾವಳಿಗಳಂತೆ ಕೇಂದ್ರಕ್ಕೆ ವೈಜ್ಞಾನಿಕ ಪ್ರಸ್ತಾವನೆ ಸಲ್ಲಿಸುವಂತೆ ಸಂಸದ ಗೋವಿಂದ ಕಾರಜೋಳ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಚಿತ್ರದುರ್ಗದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆವರಣದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ರಂಗೋಲಿ ಸ್ಪರ್ಧೆಯ ಮೂಲಕ ವಿನೂತನ ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಎಸ್ ಆಕಾಶ್, ಜುಲೈ 30ರವರೆಗೆ ಬಿಎಲ್ಒಗಳು ಮನೆ ಮನೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಿದ್ದು, ಸಾರ್ವಜನಿಕರು ಸರಿಯಾದ ದಾಖಲೆ ನೀಡಿ ಮತದಾರರ ಪಟ್ಟಿಯಲ್ಲಿ ಹೆಸರು ಖಚಿತಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಕೇಂದ್ರ ಸರ್ಕಾರವು ದೇಶದ ಹಿರಿಯ ನಾಗರಿಕರ ಬದುಕನ್ನು ಸುಗಮ ಹಾಗೂ ಸ್ವಾಭಿಮಾನಗೊಳಿಸಲು ಆದ್ಯತೆ ನೀಡಿದೆ ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಅಲಿಮ್ಕೋ ಸಂಸ್ಥೆ ಸಹಯೋಗದ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಹಿರಿಯರಿಗೆ ಉಚಿತ ಸಾಧನಗಳನ್ನು ವಿತರಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರ ಕಾಳಜಿಯಿಂದಾಗಿ ಹಿರಿಯರ ಕಲ್ಯಾಣಕ್ಕಾಗಿ ಹೆಚ್ಚಿನ ಅನುದಾನ ಸಿಕ್ಕಿದೆ ಎಂದರು. ಆರ್ಥಿಕ ಸಂಕಷ್ಟದಲ್ಲಿರುವ ಹಿರಿಯರಿಗೆ ಶ್ರವಣ ಸಾಧನ, ಕನ್ನಡಕ ಮತ್ತು ವಾಕಿಂಗ್ ಸ್ಟಿಕ್ ನೀಡಲಾಗುತ್ತಿದ್ದು, ಚಿತ್ರದುರ್ಗ ಜಿಲ್ಲೆಯ 986 ಫಲಾನುಭವಿಗಳಿಗೆ 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಾಧನಗಳನ್ನು ವಿತರಿಸಲಾಗುತ್ತಿದೆ. ಅಲ್ಲದೆ ಕೇಂದ್ರದ ಎಲ್ಡರ್ ಲೈನ್ ಸಹಾಯವಾಣಿ 1456567 ಪ್ರಯೋಜನ ಪಡೆಯುವಂತೆ ತಿಳಿಸಲಾಯಿತು. ರೈಲ್ವೆ ಯೋಜನೆಗಳಿಗೆ ಭೂಮಿ ನೀಡುವ ರೈತರಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ನೀಡಿ ಅವರ ಹಿತ ಕಾಯುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮುಂಗಾರು ಹಂಗಾಮಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ನೋಂದಾಯಿಸಿಕೊಳ್ಳಲು ಜುಲೈ 31 ಕೊನೆಯ ದಿನವಾಗಿದ್ದು, ರೈತರು ತಡಮಾಡದೆ ನೋಂದಾಯಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಮುಂಗಾರು ಮಳೆ ದುರ್ಬಲವಾಗಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಬೆಳೆ ವಿಮೆ ನೆರವಾಗಲಿದೆ. ಜಿಲ್ಲೆಯಲ್ಲಿ ಇದುವರೆಗೆ 44,000 ರೈತರು ಮಾತ್ರ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಕೊನೆಯ ಕ್ಷಣದವರೆಗೆ ಕಾಯುವುದರಿಂದ ತಾಂತ್ರಿಕ ತೊಂದರೆಗಳಾಗುವ ಸಾಧ್ಯತೆ ಇರುವುದರಿಂದ ರೈತರು ತಕ್ಷಣವೇ ಅಗತ್ಯ ದಾಖಲೆಗಳೊಂದಿಗೆ ನೋಂದಣಿ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಸಲಹೆ ನೀಡಿದ್ದಾರೆ. ಯುವಜನರ ವೈಯಕ್ತಿಕ ಪ್ರಗತಿ ಹಾಗೂ ರಾಷ್ಟ ನಿರ್ಮಾಣದ ಚಟುವಟಿಕೆಗಳಲ್ಲಿ ಯುವಶಕ್ತಿಯನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮೈಭಾರತ್ ವೇದಿಕೆ ಅತ್ಯುತ್ತಮ ಅವಕಾಶ ಒದಗಿಸಲಿದೆ ಎಂದು ಉಪವಿಭಾಗಾಧಿಕಾರಿ ಡಾ ಕೆಜೆ ಕಾಂತರಾಜ್ ಹೇಳಿದರು. 15-29 ವರ್ಷದ ಒಳಗಿನ ಯುವಕ ಯುವತಿಯರು ಮೈಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡು ಸರ್ಕಾರದ ವಿವಿಧ ಸೌಲಭ್ಯಗಳು ಮತ್ತು ಅವಕಾಶಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರ ಸತತ ಪ್ರಯತ್ನದ ಫಲವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯ ಮೊದಲ ಹಂತದ ಕಾಮಗಾರಿಗೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯ ತಾತ್ವಿಕ ಅನುಮೋದನೆ ನೀಡಿದೆ. ಈ ಅನುಮೋದನೆಯಿಂದಾಗಿ ಕಾಮಗಾರಿ ವೇಗವಾಗಿ ನಡೆಯಲಿದ್ದು, ಚಿತ್ರದುರ್ಗ ಸೇರಿದಂತೆ ಬರಪೀಡಿತ ಪ್ರದೇಶಗಳ ನೀರಾವರಿಗೆ ದೊಡ್ಡ ನೆರವಾಗಲಿದೆ. ಇದುವರೆಗೂ ಚಿತ್ರದುರ್ಗ ಜಿಲ್ಲಾ ವಾರ್ತಾಪತ್ರ.

0: ಕೇಳಿದಿರಿ. ಬರೆದವರು ಅಮಿತ್ ಕರು, ಎಸ್ಎಸ್ ಸೋಂಡೇಕೆರೆ. ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35.
2: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
3: ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತ ಪಡಿಸುತ್ತಿದೆ ಆರ್ಟಿಸ್ಟ್ರಿ ಶೋ. ಇದೇ July 17-27 ಅತ್ಯಾಕರ್ಷಕ ಚಿನ್ನ, ವಜ್ರ ಹಾಗೂ ಅಮೂಲ್ಯ ರತ್ನಾಭರಣಗಳ ಸಾಂಪ್ರದಾಯಿಕ ಮತ್ತು ವಿನೂತನ ವಿನ್ಯಾಸಗಳ ವಿಶೇಷ ಪ್ರದರ್ಶನ ಹಾಗೂ ಖರೀದಿಯ ಅವಕಾಶ. ಈ ವಿಶೇಷ ಸೌಲಭ್ಯಗಳನ್ನು ಆನಂದಿಸಿ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, BN ರೋಡ್, KSRTC ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು.

ಆಕಾಶವಾಣಿ ಮಡಿಕೇರಿ, ಸಮಯ 6:37 ಆಗಲಿದೆ. ಇನ್ನು ಮುಂದೆ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಈಗ ಕಾಣೆಯಾದವರ ಕುರಿತು ಒಂದು ಪ್ರಕಟಣೆ. 86 ವರ್ಷದ ಗುರುವಾರೆಡ್ಡಿ ಎಂಬ ವ್ಯಕ್ತಿಯು ಜುಲೈ 1ನೇ ತಾರೀಖಿನಿಂದ ಆನೇಕಲ್ ತಾಲೂಕು ಕಾವಲ ಹೊಸಳ್ಳಿ ಗ್ರಾಮ ಸಿಡಿ ಹೊಸಕೋಟೆ ಪೋಸ್ಟ್ ಇಲ್ಲಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಹೇಗಿದೆ? ಹೆಸರು ಗುರುವಾರೆಡ್ಡಿ, ವಯಸ್ಸು 86 ವರ್ಷ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹಾಗೂ ಗುಂಡು ಮುಖ, 5.5 ಅಡಿ ಎತ್ತರ ಇದ್ದು ಬಿಳಿ ಕೂದಲು ಹೊಂದಿರುತ್ತಾರೆ. ಇವರಿಗೆ ಕನ್ನಡ, ತಮಿಳು, ತೆಲುಗು ಭಾಷೆ ತಿಳಿದಿರುತ್ತದೆ. ಈಗ ಹೇಳಿದ 86 ವರ್ಷದ ಗುರುವಾರೆಡ್ಡಿ ಎಂಬ ವ್ಯಕ್ತಿಯ ಸುಳಿವು ಯಾರಿಗಾದರೂ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಮಾಹಿತಿ ನೀಡಬೇಕೆಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ. ಇದುವರೆಗೂ ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 6:40ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ.
1: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM Suryaghar.gov.in.
2: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 0-8-0. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9

0: ಎಫ್ಎಂನಲ್ಲಿ ಹಾಗೂ ಸಂಜೆ 5:45ಕ್ಕೆ ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
1: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಶಿಕ್ಷಣದಲ್ಲಿ ಕೃತಕ ಬುದ್ದಿಮತ್ತೆ ಬಳಕೆಗೆ ಹೆಚ್ಚಿನ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಶಿರಾ ಬಡವನಹಳ್ಳಿ ಚತುಷ್ಪಥ ರಸ್ತೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸಚಿವ ವಿ ಸೋಮಣ್ಣ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬಂಡವಾಳ ಹೂಡುವಂತೆ ಖಾಸಗಿ ಹೂಡಿಕೆದಾರರಿಗೆ ಸಚಿವ ಕೆಜೆ ಜಾರ್ಜ್ ಆಹ್ವಾನ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ರಾಜ್ಯಪಾಲರು ಕರೆ. ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆ, ಶಿವನಸಮುದ್ರ ಶಿಂಷಾದಲ್ಲಿ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತ. ಕರ್ನಾಟಕ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲ ತಯಾರಿಕಾ ಕೇಂದ್ರವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಕ್ಷಣೆ ಹಾಗೂ ಏರೋಸ್ಪೇಸ್ ಕ್ಷೇತ್ರದ 15ನೇ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತಂತ್ರಜ್ಞಾನ ಸಂಶೋಧನೆ ಹಾಗೂ ನಾವೀನ್ಯತೆಯಲ್ಲಿ ರಾಜ್ಯ ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ರಕ್ಷಣಾ ವಲಯದಲ್ಲಿ ಕಾರ್ಯನಿರ್ವಹಿಸುವ ಉದ್ಯಮಿಗಳಿಗೆ 25 ಕೋಟಿಯಷ್ಟು ಸಬ್ಸಿಡಿ ನೀಡಲು ಮುಂದಾಗಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸುವುದಾಗಿ ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲೂ ರಾಜ್ಯ ಪಾರುಪತ್ಯ ಸಾಧಿಸುತ್ತಿದ್ದು, ಶಿಕ್ಷಣದಲ್ಲಿ ಎಐ ಬಳಕೆಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಉದ್ಯಮಿಗಳು ಸರ್ಕಾರ ಒಂದಾಗಿ ಇತಿಹಾಸ ಸೃಷ್ಟಿಸಬೇಕು ಎಂದು ಕರೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 69ರ ಶಿರಾ ಬಡವನಹಳ್ಳಿ ಭಾಗದ ರಸ್ತೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. 584 ಕೋಟಿ 98 ಲಕ್ಷ ರೂಪಾಯಿ ವೆಚ್ಚದ ಚತುಷ್ಪಥ ರಸ್ತೆ ಕಾಮಗಾರಿಗೆ ಕೇಂದ್ರ ಹೆದ್ದಾರಿ ಮತ್ತು ಭೂಸಾರಿಗೆ ಸಚಿವಾಲಯ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಕಾಮಗಾರಿಗೆ ಗುತ್ತಿಗೆ ಆದೇಶ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಈ ಹೆದ್ದಾರಿಯಿಂದ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಿಂದ ತಿರುಪತಿ ಮತ್ತು ಚೆನ್ನೈ ನಡುವಿನ ಪ್ರಯಾಣಕ್ಕೆ ಇನ್ನಷ್ಟು ಅನುಕೂಲವಾಗಲಿದೆ. ತಿರುಪತಿಗೆ ಕೇವಲ 4 ಗಂಟೆಯಲ್ಲಿ ತಲುಪುವುದರ ಜೊತೆಗೆ ಸುಮಾರು 60 ಕಿಲೋಮೀಟರ್ ರಸ್ತೆ ಪ್ರಯಾಣ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯವನ್ನು ದೇಶದ ಹೂಡಿಕೆ ಸ್ನೇಹಿ ಪ್ರವಾಸೋದ್ಯಮ ರಾಜ್ಯವನ್ನಾಗಿ ರೂಪಿಸುವ ನಿಟ್ಟನಲ್ಲಿ ಸರ್ಕಾರ ಪ್ರವಾಸೋದ್ಯಮ ನೀತಿಗಳನ್ನು ಮತ್ತಷ್ಟು ಸರಳೀಕರಿಸಲು ನಿರ್ಧರಿಸಿದೆ. ಪ್ರವಾಸೋದ್ಯಮ ಅಭಿವೃದ್ದಿಗಾಗಿ ಬಂಡವಾಳ ಹೂಡುವ ಖಾಸಗಿ ಹೂಡಿಕೆದಾರರಿಗೆ ಸಂಪೂರ್ಣ ಬೆಂಬಲ ನೀಡಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಆರಂಭವಾದ 3 ದಿನಗಳ 26ನೇ ಇಂಡಿಯನ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾರ್ಟ್ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಈ ಬಾರಿ ಸಮ್ಮೇಳನದಲ್ಲಿ 850ಕ್ಕೂ ಹೆಚ್ಚು ಪ್ರವಾಸೋದ್ಯಮ ವಲಯದ ಪ್ರತಿನಿಧಿಗಳು, 26ಕ್ಕೂ ಹೆಚ್ಚು ವಿದೇಶಿ ಪ್ರವಾಸೋದ್ಯಮ ಸಂಸ್ಥೆಗಳು ಭಾಗವಹಿಸಿವೆ ಎಂದು ತಿಳಿಸಿದ್ದಾರೆ. ಬ್ರ್ಯಾಂಡ್ ಕರ್ನಾಟಕ ಹಾಗೂ ಒಂದು ರಾಜ್ಯ ಹಲವು ವಿಶ್ವ ಪರಿಕಲ್ಪನೆಯನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಭಾಗವಹಿಸಿ ಮೈಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ದೇಶದ ಅತ್ಯಂತ ದೊಡ್ಡ ಶಕ್ತಿ ಯುವಜನತೆ ಆಗಿದ್ದು, ವಿಕಸಿತ ಭಾರತ 2047 ಕನಸನ್ನು ನನಸಾಗಲು ಯುವಜನರ ಶಕ್ತಿ, ನವೋತ್ಸಾಹ ಹಾಗೂ ಬದ್ದತೆ ಅತ್ಯಂತ ಅಗತ್ಯವಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಯಂ ಸೇವಾ ಕಾರ್ಯ, ನಾಯಕತ್ವ ಅಭಿವೃದ್ದಿ, ಕೌಶಲ್ಯ ವೃದ್ದಿ ಹಾಗೂ ರಾಷ್ಟ ನಿರ್ಮಾಣದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಗೆ ಮೈಭಾರತ್ ವೇದಿಕೆಯು ಅರ್ಥಪೂರ್ಣ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ 5927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವೃತ್ತಿನಿರತ ಯುವಕರನ್ನು ಗುರುತಿಸಿ ಅವರಿಗೆ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗಾರ್ಹತೆ ಹೆಚ್ಚಿಸಲು ಕ್ರಮವಹಿಸುವಂತೆ ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವರು, ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಕರೆ ನೀಡಿದ್ದಾರೆ. ಗ್ರಾಮೀಣಾಭಿವೃದ್ದಿಯ ನವೀನ ಪರಿಕಲ್ಪನೆಗಾಗಿ ಹ್ಯಾಕಥಾನ್ ನಡೆಸುವಂತೆ ಹಾಗೂ ವಿಶ್ವವಿದ್ಯಾಲಯದಲ್ಲಿ ಕೃತಕ ಬುದ್ದಿಮತ್ತೆ ಸೇರಿದಂತೆ ನೂತನ ಕೋರ್ಸ್ ಆರಂಭಿಸಲು ತಜ್ಞರ ಸಮಿತಿ ರಚಿಸಿ ವರದಿ ಪಡೆಯುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆಯಿಂದಾಗಿ ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರ ಶಿವನಸಮುದ್ರ ಮತ್ತು ಶಿಂಷಾ ಕೇಂದ್ರಗಳಲ್ಲಿ 1.5 ತಿಂಗಳಿಂದ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಈ ಬಾರಿ ಪೂರ್ವ ಮುಂಗಾರು ಮತ್ತು ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ ಸಮೀಪದ ಕಾವೇರಿ ನದಿ ಬತ್ತಿದೆ. ಜಲವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ನೀರಿನ ಅಭಾವ ತಲೆದೋರಿದೆ. ಇದರಿಂದಾಗಿ ಜೂನ್ 6ರಿಂದಲೇ ಜಲವಿದ್ಯುತ್ ಉತ್ಪಾದನಾ ಘಟಕಗಳು ಸಂಪೂರ್ಣ ಸ್ಥಗಿತಗೊಂಡಿವೆ. ಶಿವನಸಮುದ್ರ ಯೋಜನೆಯಲ್ಲಿ ವಿದ್ಯುತ್ ಉತ್ಪಾದಿಸುವ 10 ಘಟಕಗಳಿದ್ದು ವಾರ್ಷಿಕ 367.92 ಮಿಲಿಯನ್ ಯೂನಿಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ಶಿಂಷಾ ಯೋಜನೆಯಲ್ಲಿ 2 ಘಟಕಗಳಿದ್ದು ವಾರ್ಷಿಕವಾಗಿ 150.67 ಮಿಲಿಯನ್ ಟನ್ ಉತ್ಪಾದನಾ ಸಾಮರ್ಥ್ಯ ಹೊಂದಿವೆ. ಪ್ರತಿ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ 35 ಕ್ಯೂಸೆಕ್ ನೀರು ಅವಶ್ಯವಿದ್ದು 42 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲು ನಿತ್ಯ ಸುಮಾರು 1,400 ಕ್ಯೂಸೆಕ್ ನೀರಿನ ಅವಶ್ಯಕತೆ ಇದೆ. ರಾಜ್ಯದ ಮಲೆನಾಡು ಕರಾವಳಿ ಸಹಿತ ಕೆಲವು ಭಾಗಗಳಲ್ಲಿ ಜುಲೈ 3ನೇ ವಾರದ ಬಳಿಕ ಮಳೆ ಚುರುಕುಗೊಂಡಿದ್ದು ಜಲಾಶಯಗಳ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ಕಳೆದ 23 ದಿನಗಳಲ್ಲಿ ಮಳೆ ಪ್ರಮಾಣದಲ್ಲಿ ಏರಿಕೆ ಕಂಡಿರುವುದರಿಂದ ಪ್ರಮುಖ ಜಲಾಶಯಗಳಿಗೆ 216 TMC ನೀರು ಹರಿದು ಬಂದಿದೆ. ಆದರೂ ಹಿಂದಿನ ವರ್ಷ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 30ರಷ್ಟು ಕೊರತೆ ಕಂಡುಬಂದಿದೆ. ವಿಜಯಪುರ ಜಿಲ್ಲೆ ಆಲಮಟ್ಟಿ ಜಲಾಶಯಕ್ಕೆ 3 ವಾರದ ಅವಧಿಯಲ್ಲಿ ಹೆಚ್ಚಿನ ನೀರು ಹರಿದು ಬಂದಿದ್ದು ಶೇಕಡಾ 84ರಷ್ಟು ನೀರು ಸಂಗ್ರಹವಾಗಿದೆ. ಕೊಡಗಿನ ಹಾರಂಗಿ ಜಲಾಶಯ ಶೇಕಡಾ 85ರಷ್ಟು ಭರ್ತಿಯಾಗಿದೆ. ಹಾಸನ ಜಿಲ್ಲೆ ಹೇಮಾವತಿ ಜಲಾಶಯದಲ್ಲಿ 22.77 TMC ನೀರು ಸಂಗ್ರಹವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಕೊರತೆ ಶೇಕಡಾ 45ರಷ್ಟು ಕಾಡುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಮಳೆಯಾಶ್ರಿತ ಭತ್ತದ ಕೃಷಿಗೆ ತೀವ್ರ ಹಿನ್ನಡೆಯುಂಟಾಗಿದೆ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಭತ್ತ ಸೇರಿದಂತೆ ಅಲ್ಪ ಪ್ರಮಾಣದಲ್ಲಿ ಮುಸುಕಿನ ಜೋಳ, ರಾಗಿ, ಅಲಸಂದೆ, ಹೆಸರು ಬೆಳೆಯಲಾಗುತ್ತಿದೆ. ಒಟ್ಟಾರೆ 19,375 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ. ಆದರೆ ಪ್ರಸ್ತುತ ಮಳೆಯ ಕೊರತೆಯಿಂದ ಇಲ್ಲಿಯವರೆಗೆ ಕೇವಲ 1,927.5 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಕಾರ್ಯ ನಡೆದಿದೆ. ಜಿಲ್ಲೆಯಲ್ಲಿ ಕೃಷಿ ಇಲಾಖೆ ಭತ್ತದ ಕೃಷಿಯನ್ನು 17,500 ಹೆಕ್ಟೇರ್ ಪ್ರದೇಶದಲ್ಲಿ ನಡೆಸುವ ಗುರಿ ಹೊಂದಿದ್ದು ಇಲ್ಲಿಯವರೆಗೆ ಕೇವಲ ಮಳೆಯಾಶ್ರಿತ 302.5 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ ಎಂದು ಕೃಷಿ ಇಲಾಖಾ ಜಂಟಿ ನಿರ್ದೇಶಕ ಡಾ.ಬಿಎಸ್ ಚಂದ್ರಶೇಖರ್ ಮಾಹಿತಿ ನೀಡಿದ್ದಾರೆ. 167ನೇ ಆದಾಯ ತೆರಿಗೆ ದಿನಾಚರಣೆ ಅಂಗವಾಗಿ ಕರ್ನಾಟಕ ಮತ್ತು ಗೋವಾ ವಿಭಾಗದ ಬೆಂಗಳೂರಿನ ಆದಾಯ ತೆರಿಗೆ ಪ್ರಧಾನ ಮುಖ್ಯ ಆಯುಕ್ತರ ಕಚೇರಿ ಸಹಯೋಗದೊಂದಿಗೆ ಇಂದು ಒಟ್ಟಿಗೆ ನಡೆಯಿರಿ, ಆರೋಗ್ಯವಾಗಿರಿ, ಪ್ರೇರಿತರಾಗಿರಿ ಎಂಬ ಘೋಷವಾಕ್ಯದೊಂದಿಗೆ ನಡೆದ ವಾಕಥಾನ್ ಯಶಸ್ವಿಯಾಗಿ ನೆರವೇರಿತು. ಮುಖ್ಯ ಆಯುಕ್ತೆ ವಿದಿಶಾ ಕಲ್ರಾ ವಾಕಥಾನ್ಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ 600ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಅವರ ಕುಟುಂಬ ಸದಸ್ಯರು ಭಾಗವಹಿಸಿದ್ದರು. ಬಾಗಲಕೋಟೆ ಜಿಲ್ಲೆ ಪ್ರವಾಸದಲ್ಲಿರುವ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಇಂದು ಬಾಗಲಕೋಟೆಯ ನವನಗರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಬಸ್ ಸೌಲಭ್ಯ ದೊರೆಯದ ಕಾರಣ ತರಗತಿಗಳಿಗೆ ತಡವಾಗುತ್ತಿದೆ ಎಂದು ಉಪಲೋಕಾಯುಕ್ತರ ಮುಂದೆ ಅಳಲು ತೋಡಿಕೊಂಡರು. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ ಉಪಲೋಕಾಯುಕ್ತರು ಬಸ್ ಸಂಚಾರದ ಕೊರತೆ, ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಗಮನಿಸಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದರು. ಶಾಲಾ ಕಾಲೇಜು ಆರಂಭ ಮತ್ತು ಮುಕ್ತಾಯದ ಸಮಯದಲ್ಲಿ ಅಗತ್ಯ ಪ್ರಮಾಣದ ಬಸ್ಗಳನ್ನು ಓಡಿಸುವಂತೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಎನ್ಟಿ ಪಾಟೀಲ ಅವರಿಗೆ ಸೂಚಿಸಿದರು. ಆಡಳಿತಾತ್ಮಕ ಮತ್ತು ಯೋಜನೆ ಸಮರ್ಪಕ ಅನುಷ್ಠಾನದ ಹಿತದೃಷ್ಟಿಯಿಂದ ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯ 1 ಹೊಸ ವಿಭಾಗ ಮತ್ತು 3 ಉಪವಿಭಾಗ ಕಚೇರಿಗಳನ್ನು ವಿಜಯಪುರದ ತಿಕೋಟಾದಲ್ಲಿ ಪ್ರಾರಂಭಿಸಲು ಆದೇಶ ಹೊರಡಿಸಲಾಗಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ದಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. ಹೊಸ ಕಚೇರಿಗಳಿಗೆ ಅಗತ್ಯಕ್ಕೆ ಅನುಗುಣವಾಗಿ ಕಟ್ಟಡ ಮತ್ತಿತರ ಮೂಲಭೂತ ಸೌಕರ್ಯ ನಿರ್ಮಾಣಕ್ಕಾಗಿ 2,50,00,000 ರೂಪಾಯಿ ಅನುದಾನ ಮತ್ತು ಕಚೇರಿಯ ಅಗತ್ಯಕ್ಕೆ ಅನುಗುಣವಾಗಿ ಸಿಬ್ಬಂದಿ ಒದಗಿಸಿ ಆದೇಶ ಹೊರಡಿಸಲಾಗಿದೆ ಎಂದು ಮಾಧ್ಯಮ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣದಲ್ಲಿ ಕೃತಕ ಬುದ್ದಿಮತ್ತೆ ಬಳಕೆಗೆ ಹೆಚ್ಚಿನ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಶಿರಾ ಬಡವನಹಳ್ಳಿ

ಚತುಷ್ಪಥ ರಸ್ತೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸಚಿವ ವಿ ಸೋಮಣ್ಣ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬಂಡವಾಳ ಹೂಡುವಂತೆ ಖಾಸಗಿ ಹೂಡಿಕೆದಾರರಿಗೆ ಸಚಿವ ಕೆಜೆ ಜಾರ್ಜ್ ಆಹ್ವಾನ. ಮೈಭಾರತ್ ನೋಂದಣಿ ಜಾಗೃತಿ ಅಭಿಯಾನದಲ್ಲಿ ಯುವಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ರಾಜ್ಯಪಾಲರು ಕರೆ. ಕಾವೇರಿ ಕಣಿವೆಯಲ್ಲಿ ಮಳೆ ಕೊರತೆ, ಶಿವನ ಸಮುದ್ರ ಶಿಂಷಾದಲ್ಲಿ ಜಲವಿದ್ಯುತ್ ಉತ್ಪಾದನೆ ಸಂಪೂರ್ಣ ಸ್ಥಗಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:51 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ.

0: ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನೀವು ಅಡಿಕೆ ಬೆಳೆಯನ್ನು ಬಾಧಿಸುವ ಎಲೆಚುಕ್ಕೆ ರೋಗ ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ವಿನಾಯಕ ಹೆಗಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ.
1: ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ಕೊಡಗು ಜಿಲ್ಲೆಯಲ್ಲಿ ಅಡಿಕೆ ಮತ್ತು ಕರಿಮೆಣಸು ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ ಒನ್, ಗ್ರಾಮ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಜುಲೈ 31 ತಾರೀಖು ಕೊನೆಯ ದಿನ.
2: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ.
4: ಇದು ಯಾರ ನಂಬರ್?
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
4: ಆದ್ರಣ್ಣ, ಬಳತ್ತಿರುವ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
5: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ.

0: ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಡಕೆ ಬೆಳೆಯನ್ನು ಬಾಧಿಸುವಂತಹ ಎಲೆ ಚುಕ್ಕೆ ರೋಗದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕಾಸರಗೋಡಿನಲ್ಲಿರುವಂತಹ ಕೇಂದ್ರೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವಂತಹ ಸಸ್ಯರೋಗ ತಜ್ಞರಾದಂತಹ ಡಾಕ್ಟರ್ ವಿನಾಯಕ ಹೆಗ್ಡೆ ಅವರು. ನಮಸ್ಕಾರ ಡಾಕ್ಟರ್ ವಿನಾಯಕ ಹೆಗ್ಡೆ ಅವರೇ.
2: ನಮಸ್ಕಾರ.
1: ಪ್ರಾರಂಭದಲ್ಲಿ ಈ ಅಡಿಕೆ ಎಲೆ ಚುಕ್ಕೆ ರೋಗದ ಪರಿಚಯ ಮತ್ತು ಆರ್ಥಿಕ ಪ್ರಾಮುಖ್ಯತೆ ಬಗ್ಗೆ ರೈತ ಬಾಂಧವರಿಗೆ ಸ್ವಲ್ಪ ಹೇಳ್ತೀರಾ?
2: ಈ ಎಲೆ ಚುಕ್ಕೆ ರೋಗ ಇದೊಂದು ಶಿಲೀಂಧ್ರದಂತಹ ರೋಗ. ಈ ಎಲೆ ಚುಕ್ಕೆ ರೋಗ ಮೊದಲಿಂದ ಇತ್ತು, ಆದರೆ ಇಷ್ಟು ತೀವ್ರವಾಗಿರಲಿಲ್ಲ. ಈಗ ಕಳೆದ ಒಂದು 6-7 ವರ್ಷದಿಂದ ತುಂಬಾ ಸೀವಿಯರ್ ಆಗಿ ಕೆಲವೊಂದು ತೋಟಗಳು

0: 그게 스왈퍼 헬티라.
1: 이 옐레츠케로가 이도 실린드는 그런 다로가 이 옐레츠케로가 모델랜드 있도 아들의 이스트 티브라바이 빌라 이가 가래도 아비올 버스된다 뭔가 시비어라기 ಕೆಲವೊಂದು ತೋಟಗಳಲ್ಲಿ 70-80% ಅಷ್ಟು ಹಾನಿಯನ್ನು ಮಾಡಿದೆ. ಇಳುವರಿಯಲ್ಲಿ ಕುಂಠಿತಾಗಿದೆ. ಬಹಳ ತೋಟಗಳೆಲ್ಲ ನಾಶ ಆಗ್ತಾ ಇದೆ. ನಾವು ಅದನ್ನ ಪರಿಶೀಲನೆ ಮಾಡಿದಾಗ ಯಾಕೆ ಹೀಗಾಗಿದೆ ಹೇಳಿದನ್ನು ನೋಡಿದಾಗ ಅದು ಈ ಎಲೆಚುಕ್ಕೆ ಮಾಡುವಂತಹ ಶಿಲೀಂಧ್ರಗಳಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ. ಒಂದು ಈ ಫಂಗಸ್ ಶಿಲೀಂಧ್ರ ಬರುವಂತಹದ್ದು ಕೂಡ ಕೊಲಿಟೋಟ್ರೈಕಮ್ ಅನ್ನತಕ್ಕಂತಹ ಶಿಲೀಂಧ್ರ ಈ ಒಂದು ತೀವ್ರತೆಗೆ ಕಾರಣ ಆಗಿದೆ. ಕೊಲಿಟೋಟ್ರೈಕಮ್ ಗ್ಲಿಯೋಸ್ಪೊರೈಡಿಸ್ ಅದರೊಳಗೇನೆ ಬೇರೆ ಬೇರೆ ಉಪಜಾತಿಗಳಿದ್ದಾವೆ. ಅದು ಮ್ಯೂಟೇಟ್ ಆಗಿ ಈಗಿನ ವಾತಾವರಣಕ್ಕೆ ಅದನ್ನ ಸಿವಿಯರ್ ಆಗಿ ಸ್ಪ್ರೆಡ್ ಆಗಿ ಬಹಳ ಸಿವಿಯರ್ ಆಗಿ ಅದನ್ನ ಕುಂಠಿತಗೊಳಿಸಿದೆ. ಕೆಲವೊಂದು ತೋಟಗಳಲ್ಲಿ ಸುಮಾರು 80% ಅಷ್ಟು ಹಾನಿಯಾಗ್ತಾ ಇದೆ. ಹಾಗಾಗಿ ಗಾಬರಿ ಆಗುವಂತದ್ದು ಬೇಡ, ಅದಾಗ್ತದೆ. ಆದ್ರೆ ಕಾಳಜಿ ಬೇಕೇ ಬೇಕು. ನಾವು ನೆಗ್ಲೆಕ್ಟ್ ಮಾಡುವಾಗಿಲ್ಲ ತೋಟದಲ್ಲಿ ಈ ಎಲೆಚುಕ್ಕೆ ರೋಗ ಕಂಡಾಗ ಆದಷ್ಟು ನೆಗ್ಲೆಕ್ಟ್ ಮಾಡಬೇಡಿ. ಅದಕ್ಕೆ ನಾವು ಈಗ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆಯಿಂದ ಒಂದು ಇದನ್ನ ಹೇಳಿದ್ವಿ, ಈಗೀಗ ಮಾಡಬಹುದು ಅನ್ನತಕ್ಕಂಥ ನಿರ್ವಹಣಾ ಕ್ರಮಗಳನ್ನ ಕೇಳಿದ್ದೀವಿ. ಅದನ್ನು ಕೂಡ ನಾವು ಈಗ ಪ್ರಾತ್ಯಕ್ಷತೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತೆ ಶಿವಮೊಗ್ಗ, ಚಿಕ್ಕಮಗಳೂರಲ್ಲೆಲ್ಲ ಬಹಳ ಕಡೆ ಪ್ರಾತ್ಯಕ್ಷತೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ಒಂದು ಗಾಳಿಯಿಂದ ಹರಡುವಂತಹ ರೋಗ. ಇದನ್ನು ನಾವು ಈಗ ಒಬ್ಬರೇ ಮಾಡಿದ್ರೆ ಆಗೋದಿಲ್ಲ. ಸಮುದಾಯ ಮಟ್ಟದಲ್ಲಿ ಆದಷ್ಟು ಮಾಡಿಕೊಂಡ್ರೆ ಒಳ್ಳೇದು. ಹಾಗೇಳಿ ಸಮುದಾಯದಲ್ಲಿ ನಾವು ಮಾಡಿದ್ರು ಒಂದೇ ಅವನು ಮಾಡೋದಿಲ್ಲ ಅಂತ ಹೇಳಿ ಬಿಡೋದು ಬೇಡ. ಎಲ್ಲರೂ ಮಾಡಲೇಬೇಕು ನಿರ್ವಹಣಾ ಕ್ರಮವನ್ನ. ಈಗ ರೋಗ ಒಂದು ಸಿವಿಯರ್ ಇರೋದ್ರಿಂದ ಅದನ್ನ ಆದಷ್ಟು ನಿರ್ವಹಣಾ ಕ್ರಮಗಳಿಗೆ ನಾವು ಹೇಳ್ತಾ ಇದ್ರು. ನಾವು ಈಗ ಎಲ್ಲ ಔಷಧಿಯನ್ನು ಸಿಂಪರಣೆ ಮಾಡಿದ್ವಿ, ಇದು ಏನು ಕಡಿಮೆ ಆಗೋದಿಲ್ಲ ಅಂತ ಹೇಳಿ ರೈತರಿಗೆ ಬಹಳಷ್ಟು ಜನರು ಹೇಳ್ತಾ ಇದ್ರು ನಮಗೆ. ಸರ್, ನಾವು ಎಲ್ಲ ಔಷಧಿಯನ್ನು ಸ್ಪ್ರೇ ಮಾಡಿದ್ರು, ಇದಕ್ಕೆ ಔಷಧಿನೇ ಇಲ್ಲ, ಕಡಿಮೆನೇ ಆಗೋದಿಲ್ಲ. ಹಾಗೇನಿಲ್ಲ, ಶಿಲೀಂಧ್ರ ನಾಶಕಗಳಿದ್ದಾವೆ ಕಂಟ್ರೋಲ್ ಮಾಡ್ಲಿಕ್ಕೆ. ಆದ್ರೆ ಯಾವುದೇ ಶಿಲೀಂಧ್ರ ನಾಶಕಗಳು ನಮ್ಮ ಅಡಿಕೆ ತೋಟದಲ್ಲಿ ಈ ಶಿಲೀಂಧ್ರಗಳನ್ನ ಕಂಪ್ಲೀಟ್ ಆಗಿ ನಾವು ಎಲಿಮಿನೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಾವು ಒಂದ್ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಷ್ಟೇ. ಈ ನಿಯಂತ್ರಣ ಇಡ್ಲಿಕ್ಕೆ ನಾವು ಮೊದಲನೇದಾಗಿ ಹೇಳೋದು ಅಂತಂದ್ರೆ, ಎಲ್ಲಿ ರೋಗ ತೀವ್ರವಾಗಿ ಆಗಿದೆಯಲ್ಲ ಅಲ್ಲಿ ಬಂದಿರತಕ್ಕಂತಹ ಈ ಎಲೆಗಳು ಒಣಗಿ ಜೋತೋಗಿ ಬಿದ್ದಿರ್ತವೆ ಕೆಳಗಡೆ. ಆದಷ್ಟು ಅದನ್ನೆಲ್ಲ ತೆಗೆದು ನಾವು ಮಳೆಗಾಲ ಸ್ಟಾರ್ಟ್ ಆಗೋ ಮೊದ್ಲೇ ಆ ರೀತಿಯ ಕಳೆದ ವರ್ಷ ಎಲೆಚುಕ್ಕೆ ರೋಗ ಬಂದು ಜೋತು ಅಲ್ಲೇ ಬಿದ್ದಿರ್ತದೆ ಅಥವಾ ಕೆಳಗೆ ಬಿದ್ದಿರೋದಿಲ್ಲ ಅಂತದನ್ನೆಲ್ಲ, ಮತ್ತೆ ಸಿಂಗಾರ ಕೂಡ ಒಣಗಿರ್ತದೆ, ಅದು ಕೂಡ ಈ ಇದಂದೇ ಆಗಿರ್ತದೆ, ಈ ಕೊಲೆಟೋಟ್ರೈಕಮಿಂದೆ. ಸೊ ಹಾಗಾಗಿ ಅದು ಎರಡನ್ನು ನಾವು ತೆಗೆದು ಆದಷ್ಟು ಮಳೆಗಾಲ ಪ್ರಾರಂಭದಲ್ಲಿ ಅದನ್ನ ತೋಟದಿಂದ ಹೊರಗಡೆ ಹಾಕಿ ನಾವು ಅದನ್ನ ಕಾಂಪೋಸ್ಟ್ ಮಾಡ್ಕೋಬಹುದು. ಅಟ್ಲೀಸ್ಟ್ ಗೊಬ್ಬರ ಗುಂಡಿಯಲ್ಲಿ ಹಾಕಿ ಅದನ್ನ ನಾವು ಕಾಂಪೋಸ್ಟ್ ಮಾಡಿ ಒಂದು 8-10 ತಿಂಗಳ ನಂತರ ಕಂಪ್ಲೀಟ್ ಕಾಂಪೋಸ್ಟ್ ಆದ್ಮೇಲೆ ಯೂಸ್ ಮಾಡ್ಬೋದು. ಅದರಿಂದ ಬಹಳಷ್ಟು ಹಾಗಾಗಿ ಆದಷ್ಟು ತೋಟದಲ್ಲಿ ನೈರ್ಮಲ್ಯತೆ, ಯಾಕೆಂತಂದ್ರೆ ಸೋಂಕನ್ನ ಕಡಿಮೆ ಮಟ್ಟಿಗೆ ಸಹಾಯ ಆಗ್ತದೆ. ಹಿಂಗ್ ಮಾಡ್ಕೊಂಡ್ರೆ ಅದ್ರ ಕಷ್ಟ ಆಗ್ತದೆ, ಒಪ್ಕೊಳ್ತೇನೆ. ಯಾಕೆಂತಂದ್ರೆ ಮೇಲ್ಗೆ ಎಲೆಗಳನ್ನೆಲ್ಲ ತಂದಿ ಅಂತಂದ್ರೆ ಕಷ್ಟ ಆಗ್ಬಹುದು. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಟ್ಲೀಸ್ಟ್ ಒಂದು ಅಥವಾ ಎರಡು ಎಲೆಗಳು ಇದ್ದಾಗ ಕೆಳಗಿನ ಹಂತದಲ್ಲಿ ಇರತಕ್ಕಂತ ಎಲೆಗಳನ್ನ ತೆಕ್ಕೊಂಡ್ರೆ ಅದನ್ನ ಬಹಳ ಪ್ರಾಬ್ಲಮ್ ಆಗೋದಿಲ್ಲ. ನಾವು ಅದನ್ನ ತೋರಿಸಿದೀವಿ, ಅದನ್ನ ಮಾಡ್ಕೊಂಡು ಎಷ್ಟೋ ಒಂದು 20% ಇನ್ಸಿಡೆನ್ಸ್ ಅನ್ನ ಅದರೊಳಗೆ ಕಡಿಮೆ ಮಾಡ್ಕೋಬಹುದು. ಯಾಕೆಂತಂದ್ರೆ ಅದು ಇನಾಕುಲಮ್ ಅಂತ ಹೇಳ್ತೀವಲ್ಲ, ನಾವು ರೋಗಾಣುಗಳನ್ನ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ಎರಡನೇದಾಗಿ ಈಗ ನಾವು ತೋಟಕ್ಕೆ ಈ ಬೋರ್ಡೋ ಮಿಕ್ಸ್ಚರ್ ನ ಯಾವಾಗಲೂ ಹೊಡಿತಾ ಇದ್ದಾರೆ, ಫೈಟಾಪ್ಸರಕ್ಕೆ ಹೊಡಿತೇ ಹೊಡಿತೀವಿ. ಪ್ರತಿ ಅಡಿಕೆ ಮಲೆನಾಡಿನಲ್ಲಿರತಕ್ಕಂಥವ್ರು ಯಾವಾಗಲೂ ನಾವು ಬೋರ್ಡೋ ಮಿಕ್ಸ್ಚರ್ ನ ಹೊಡೆದೇ ಹೊಡಿತೀವಿ ಮುಂಜಾಗ್ರತಾ ಕ್ರಮವಾಗಿ ಕೊಳೆ ರೋಗಕ್ಕೆ ಅಂತ ಹೇಳಿ. ಈ ಕೊಳೆ ರೋಗಕ್ಕೆ ಹೊಡಿಬೇಕಾದ್ರೆ ನಾವು June 1st ಅಲ್ಲಿ ಅಥವಾ May 2nd ಅಲ್ಲಿ ಹೊಡೆಯುವಂತಹ ಸಂದರ್ಭದಲ್ಲಿ ನಾವು ಮೇಲ್ಗಡೆ ಈ ಎಲೆಗಳಿಗೂ ಕೂಡ ಯಾವ ತೋಟದಲ್ಲಿ ಎಲೆ ಚುಕ್ಕ ರೋಗ ಪ್ರಾಬ್ಲಮ್ ಇದೆ ಕಂಡಿದೆಯೋ ಅಲ್ಲಿ ಆದಷ್ಟು ಬೋರ್ಡೋ ಮಿಕ್ಸ್ಚರ್ ಮಾಡಿಕೊಂಡಿದ್ದನ್ನ ನಾವು ಎಲೆಗಳಿಗೂ ಸಿಂಪರಣೆ ಮಾಡ್ಕೊಂಡ್ರೆ ಅದು ಒಳ್ಳೇದು. ಅದನ್ನ ಮಾಡ್ಕೋಬೇಕು. ನಾವು ಈಗ ಎರಡು ಸಿಂಪರಣೆಯನ್ನು ನಾವು ಮಾಡ್ತೀವಿ ಅಂತಂದ್ರೆ ಈ ಮಾನ್ಸೂನ್ ಟೈಮ್ ಅಲ್ಲಿ ಅದು ಎರಡು ಸಿಂಪರಣೆಗೂ ಕೂಡ ನಾವು ಮೇಲ್ಗಡೆ ಎರೆಗೂ ಕೂಡ ಮಾಡ್ಕೊಂಡ್ರೆ ಅದರಿಂದ ಈ ಶಿಲೀಂಧ್ರದ ಒಂದು ಇದು ಕಡಿಮೆ ಆಗತ್ತೆ ಸ್ವಲ್ಪಿಗೆ. ಆಮೇಲೆ ಹೆಚ್ಚಾಗಿ ಇದು ಈಗ ಆಗಸ್ಟ್ದಲ್ಲಿ ಸೆಪ್ಟೆಂಬರ್ದಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಇದ್ದ ಹಾಗೆ ನಮ್ಮಲ್ಲಿ ಇದರ ಲಕ್ಷಣಗಳು ಜಾಸ್ತಿಯಾಗಿ ಕಾಣ್ತವೆ. ಈ ಎಲೆಚುಕ್ಕೆ ರೋಗ ಲಕ್ಷಣ ಜಾಸ್ತಿ ಕಾಣೋದು ಮಳೆ ಕಡಿಮೆ ಆಗ್ತಾ ಇದ್ದ ಹಾಗೆ.
0: ಈಗ ಡಾಕ್ಟರ್ ವಿನಾಯಕ್ ಹೆಗಡೆ ಅವರೇ, ಮುಖ್ಯವಾಗಿ ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೊರೈಡಿಸ್ ಅನ್ನುವಂತ ಒಂದು ಶಿಲೀಂಧ್ರ ಈ ಎಲೆ ಚುಕ್ಕೆ ರೋಗಕ್ಕೆ ಅಡಿಕೆ ಬೆಳೆನಲ್ಲಿ ಕಾರಣ ಅಂತ ತಾವು ಹೇಳಿದ್ರಿ. ಈ ರೋಗ ಪ್ರಾರಂಭವಾದಾಗ ಪ್ರಾರಂಭಿಕ ಲಕ್ಷಣಗಳು ಹೇಗಿರ್ತವೆ, ಆನಂತರ ಇದು ಹೇಗೆ ಮುಂದುವರಿಯುತ್ತೆ ಅಂತೀರಿ?
1: ಇದು ಪ್ರಾರಂಭಿಕ ಲಕ್ಷಣ ಅಂತಂದ್ರೆ ನೀವು ನೋಡಿರ್ಬೋದು ಎಲೆ ಮೇಲೆ ಸಣ್ಣ ಬ್ರೌನ್ ಸ್ಪಾಟ್, ಒಂದ್ ರೀತಿ ಡಾರ್ಕ್ ಕಲರ್ ಸ್ಪಾಟ್, ಅದರ ಸುತ್ತಲೂ ಹಳದಿ ಕಾಣ್ತಾ ಇರ್ತದೆ.

0: ಹಳದಿ ಏನಂದ್ರೆ ಪ್ರಭಾವಳಿ ಆಗ್ತದೆ, ಸುತ್ತು ಮಧ್ಯ ಒಂದು ಚುಕ್ಕೆ ಇರ್ತದೆ ಬ್ಲಾಕ್ ಕಲರ್, ಅದ್ರ ಸುತ್ತು ಹಳದಿ ಕಲರ್ ಆಗ್ತದೆ ಎಲೆಗಳೆಲ್ಲ. ಸೊ ಬಹಳ ರೀತಿಯ ಚುಕ್ಕೆಗಳು ಬಂದಾಗ ನಿಮಗೆ ದೂರದಿಂದ ನೋಡಿದ್ರೆ ಹಳದಿ ಆತಂಕ ಕಾಣ್ತದೆ ಕಂಪ್ಲೀಟ್. ಆಮೇಲೆ ಆ ಚುಕ್ಕೆಗಳೆಲ್ಲ ಒಂದಾಗಿ ಇಡೀ ಎಲೆನೆ ಹಳದಿಯಾಗಿ ಕಂಪ್ಲೀಟ್ ಒಣಗ್ಬಿಡ್ತದೆ. ಇದು ಕೇವಲ ಎಲೆಗಳಿಗೆ ಮಾತ್ರ ಅಲ್ಲ, ಸೀನಿಯರ್ ಇರುವ ತೋಟದಲ್ಲಿ ನಾವು ನೋಡಿದ್ದೇವೆ, ಅದು ಮೇಲ್ಗಡೆ ಆ ಎಲೆಯ ಪೀತಿಯಲ್ಲಿ ಮೇಲೆ ಬರಬಹುದು, ಇಲ್ಲ ನಿಮ್ಮ ಅಡಿಕೆಗೂ ಕೂಡ, ಹಸಿ ಅಡಿಕೆಗೂ ಕೂಡ ಈ ಚುಕ್ಕೆಗಳು ಬೀಳ್ತವೆ, ಇದು ಇನ್ಫೆಕ್ಟ್ ಮಾಡ್ತದೆ. ಸೊ ಹಾಗಾಗಿ ಆದಷ್ಟು ಈ ಚುಕ್ಕೆಗಳ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಿಮ್ಮ ಸೀಡ್ಲಿಂಗ್ಸ್ ಗಳಲ್ಲಿ ಜಾಸ್ತಿ ನರ್ಸರಿಗಳಲ್ಲೂ ಕಾಣ್ತಾ ಇರ್ತದೆ. ನರ್ಸರಿಗಳಲ್ಲೂ ಕೂಡ ನೀವು ಎಲೆ ಮೇಲೆ ಚುಕ್ಕೆಗಳನ್ನು ನೋಡ್ತಾ ಇರ್ತೀರಿ. ಆದಷ್ಟು ಅಂತ ಚುಕ್ಕೆಗಳನ್ನ ನರ್ಸರಿಗಳಿಂದ ಇದನ್ನು ತಂದ್ಕೊಳ್ಳೋಬೇಡ ನಾವು. ಆದಷ್ಟು ಎಲ್ಲಿ ನರ್ಸರಿಯಲ್ಲಿ ನಿಮಗೆ ಇದೆಯೋ ಬೇರೆ ಕಡೆಯಿಂದ ತರಬೇಕಾದ್ರೆ ಆದಷ್ಟು ಅದನ್ನ ಅವಾಯ್ಡ್ ಮಾಡಬೇಕು. ಅದು ಕೂಡ ಒಂದು ಒಳ್ಳೆ ನಾವು ಗಿಡಗಳನ್ನ ಎಲ್ಲಿ ಅಂದ್ರೆ ಇದು ಬೇರೆ ಬರದೇ ಇಲ್ಲ ಅಂತ ಅಲ್ಲ, ಯಾಕೆಂದ್ರೆ ನೀವು ತಗೊಬಂದಾಗ ಅದು ಸಿಂಪ್ಟಮ್ಸ್ ಕಾಣದೇ ಇರಬಹುದು, ಮತ್ತೆ ನಿಮ್ಮ ತೋಟಕ್ಕೆ ಬಂದಾಗ ಅದು ಸಿಂಪ್ಟಮ್ ಎಕ್ಸ್ಪ್ರೆಷನ್ ಮಾಡಬಹುದು. ಆಗುದಿಲ್ಲ ಅಂತ ಹೇಳಲ್ಲ, ಅದು ನಾನು ತರಬೇಕಾದ್ರೆ ಏನು ಇರ್ಲಿಲ್ಲ, ಈಗ ಆಗಿದೆಯಲ್ಲ ಅಂತ ಹೇಳ್ಬೋದು. ಮತ್ತೆ ಹವೆಯಲ್ಲಿ ಗಾಳಿಯಲ್ಲಿ ಇದ್ದೇ ಇದೆ, ಇದು ಗಾಳಿಯಲ್ಲಿ ಬಂದೇ ಬರ್ತದೆ ಈ ರೋಗಾಣುಗಳು, ಶಿಲೀಂಧ್ರ ಸ್ಪೋರ್ಗಳು ಕಣಗಳಿರ್ತವೆ, ಅದು ಸ್ಪ್ರೆಡ್ ಮಾಡ್ತಾ ಇರ್ತದೆ.
1: ಅಂದ್ರೆ ಗಾಳಿಯಲ್ಲಿ ಹಾರೋದ್ರಿಂದ ಬಹಳ ಇದು ಹರಡುತ್ತೆ ಅಂತ ಹೇಳ್ಬಹುದು.
0: ಗಾಳಿಯ ಮುಖ್ಯ ಏನೇನು ಹರಡೋದು, ಇದು ಮೇಜರ್ ಅಲ್ಲಿಂದ ಹರಡುದು. ಆದ್ರೆ ನಮ್ಮ ಹತ್ರ ಕಂಪ್ಲೀಟ್ ಅದನ್ನ ಎಲಿಮಿನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಸ್ವಲ್ಪ ಮಟ್ಟಿಗೆ ನಾವು ಅದಕ್ಕೆ ಪ್ರಿವೆಂಟಿವ್ ಆಗಿ ಅದನ್ನ ತಡ್ಕೊಳ್ಬೇಕಾಗ್ತದೆ. ಹಾಗೆ ನಾವು ಕೋವಿಡ್ ಟೈಮ್ ಅಲ್ಲಿ ನಾವು ಮಾಸ್ಕ್ ಹಾಕಿ ಅಥವಾ ಕೈಯೆಲ್ಲ ಚೊಕ್ಕ ಮಾಡಿ ಮಾಡ್ತಾ ಇರ್ತಿದ್ವು, ಅದೇ ರೀತಿ ಇದಕ್ಕೂ ಕೂಡ ಆದಷ್ಟು ಸ್ವಚ್ಛತೆಯನ್ನ ನಾವು ಕಾಪಾಡ್ಕೊಳ್ಳಿ. ಎಲ್ಲೆಲ್ಲಿ ರೋಗದ ಗಿಡಗಳಿದ್ದಾವೆ ಅವುಗಳಿಂದ ಬೀಸಾಕ್ಬೋದು, ಸಣ್ಣ ಗಿಡಗಳಿದ್ರೆ ಅವ್ರನ್ನ ನಮ್ಮ ತೋಟದಿಂದ ತಗೋಬರದೇ ಇರೋದು, ಆ ರೀತಿ ಮಾಡ್ಬೇಕು. ರೋಗದ ತೀವ್ರತೆ ಇದ್ದು ಗಿಡಗಳು ಇದ್ರೆ ಒಂದು ಅಥವಾ ಎರಡು ಗಿಡಗಳು ಇದ್ದಾಗ ಆ ಗಿಡಗಳನ್ನೇ ನಾವು ಅಷ್ಟು ತೋಟದಿಂದ ಅದಷ್ಟು ಕಡಿಮೆ ಮಾಡ್ಕೋಬಹುದು.
1: ಅಂದ್ರೆ ಈಗ ಪ್ರಾರಂಭದಲ್ಲಿ ತಾವು ಹೇಳಿದ್ರಿ ಕಂದು ಬಣ್ಣದ ಚುಕ್ಕೆಗಳಿರ್ತವೆ, ಹಳದಿ ಪ್ರಭಾವಳಿ ಇರುತ್ತೆ ಅಂತ.
0: ಹೌದು ಹೌದು.
1: ಆನಂತರ ಹೇಗೆ ಲಕ್ಷಣಗಳು ಮುಂದುವರಿತವೆ ಅಂತೀರ? ಇದು
0: ಮೊದಲು ಎರಡು ಚುಕ್ಕೆ ಬರಬಹುದು, ಆಮೇಲೆ ನಾಲ್ಕು ಆಗ್ತದೆ ಒಂದು ಎಲೆ ಮೇಲೆ, ಹಾಗೆ ಕಂಪ್ಲೀಟ್ ಎಲೆಗಳ ಮೇಲೆ ಜಾಸ್ತಿ ಚುಕ್ಕೆ ಆದಾಗ ಆ ಚುಕ್ಕೆಗಳೆಲ್ಲ ಕೂಡಿಸ್ಬಿಡಿ, ಅದು ಎಲೆಗಳೆಲ್ಲ ಡ್ರೈ ಆಗ್ಬಿಡ್ತದೆ,
1: ಕಂಪ್ಲೀಟ್
0: ಎಲೆಗಳು ಒಣಗಿ ಹೋಗಿ ಆಮೇಲೆ ಆ ಎಡೆ ಬೀಳೋದಿಲ್ಲ, ಪ್ರೀಮೆಚ್ಯೂರ್ ಅಂದ್ರೆ ಒಣಗುವಂತ ಮೊದ್ಲೇ ಒಣಗಿಸ್ಬಿಡ್ತದೆ.
1: ಈ ಅಡಿಕೆ ಎಲೆ ಚುಕ್ಕೆ ರೋಗ ಹೆಚ್ಚಾಗೋದಕ್ಕೆ ಕಾರಣವಾಗುವಂತ ಅಂಶಗಳು ಯಾವ್ಯಾವು ಅಂತೀರಾ?
0: ಒಂದು ಈ ಶಿಲೀಂಧ್ರದಿಂದ ಬರುವಂತದ್ದು, ಇದು ಇದಕ್ಕೆ ಈ ಗಾಳಿ ಮತ್ತೆ ಸ್ವಲ್ಪ ಬಿಸಿಲು ಮತ್ತು ಮಳೆ, ಹೆಚ್ಚು ಹ್ಯುಮಿಡಿಟಿ ಮತ್ತೆ ಈ ಸ್ವಲ್ಪ ಸ್ವಲ್ಪ ಮಧ್ಯೆ ಬಿಸಿಲು ಬಂದಿರ್ತದಲ್ಲ, ಆಗ ಜಾಸ್ತಿ ಆಗದು. ಇದು ಈಗ ಪೈಟೋಪ್ತರಕ್ಕಾದ್ರೆ ಮತ್ತು ಜಾಸ್ತಿ ಕಡಿಮೆ ಇದ್ದ ಸಾಕಾಗತ್ತೆ 20 ಈಗಲೇ. ಇದೊಳಗೆ ಈ ಶಿಲೀಂಧ್ರಕ್ಕೆ ಇವನ್ನು ಸ್ವಲ್ಪ ಜಾಸ್ತಿ ಇದ್ರು ಟೆಂಪರೇಚರ್ 30 ಇದ್ರು ಕೂಡ ಇದು ಸ್ಪ್ರೆಡ್ ಆಗ್ತಾ ಇರ್ತದೆ. ಹಾಗಾಗಿ ಇದಕ್ಕೆ ಒಂದು ಅಂದ್ರೆ ಜಿಟಿ ಜಿಟಿ ಮಳೆ ಬಂದು ಬಿಸಿಲು ಬರ್ತಾ ಇರ್ತದಲ್ಲ,
1: ಹೌದೌದು,
0: ಮತ್ತೆ ಹ್ಯುಮಿಡಿಟಿ ಜಾಸ್ತಿ ಇದ್ದೇ ಇರ್ತದೆ ತೋಟದಲ್ಲಿ ನಮ್ಮಲ್ಲಿ, ಅದು ಪೂರಕ ಆಗಿರ್ತದೆ ಒಂದನೇದಾಗಿ. ಎರಡನೇದಾಗಿ ಇದು ಎಲ್ಲ ಕಡೆ ಬಂದ್ರು ಕೂಡ ಯಾವ ತೋಟದಲ್ಲಿ ಸರಿಯಾಗಿ ನಿರ್ವಹಣೆ ಇಲ್ಲ, ಅಂದ್ರೆ ಬಸಿಗಾಲುವೆ ಇಲ್ಲ, ತೋಟದಲ್ಲಿ ನೀರ್ ನಿಲ್ತದೆ, ಅಲ್ಲಿ ಜಾಸ್ತಿ ಸಿವಿಯರ್ ಆಗ್ತದೆ ಇನ್ಫೆಕ್ಷನ್. ಯಾಕೆ ಹ್ಯುಮಿಡಿಟಿ ಜಾಸ್ತಿ ಇರ್ತದೆ, ಅಲ್ಲಿ ಜಲ್ದಿ ಒಣಗ್ತದೆ ಎಲ್ಲ ಎಲೆಗಳು ಜಲ್ದಿ ಒಣಗಿ, ಮತ್ತೆ ಸರಿಯಾಗಿ ನಿರ್ವಹಣೆ ಇದ್ರೆ ತೋಟದಲ್ಲಿ ನೀರು ಬಸಿದು ಹೋಗೋದು ಕಾಲವೇ ಇದೆ, ಪೊಟ್ಯಾಶ್ ಮತ್ತೆ ಇದೆಲ್ಲ ಸರಿಯಾಗಿ ನಿರ್ವಹಣೆಯನ್ನು ಮಾಡಿದ್ದಾರೆ ಪೋಷಕಾಂಶ ಮತ್ತೆ ನೀರಿಂದ, ಆ ತೋಟದಲ್ಲಿ ಬಂದ್ರು ಕೂಡ ಒಂದು ಎರಡು ಎಲೆಗಳಿಗೆ ಸ್ವಲ್ಪ ಬದಿಗೆ ಕೆಳಗಡೆ ಬರಬಹುದು, ಆದ್ರೆ ಅದಷ್ಟು ಸಿವಿಯರ್ ಆಗೋದಿಲ್ಲ.
1: ಅಂದ್ರೆ ನಾವು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಾ?
0: ಹೌದು, ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಲೇಬೇಕು. ಯಾಕೆ ಅಂತಂದ್ರೆ ಮೊದಲು ಏನಾಗಿತ್ತು, ಇದ್ರು ಕೂಡ ನಾವೇನು ಮಾಡಬಹುದು, ಈ ಶಿಲೀಂಧ್ರ ಪಿಲೋಸ್ಟಿಕ್ ಮತ್ತೆ ಇದಾಗಿತ್ತು ಕಲೆಕ್ಟರ್ ಐಟಮ್, ಈ ಒಂದು ಶಿಲೀಂಧ್ರ ಅಷ್ಟೊಂದು ಸ್ಪ್ರೆಡ್ ಆಗ್ತಾ ಇರ್ಲಿಲ್ಲ ಆವಾಗ ಇರ್ಲಿಲ್ಲ, ಈಗ ಜಾಸ್ತಿ ಎಲ್ಲ ಕಡೆ ಹರಡ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾವು ಪ್ರಿವೆನ್ಷನ್ ತಗೊಳ್ಳಬೇಕು, ನಮ್ಗೆ ಉಳಿಸ್ಕೊಳ್ಬೇಕು ಬೆಳೆಯನ್ನ, ಪ್ರಿವೆನ್ಷನ್ ತಗೊಳ್ಬೇಕು. ಪ್ರಿವೆನ್ಷನ್ ಅನ್ನು ತಗೊಳ್ಬೇಕಾದ ಹೇಳಿದ್ದು ಅಂತಂದ್ರೆ ಮೊದಲನೇದಾಗಿ ಎಲ್ಲಿ ಬಂದಿರ್ತದೋ ಕಾಣ್ತದೋ ನಿಮಗೆ ಈ ರೀತಿಯ ಲಕ್ಷಣಗಳು ಇದ್ದ ತೋಟದಲ್ಲಿ ನೀವು ಬೋರ್ಡೋ ಹೊಡಿಬೇಕಾದ್ರೆ ಅದನ್ನ ಎಲೆಗಳಿಗೂ ಹೊಡ್ಕೊಳ್ಬೇಕು, ಬೋರ್ಡೋ ಮಿಕ್ಸ್ಚರ್ ನ ಸ್ಪ್ರೇ ಮಾಡಬೇಕಾದ್ರೆ ಎಲೆಗಳಿಗೂ ಹೊಡ್ಕೊಳ್ಬೇಕು. ಆಮೇಲೆ ಬೋರ್ಡೋ ಮಿಕ್ಸ್ಚರ್ ಹೊಡೆದ ನಂತರ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಯಾವ ರೀತಿಯ ಚುಕ್ಕೆಗಳು ನೀವು ಕಾಣಬಹುದು ಬರ್ತಾ ಇರ್ತವೆ ಸ್ಲೋಲಿ, ಆ ಟೈಮ್ ಅಲ್ಲಿ ನೀವು ಈ ಪ್ರೊಫಿಕನಾಜೋಲ್ ಅಂತ ಹೇಳಿ ಬರ್ತದೆ ಟಿಲ್ಟ್ ಅಂತ ಹೇಳಿ, ಅದು 1 ml/L ನೀರಿಗೆ ಹಾಕಿ ಒಂದ್ಸಲ ಸ್ಪ್ರೇ ಮಾಡ್ಕೊಂಡ್ರೆ ಅದು ಸಿಸ್ಟಮಿಕ್ ಫಂಗಿಸೈಡ್ ಇದು, ಅಂದ್ರೆ

0: ಅಂತರ್ವ್ಯಾಪಿ ಶಿಲೀಂಧ್ರನಾಶಕ, ಇದು ಕ್ಯೂರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಅದನ್ನು ಒಂದು ಸ್ಪ್ರೇ ಕೊಟ್ಟುಕೊಂಡ್ರೆ ಮತ್ತೆ ಒಂದು 25 ದಿನ ಬಿಟ್ಟು ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತಿದೆ, ಶಿಲೀಂಧ್ರನಾಶಕ ಬರ್ತದೆ, ಪ್ರೊಪಿನೆಬ್ ಅಂತ ಹೇಳಿ, ಅದನ್ನ ನೀವು ಕೊಟ್ಟುಕೊಂಡ್ರೆ ಡಿಸೆಂಬರ್ವರೆಗೆ ನಿಮಗೆ ಸುಮಾರು ಪ್ರೊಟೆಕ್ಷನ್ ಸಿಗುತ್ತೆ. ಡಿಸೆಂಬರ್ ನಂತರ ಹೆಚ್ಚಾಗಿ ನಮ್ಮಲ್ಲಿ ಫೆಬ್ರವರಿ ಮಾರ್ಚ್ ಎಲ್ಲ ಟೆಂಪರೇಚರ್ ಇರುತ್ತೆ, ಅವಾಗ ಇದ್ರ ಸ್ಪ್ರೆಡ್ ಕಡಿಮೆನೇ ಇರುತ್ತದೆ, ಶಿಲೀಂಧ್ರಗಳ ಸ್ಪ್ರೆಡ್ ಆಗೋದಿಲ್ಲ ಆ ಟೈಮಲ್ಲಿ. ಹಾಗಾಗಿ ಸುಮಾರು ಜನವರಿ ಫೆಬ್ರವರಿವರೆಗೆ ನಾವು ಇದನ್ನು ಪ್ರೊಟೆಕ್ಟ್ ಮಾಡಿಕೊಂಡ್ರೆ, ಇಷ್ಟು ಸ್ಪ್ರೇನ್ ಕೊಟ್ರೆ, ಆಮೇಲೆ ಎಲೆ ಚುಕ್ಕೆ ರೋಗ ಇದ್ರೂ ಕೂಡ ಅಷ್ಟೊಂದು ಹಾನಿಯನ್ನು ಮಾಡೋದಿಲ್ಲ. ನಾವು ಪ್ರಾತ್ಯಕ್ಷಿಕೆಯನ್ನು ಮಾಡಿದ ತೋಟದಲ್ಲೂ ಕೂಡ ರೈತರು ಹೇಳಿದ್ದಾರೆ, ಅವರು ನಾವು ನೋಡ್ತಾ ಇದೀವಿ, ಅಲ್ಲಿ ಮೊದಲು ಬಹಳ ಸಿವಿಯರ್ ಆಗಿತ್ತು, ಈಗ ಇದನ್ನು ನಾವು ಈ ರೀತಿ ಮಾಡ್ತಾ ಬಂದ ಮೇಲೆ ಈಗ ಸ್ವಲ್ಪ ಮಟ್ಟಿಗೆ ಅಂದ್ರೆ ಬರ್ತಾ ಇಲ್ಲ ಅಂತಲ್ಲ, ಮತ್ತೆ ಬರ್ತಾನೆ ಇರ್ತದೆ, ಯಾವಾಗ ಫೇವರೇಬಲ್ ಕಂಡೀಷನ್ ಇದೆ. ಯಾಕೆಂದ್ರೆ ಈ ಒಂದು ರೋಗಾಣುಗಳು ಇದ್ದೇ ಇದ್ದಾವೆ, ನಮ್ಮ ತೋಟದಿಂದ ಕಂಪ್ಲೀಟ್ ಎಲಿಮಿನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ಕಂಪ್ಲೀಟ್ ಇರಾಡಿಕೇಟ್ ಮಾಡೋದು ಕಷ್ಟ, ಹಾಗಾಗಿ ಬರ್ತಾನೆ ಇರುತ್ತೆ. ಸೊ ಆದಷ್ಟು ಅದನ್ನ ನಾವು ಅನುಸರಿಸಿಕೊಂಡ್ರೆ, ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಅತಿ ಮುಖ್ಯ. ಕೇವಲ ಈ ಇದೀಗ ಹೇಳದ್ನಲ್ಲ ನಾನು, ಸ್ಪ್ರೇ ಎನ್ನುವುದು ಒಂದು ಆಸ್ಪೆಕ್ಟ್, ಯಾವ್ದಕ್ಕೆ ಆದಂತ ಯಾವುದೇ ರೋಗಗಳಲ್ಲಿ ನಾವು ಕೀಟಗಳಲ್ಲಿ ಸಸ್ಯಗಳು ಮಜಬೂತ್ ಆಗಿದ್ದು ಮಾತ್ರ ಅದಕ್ಕೆ ಯಾವುದೇ ರೋಗ ಬಂದ್ರು ಕೂಡ ಅದನ್ನ ತಡೆಕೊಳ್ಳುವಂತ ಶಕ್ತಿ ಇರ್ತದೆ, ಇಳುವರಿ ಮೇಲೆ ಇದು ಆಗಬಾರ್ದು ನಮಗೆ ಅಷ್ಟೇ. ರೋಗ ಚಿಹ್ನೆಗಳು ಇದ್ರೂ ತೊಂದರೆ ಇಲ್ಲ, ಆದ್ರೆ ನಮಗೆ ಇಳುವರಿಗೆ ಕಡಿಮೆ ಆಗಬಾರ್ದು. ಅಂತಹ ಒಂದು ಬೇಕು ಅಂತಾದಾಗ ನಾವು ಮಣ್ಣು ಪರೀಕ್ಷೆಯನ್ನ ಮಾಡಿಸಿ ನಾವು ಅದಕ್ಕೆ ಬೇಕಾದಂತಹ ರಸಗೊಬ್ಬರಗಳನ್ನ ಕೊಡ್ಲೇಬೇಕಾಗ್ತದೆ, ಮತ್ತೆ ಮ್ಯಾನ್ಯೂರ್ಸ್ ಗಳನ್ನ, ಎಸ್ಪೆಷಲಿ ಪೊಟ್ಯಾಶಿಯಂ ಕಡಿಮೆ ಇರ್ತದೆ. ನಾವು ನೋಡಿದಂತ ಬಹಳ ತೋಟಗಳಲ್ಲಿ ಅಷ್ಟು ಸಿವಿಯರ್ ಆಗಿರೋದೆಲ್ಲ ಪೊಟ್ಯಾಶ್ ಕಡಿಮೆ ಇದ್ದಲ್ಲಿ ಆ ರೀತಿ ಸಿವಿಯರ್ ಆಗಿ, ಇಲ್ಲಾಂದ್ರೆ ಎಲ್ಲ ಕಡೆ ಇದ್ದರೂ ಇರ್ಬೋದು, ಕೆಲವೊಂದು ತೋಟದಲ್ಲಿ ಪೊಟ್ಯಾಶ್ ಇಲ್ಲ ಅಥವಾ ಬಸಿನೀರು ಗಾಲುವೆ ಇಲ್ಲ ಅಂತ ತೋಟದಲ್ಲಿ ಬಹಳ ಸಿವಿಯರ್ ಆಗಿದೆ. ಹಾಗಾಗಿ ಆದಷ್ಟು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಪೋಷಕಾಂಶ ನಿರ್ವಹಣೆಯನ್ನು ಮಾಡ್ಕೊಳ್ಳೋದು ಉತ್ತಮ. ಒಂದು ಅಂತಂದ್ರೆ ಈಗ ಸುಮಾರು ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ನಮ್ಗೆ ಜಾಸ್ತಿ ಮಳೆ ಬೀಳುವ ಪ್ರದೇಶದಲ್ಲಿ ಮಣ್ಣು ಹುಳಿಯಾಗಿರ್ತದೆ, ಗೊತ್ತಿದೆ. ಇದಕ್ಕೆ ನಾವು ಸುಣ್ಣವನ್ನ ಕೊಟ್ಕೊಳ್ಬೇಕಾಗ್ತದೆ, ಸುಣ್ಣವನ್ನ ಕೊಟ್ಟು ಅದನ್ನ ಮಣ್ಣಿನ ಆಧಾರದ ಮೇಲೆ ಸುಮಾರು 250-500 ಗ್ರಾಮ್ ಬೇಕಾಗ್ಬೋದು ಪ್ರತಿಯೊಂದಕ್ಕೆ. ನಮಗೆ ಮಣ್ಣಿನ ಆ ರಸಸಾರದ ಎಷ್ಟಿದೆ ನಿಮ್ಮ ಮಣ್ಣಿನಲ್ಲಿ ಅಂತ ತಿಳ್ಕೊಂಡು ಅದ್ರ ನಲ್ಲಿ ಹೇಳ್ತಾರೆ. ನಾವು ಸುಣ್ಣವನ್ನು ಕೊಟ್ಕೊಂಡು 2-3 ವಾರ ಬಿಟ್ಟು ಅಕ್ಟೋಬರ್ ತಿಂಗಳಲ್ಲಿ ನಾವು ಈ ಮೊದಲನೇ ಕಂತನ್ನ ಇದನ್ನ ಕೊಡಬಹುದು, ರಸಗೊಬ್ಬರಗಳನ್ನ. ಅದು ಪೊಟ್ಯಾಶು, ರಾಕ್ ಫಾಸ್ಫೇಟ್, ಮತ್ತೆ ಇದು 110 ಗ್ರಾಮ್ ಯೂರಿಯಾ, 110 ಗ್ರಾಮ್ ರಾಕ್ ಫಾಸ್ಫೇಟ್, ಮತ್ತೆ ಪೊಟ್ಯಾಶಿಯಂ, ಇದನ್ನ ಕೊಟ್ಕೊಳ್ಳೋದು ಒಳ್ಳೇದು. ಇದನ್ನ ಕೊಟ್ಟು ಆಮೇಲೆ ಮತ್ತೆ ಡಿಸೆಂಬರ್ ಜನವರಿಯಲ್ಲಿ ಬಹಳ ತೋಟಗಳಲ್ಲಿ ನಾವು ನೋಡಿದ ಹಾಗೆ ಈ ಅಡಿಕೆಯಲ್ಲಿ ನಿಮ್ಗೆ ಗೊತ್ತಿದೆ ಜಿಂಕ್ ಮತ್ತೆ ಬೋರಾನ್ ಕೊರತೆ
1: ಹೆಚ್ಚಾಗಿ.
0: ಅಂತ ನಾವು ಜಿಂಕ್ ಮತ್ತು ಬೋರಾನ್ ಕೂಡ ನಾವು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಅದನ್ನು ಕೊಟ್ಕೋಬೇಕು. ಆಮೇಲೆ ಇದನ್ನ ಕೊಡ್ಬೇಕಾದ್ರೆ ನಾವು ಸುಣ್ಣವನ್ನು ಹಾಕಿ ಸ್ವಲ್ಪ ಹೇಳಿದ ಹಾಗೆ ರಸಗೊಬ್ಬರ ಕೊಡೋ ಮೊದ್ಲು ಕೂಡ ನಾವು ಹಸಿರು ಗೊಬ್ಬರ ಮತ್ತೆ ಗಡ್ಡಿ ಗೊಬ್ಬರ FIM ಅದನ್ನು ಕೊಟ್ಕೊಳ್ಳೇಬೇಕು. ಕೇವಲ ರಸಗೊಬ್ಬರ ಒಂದೇ ಕೊಡ್ತೀವಿ ಅಂತಂದ್ರೆ ಸಾಕೋದಿಲ್ಲ, ನಾವು 12 ಕೆಜಿಯಷ್ಟು ಗಡ್ಡಿ ಗೊಬ್ಬರ ಮತ್ತೆ ಹಸಿರೆಲೆ ಗೊಬ್ಬರಗಳನ್ನ ಅಷ್ಟೇ ಹಾಕೊಂಡು ಅದನ್ನ ಒಂದು ತೋಟಕ್ಕೆ ಮುಚ್ಚಿಗೆಯನ್ನು ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಈ ಇದು ಹೋಗ್ದಾಗ ಮತ್ತೆ ತೇವಾಂಶ ಬ್ಯಾಸಿಗೆಯಲ್ಲಿ ಕಂಪ್ಲೀಟ್ ಮಣ್ಣು ತೇವಾಂಶನೂ ಇರುತ್ತೆ, ಅವಾಗ ನ್ಯೂಟ್ರಿಯಂಟ್ ಅಬ್ಸಾರ್ಪ್ಷನ್ ಆಗ್ತಾ ಇರುತ್ತೆ, ಪೋಷಕಾಂಶಗಳನ್ನ ಹೀರುವಿಕೆ ಹಾಗೆ ನೋಡ್ಕೋಬೇಕು. ಅಷ್ಟು ಮಾಡ್ಕೊಂತ ಮಾಡ್ತಾ ಬಂದ್ರೆ ಮತ್ತೆ ಅಷ್ಟನ್ನು ಮಾಡಿ ನಾವು ನಿರ್ವಹಣಾ ಕ್ರಮ ಹೇಳದ್ನಲ್ಲ ಸ್ಪ್ರೇಯಿಂಗ್ ಇಟ್ಕೊಂಡ್ರೆ ಸಿಂಪರಣೆ ಮಾಡುವುದನ್ನ ಇದನ್ನ ಒಂದು ಹತೋಟಿಯಲ್ಲಿ ಇಟ್ಕೋಬಹುದು. ಯಾಕೆಂತಂದ್ರೆ ಈಗ ಪೂರಕವಾಗಿದೆ, ಈಗ ರೋಗಕ್ಕೆ ಪೂರಕವಾದ ಹವಾಮಾನ ಇದ್ದಾಗ ಮತ್ತೆ ರೋಗಾಣು ಅಷ್ಟೊಂದು ವಿರುಲೆಂಟ್ ಆಗಿದ್ದಾಗ ನಾವು ಅಷ್ಟೊಂದು ಮಾಡ್ಕೊಳ್ಳೇಬೇಕು. ಹಂಗ ಮಾಡ್ಕೊಂಡು ನಾವು ಅದನ್ನ ಈಗ ಸದ್ಯದಲ್ಲಿ ಅದನ್ನ ಹತೋಟಿಯಲ್ಲಿ ಇಟ್ಕೋಬಹುದು. ಆಮೇಲೆ ಹಾಗೆ ಇರ್ತದೆ ಅಂತೇನಿಲ್ಲ, ಸ್ವಲ್ಪ ಮತ್ತೆ ಹವಾಮಾನ ಚೇಂಜ್ ಆದಾಗ ಆಟೋಮೆಟಿಕಲಿ ನಮ್ಮ ಗಿಡಗಳಿಗೆ ನಡ್ಕೊಳ್ಳತಕ್ಕಂತ ಶಕ್ತಿ ಬಂದಿರ್ತದೆ ಅದು. ಆದ್ರೆ ಈಗ ಮಾಡುವಂತ ಸಂದರ್ಭದಲ್ಲಿ ರೋಗ ಉಲ್ಬಣಗೊಳ್ಳದ ಹಾಗೆ ನಾವು ನೋಡ್ಕೊಂಡ್ರೆ ಅಡಿಕೆ ಮರಗಳನ್ನ ಉಳಿಸ್ಕೊಳ್ಳಿಕ್ಕೆ ಇದನ್ನ ಸಹಾಯ ಮಾಡ್ತದೆ.
1: ಅಂದ್ರೆ ಈಗ ಕೊಲಿಡೋಟ್ರೈಕಮು ಮತ್ತೆ ಫಿಲೋಸ್ಟಿಕ್ಟಾ ಅಂತ ತಾವ್ ಹೇಳಿದ್ರಿ, ಈ ಶಿಲೀಂಧ್ರಗಳು ಇವು ಎಲ್ಲಿ ಆಶ್ರಯ ಪಡಿತವೆ ಅಂತೀರಾ?
0: ಇವು ಇದ್ರೊಳಗೆ ಇರ್ಬಹುದು ಅಥವಾ ಕೆಳಗಡೆ ಬಿದ್ದಿರ್ತಕ್ಕ ಒಣಗಿದ ಮೇಲೂ ಕೂಡ ಇದು ಸುಪ್ತ ಸ್ಥಿತಿಯಲ್ಲಿ ಇದ್ದೇ ಇರ್ತದೆ. ಆಮೇಲೆ ಈ ಕಾಡಿನಲ್ಲಿ ಇರತಕ್ಕಂಥ ಬೇರೆ ಬೇರೆ ಬೆಳೆಗಳಲ್ಲೂ ನೀವು ನೋಡಿರ್ತೀರ, ಎಲೆಗಳ ಮೇಲೆಲ್ಲ ಚುಕ್ಕೆಗಳು ಇರ್ತದೆ, ಅಲ್ಲೂ ಕೂಡ ಇರಬಹುದು. ಇದು ಎಲ್ಲ ಕಡೆ ಇರ್ತದೆ, ಈ ಎಲೆ ಚುಕ್ಕೆ ಬರತಕ್ಕಂಥ ಶಿಲೀಂಧ್ರಗಳು ಬಹಳಷ್ಟು ಇದ ಮೇಲೆಲ್ಲ ಸ್ವಾಭಾವಿಕವಾಗಿರ್ತದೆ, ಇದೇ ಇರ್ತದೆ, ಕಳೆಗಳ ಮೇಲೂ ಇರ್ತದೆ.

0: ಇರುದಿಲ್ಲ ಅಂತಲ್ಲ, ಕಡೆಗಳ ಮೇಲೂ ಇರ್ಬೋದು. ಅದು ಹೇಳದ್ನಲ್ಲ, ಎಲ್ಲಿ ಚುಕ್ಕೆಗಳು ಎಲ್ಲ ಕಡೆ ಸರ್ವೈವ್ ಆಗಿರುತ್ತದೆ ಇದು ನಾವು ಇರ್ದಾಗ. ಈಗ ಅದೇ ವಾರ್ಷಿಕ ಬೆಳೆಗಳಲ್ಲಾದ್ರೆ ಒಮ್ಮೆ ಬಂದಾಗ ನಾವು ಅದನ್ನ ಕಟ್ ಬಿಡ್ತೀವಿ ಕಂಪ್ಲೀಟ್. ಅದನ್ನ ಅಲ್ಲಿ ಆ ಗದ್ದೆಯಿಂದ ನಾವು ಬಿಟ್ಟು ಬೇರೆ ಬೆಳೆಯನ್ನು ಬೆಳೆದಿರ್ತೀವಿ ಅಥವಾ ಅದನ್ನ ಅಲ್ಲಿ ಸುಟ್ಟು ಹಾಕಿರ್ತೀವಿ. ಸೊ ಅದರಿಂದ ಕಂಪ್ಲೀಟ್ ಎಲಿಮಿನೇಟ್ ಮಾಡಬಹುದು. ಆದ್ರೆ ನಮ್ಮ ತೋಟದ ಬೆಳೆಗಳಲ್ಲಿ ಅಡಿಕೆ ತೆಂಗು ಇಂತಹ ಬೆಳೆಗಳಲ್ಲಿ ವಾರ್ಷಿಕ ಬೆಳೆ ಇದು ಫುಲ್ ಬೆಳೆ ಇರ್ತದಲ್ಲ, ಇಲ್ಲಿ ಒಮ್ಮೆ ಫಂಗಸ್ ಸೆಬ್ಡಿಶ್ ಆಗಿದೆ ಅಂತಂದ್ರೆ ಅದನ್ನ ಕಂಪ್ಲೀಟ್ ಇರಾಡಿಕೇಟ್ ಮಾಡೋದು ಕಷ್ಟ, ತೆಗೆದು ಹಾಕೋದು ಕಷ್ಟ ಇದ್ದೇ ಇರ್ತದೆ. ಇದನ್ನ ಆ ಟೈಮಲ್ಲಿ ನಿರ್ವಹಣೆ ಮಾಡಿ ಮತ್ತೆ ಮರಕ್ಕೆ ಬೇಕಾದ ಪೋಷಕಾಂಶಗಳನ್ನ ಕೊಟ್ಟು ಮತ್ತೆ ಮಣ್ಣಿಗೆ ಟ್ರೈಕೋಡರ್ಮವನ್ನ ಕೊಡ್ತಾ ಹೋಗ್ಬೇಕು ಆದಷ್ಟು. ಯಾಕೆ ಅಂತಂದ್ರೆ ಕೆಳಗಡೆ ಬಿದ್ದಿರತಕ್ಕಂತ ಎಲೆಗಳಿರ್ಬೋದು ಮಣ್ಣಿನಲ್ಲೂ ಕೂಡ ಇದು ಸರ್ವೆ ಆಗಿರ್ತದೆ, ಮಣ್ಣಿನ ಮೇಲ್ಗಡೆ ಇದ್ರೂ ಇದ್ದೇ ಇರ್ತದೆ. ಸೊ ಆದ್ರೆ ಈ ಟ್ರೈಕೋಡರ್ಮ ಹಾಕಿದ್ರಿಂದ ಮಲ್ಟಿಪ್ಲೈ ಆದ್ರೆ ಟ್ರೈಕೋಡರ್ಮ ನಮ್ಮ ಮಣ್ಣಿನಲ್ಲಿ ಮಾಡ್ತಾ ಬಂದ್ರೆ ಇದನ್ನ ಕಡಿಮೆ ಮಾಡ್ಕೋಬಹುದು, ಇದ್ರ ರೋಗಾಣುಗಳ ಸಂಖ್ಯೆಯನ್ನ ವೃದ್ಧಿ ಆಗೋದನ್ನ ಕಡಿಮೆ ಮಾಡ್ತದೆ. ಸೊ ಹಾಗಾಗಿ ಮಣ್ಣಿಗೂ ಕೂಡ ನಾವು ಈಗ ಗಡ್ಡಿ ಗೊಬ್ಬರ ಹಾಕುವಂತ ಟೈಮಲ್ಲಿ ನೀವು ಬೇವಿನ ಹಿಂಡಿ ಹಾಕಿದ್ರು ಕೊಚ್ಚೊಳ್ಳೋದು, ಬೇವಿನ ಹಿಂಡಿಯಲ್ಲಿ ನೀವು ಮಲ್ಟಿಪ್ಲೈ ಮಾಡಿ ಟ್ರೈಕೋಡರ್ಮ ಅನ್ನ ಮಲ್ಟಿಪ್ಲೈ ಮಾಡಿ ಅದನ್ನ ಸುಮಾರು ಒಂದು 2 ಕೆಜಿ 3 ಕೆಜಿ ಅಷ್ಟು ನೀವು ಪ್ರತಿ ಮರಕ್ಕೆ ಬುಡದಲ್ಲಿ ಹಾಕಿದ್ರೆ ಅದು ಕೂಡ ಒಂದು ಒಳ್ಳೆಯ ಪರಿಣಾಮ ಕೊಡ್ತದೆ. ಸೊ ಹಾಗಾಗಿ ಇದೊಂದು ಸಮಗ್ರ ನಿರ್ವಹಣಾ ಪದ್ಧತಿಯನ್ನು ಉಪಯೋಗಿಸಬೇಕು. ಎಲ್ಲಿ ಆಗಿದೆಯೋ ಕೇವಲ ಒಂದು ಸ್ಪ್ರೇ ಅಂತ ಹೇಳ್ಬಿಟ್ಟಿದ್ದೀನಿ ನಾನು, ಸ್ಪ್ರೇ ಒಂದೇ ಮಾಡ್ತಾ ಇದ್ರೆ ಪ್ರಯೋಜನ ಆಗೋದಿಲ್ಲ. ಆ ತೋಟದ ಒಂದು ನೋಡಿಕೊಂಡು ಎಲ್ಲಿ ಬಸಿಗಾಲುವೆ ಸರಿ ಇಲ್ಲ ಅಂತಂದ್ರೆ ಬಸಿಗಾಲುವೆಯನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕು. ಮತ್ತೆ ಪೋಷಕಾಂಶಗಳನ್ನ ಆದಷ್ಟು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಯಾವ್ಯಾವ ಪೋಷಕಾಂಶ ಕಡಿಮೆ ಇದಾವೆ ಎಲ್ಲಿ ಹೇಗಿದೆ ಅಂತ ಹೇಳಿ ನೋಡಿ ಅದು ಟೈಮ್ಲಿ ಆಪರೇಷನ್ ಮಾಡ್ಕೊಂಡ್ರೆ ಕಡಿಮೆ ನಾವು ಒಂದು ನಿರ್ವಹಣೆಯನ್ನ ಮಾಡಬಹುದು.
1: ಅಂದ್ರೆ ಈಗ ಸತ್ವಿನ ಸಲ್ಫೇಟು ಮತ್ತೆ ಬೋರಾಕ್ಸ್ ಅಂತ ತಾವ್ ಹೇಳಿದ್ರಿ,
0: ಹೌದು,
1: ಎಷ್ಟು ಪ್ರಮಾಣದಲ್ಲಿ ಕೊಟ್ರೆ ಒಳ್ಳೇದು ಅಂತೀರಾ?
0: ಅದೇ ಆಕ್ಚುಲಿ ಇದನ್ನ ಎಲ್ಲಿ ನಿಮ್ಮ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಎಲ್ಲಿ ಮಣ್ಣಿನ ಪರೀಕ್ಷೆ ಇದ್ದು ಸತು ಮತ್ತು ಅಥವಾ ಇದು ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಗೊತ್ತಾಗ್ತದೆ. ಅಂತ ತೋಟಗಳಲ್ಲಿ ಎಲ್ಲಿ ಕಡಿಮೆ ಇದೆಯೋ ಅದಕ್ಕೆ ಒಂದು ಮ್ಯಾಕ್ಸಿಮಮ್ 15 ಗ್ರಾಮ್ ಅಷ್ಟೇ ಬೋರಾಕ್ಸ್ ಬೇಕಾಗಿರೋದು, 15-20 ಗ್ರಾಮ್ ಬೇಕಾಗ್ತದೆ ಅಷ್ಟೇ ಮ್ಯಾಕ್ಸಿಮಮ್, ಜಾಸ್ತಿ ಹಾಕಬಾರ್ದು. ಯಾಕೆಂದ್ರೆ ಇದು ಲಘು ಪೋಷಕಾಂಶಗಳು, ಹಾಗಾಗಿ ಅದನ್ನ ಜಾಸ್ತಿ ಹಾಕಿದ್ರೆ ಅದು ಟಾಕ್ಸಿಕ್ ಆಗ್ಬಿಡ್ತದೆ. ಅದನ್ನ ಕಂಟಿನ್ಯೂಸ್ ಹಾಕ್ಬೇಕು ಅಂತ ಇಲ್ಲ, ಮತ್ತೆ ಒಮ್ಮೆ ಕೊಟ್ರೆ ಸಾಕು. ಆ ಟೈಮಲ್ಲಿ ನಿಮ್ಮ ತೋಟದಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಇದೆ ತೋಟಕ್ಕೆ, ನಿಮ್ಮ ತೋಟದಲ್ಲಿ ಆ ರೀತಿಯ ಪ್ರಾಬ್ಲಮ್ ಇದ್ರೆ ನೀವು ಸರಿಯಾಗಿ ಹಸಿರೆಲೆ ಗೊಬ್ಬರ ಇದನ್ನೆಲ್ಲ ಕೊಡ್ತಾ ಇದ್ದಿದ್ದ ತೋಟದಲ್ಲಿ ಅಥವಾ ಈ ವರ್ಮಿ ಕಾಂಪೋಸ್ಟ್ ಎಲ್ಲ ಹಾಕಿ ಕರೆಕ್ಟ್ ಆಗಿ ಸಾವಯವ ಗೊಬ್ಬರ ಕರೆಕ್ಟ್ ಆಗಿ ಕೊಡ್ತಾ ಇದ್ದಿದ್ರೆ ಅಂತ ಪೋಟಗಳಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ.
1: ಹೌದೌದು,
0: ಬೋರಾಕ್ಸ್ ಇದು. ಆದ್ರೆ ಈಗ ಇತ್ತಿತ್ತಲಾಗಿ ಏನಾಗಿದೆ, ನಮಗೆ ಸಾವಯವ ಗೊಬ್ಬರಗಳನ್ನ ಮನೆಯಲ್ಲಿ ಮಾಡೋದಿಲ್ಲ.
1: ಹೌದೌದೌದು,
0: ಬೇರೆ ಕಡೆಯಿಂದ ತರಿಸಿ ಹಾಕ್ತಾರೆ, ಅದು ಅವರಿಗೆ ಕರೆಕ್ಟ್ ಆಗಿ ಇನಫ್ ಕ್ವಾಂಟಿಟಿ ಕೊಡ್ಲಿಕ್ಕೆ ಆಗೋದಿಲ್ಲ ಹಸಿರೆಲೆ ಗೊಬ್ಬರಗಳನ್ನೆಲ್ಲ ನಮಗೆ. ಸೊ ಹಾಗಾಗಿ ಈ ರೀತಿಯ ಕೊರತೆಗಳು ಬೋರಾನು ಮತ್ತೆ ಈ ಜಿಂಕ್ ಕೊರತೆಗಳೆಲ್ಲ ಕಂಡು ಬರ್ತಾ ಇದೆ. ಆದ್ರೆ ಅದಕ್ಕೆ ಅದೇ ಹೇಳದ್ನಲ್ಲ, ಅದು ಬಹಳ ಕಡಿಮೆ ಕ್ವಾಂಟಿಟಿಯಲ್ಲಿ ಬೇಕು.
1: ಹೌದೌದು, ಗ್ರಾಮ್ ಲೆಕ್ಕದಲ್ಲಿ.
0: ಹೌದು, ಗ್ರಾಮ್ ಲೆಕ್ಕದಲ್ಲಿ ಹೇಳದ್ನಲ್ಲ, 20 ಗ್ರಾಮ್ ಅಷ್ಟು ಮ್ಯಾಕ್ಸಿಮಮ್ ಅದು ಸಿಂಪ್ಟಮ್ ಇರುತ್ತೆ ಇದಕ್ಕೆ. ಇಲ್ಲ ಅಂದ್ರೆ ಜನರಲ್ ಆಗಿ ಹಾಕೋದಾದ್ರೆ 5-10 ಗ್ರಾಮ್ ಸಾಕು. ನಮ್ಮಲ್ಲಿ 1-2 ಮರಕ್ಕೆ ಎಲ್ಲೋ ಬರ್ತಾ ಇದೆ ಅಂತಂದ್ರೆ 5-10 ಗ್ರಾಮ್ ಸಾಕು ಬೋರಾಕ್ಸ್ ಅಷ್ಟೇ.
1: ಸತು ಆದ್ರೆ ಹೆಚ್ಚು ಹಾಕ್ಬೋದು ಅಂತೀರಾ?
0: ಸತು ಆದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಆದ್ರೆ ಸತುವಿನ ಇದ್ರ ಪ್ರಕಾರ ಸ್ವಲ್ಪ ಜಾಸ್ತಿ ಇದು ಮಾಡ್ತಾರೆ, 50 ಗ್ರಾಮ್ಸ್ ಅಷ್ಟು ಬರ್ತದೆ.
1: 50 ಗ್ರಾಮ್ ವರೆಗೂ ಹಾಕ್ಬೋದು ನಾವು,
0: ಹಾಕ್ಬೋದು. ಬಟ್ ಅದು ಎಲ್ಲಿ ಜಾಸ್ತಿ ಪ್ರಾಬ್ಲಮ್ ಇದೆ ಅದಕ್ಕೆ ಹಾಕ್ಬೇಕು, ಅದು ಯಾವ್ದಾದ್ರು ಅಷ್ಟೇ ಎಲ್ಲಿ ಸತುವಿನ ಕೊರತೆ ಕಂಡ್ರೆ ಬಂದ ಮಾತ್ರ ಹಾಕಿ, ಇಲ್ಲಾಂದ್ರೆ ಬೇಕು ಅಂತಿಲ್ಲ. ನೀವು ಉಳಿದಿದ್ದನ್ನ ಕೊಟ್ಟಿರ್ತೀರಲ್ಲ ಅದರೊಳಗೆ ಆಗಿರ್ತದೆ, ತೊಂದರೆ ಆಗೋದಿಲ್ಲ.
1: ಅಂದ್ರೆ
0: ಆದಷ್ಟು ಅದಕ್ಕೆ ಮಣ್ಣಿನ ಪರೀಕ್ಷೆ ಮಾಡಿಸಿ ಅದನ್ನ ಹಾಕಿದ್ರೆ ಒಳ್ಳೇದು ಎಲ್ಲ ಕೊಡೋದು.
1: ಅಂದ್ರೆ ಒಟ್ಟಾರೆ ತೋಟದ ನಿರ್ವಹಣೆ ಈ ಅಡಿಕೆ ಎಲೆ ಚುಕ್ಕೆ ರೋಗದ ನಿರ್ವಹಣೆಗೆ ಬಹಳ ಮುಖ್ಯ.
0: ನಿರ್ವಹಣೆ ಸರಿಯಾಗಿ ತೋಟದ ಕಂಪ್ಲೀಟ್ ನಿರ್ವಹಣೆ ಮಾಡ್ಕೋಬೇಕು, ನಮಗೆ ರೋಗವನ್ನು ಒಂದು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ.
1: ಮತ್ತೆ ಸಾಮೂಹಿಕವಾಗಿ ಮಾಡ್ಬೇಕು ಎಲ್ಲ ರೈತರು ಕೂಡ,
0: ಹಾಗೆ ಮಾಡ್ಕೊಂಡ್ರೆ ಬೆಸ್ಟ್ ಚೆನ್ನಾಗಿ ಇರುತ್ತೆ. ಇಲ್ಲ ಯಾಕೆಂತಂದ್ರೆ ಇದು ಈಗ ಒಂದು ತೋಟದಲ್ಲಿ ಪಕ್ಕದ ತೋಟದಲ್ಲಿ ಮಾಡ್ತಾನೆ ಇಲ್ಲ, ನಿಮಗೆ ಆವಾಗ ಜಾಸ್ತಿ ಶ್ರಮ ವಹಿಸಬೇಕಾಗ್ತದೆ. ನಿಮ್ಮ ಒಂದು ತೋಟದಲ್ಲಿ ಮಾಡೋದಾದ್ರೆ ಮತ್ತೊಬ್ಬನು ಮಾಡೇ ಇಲ್ಲ ಅಂತಂದ್ರೆ ಅಲ್ಲಿಂದ ಬರ್ತಾನೆ ಇರ್ತದಲ್ಲ, ಮತ್ತೆ ರೋಗಾಣುಗಳು ಬರ್ತಾನೆ ಇರ್ತವೆ ಹತ್ರ ಇದ್ದೆ. ಸೊ ಹಾಗಾಗಿ ಆದಷ್ಟು ಸಾಮೂಹಿಕವಾಗಿ ಮಾಡ್ಕೊಂಡ್ರೆ ಒಳ್ಳೇದು, ಸಾಮೂಹಿಕವಾಗಿ ನಿರ್ವಹಣೆ ಮಾಡ್ಕೊಳ್ಳಿ. ಬೇರೆ ತೋಟದಿಂದ ಆದಷ್ಟು ಗಿಡಗಳನ್ನೆಲ್ಲ ಎಲ್ಲಿ ರೋಗ ಜಾಸ್ತಿ ಇದೆಯೋ ಅಂತ ತೋಟದ್ದೆಲ್ಲ ನಿರ್ವಹಣೆ ತರಿಸ್ಬೇಡ. ಆ ರೀತಿ ಗಿಡಗಳನ್ನೆಲ್ಲ ತಂದು ಈಗಂತೂ ಬಳಕಡೆ ಗಿಡಗಳೆಲ್ಲ ಬರ್ತಾ ಇರ್ತವೆ,
1: ಹೌದು,
0: ನಡ್ತಾ ಇರ್ತಾರೆ. ಆಮೇಲೆ ಗದ್ದೆ ಜಾಗದಲ್ಲಿ

0: ತೋಟವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಲ್ಲೆಲ್ಲ ಕರೆಕ್ಟ್ ಆಗಿ ಬಸಿಗಾಲುವೆಯನ್ನ ಮಾಡ್ಕೊಂಡೆ ಮಾಡಬೇಕು. ನಾವು ತೋಟ ನೆಡ್ದ ಹಾಗೆ ಬಹಳಷ್ಟು ಗದ್ದೆಗಳಲ್ಲಿ ಎಲ್ಲಿ ತೋಟ ಆಗಿದೆಯೋ ಅಲ್ಲಿ ಅಂತೂ ಬಹಳಷ್ಟು ಪ್ರಾಬ್ಲಮ್ ಆಗಿದೆ ಇದು. ಯಾಕೆಂತಂದ್ರೆ ಅಲ್ಲಿ ಸರಿಯಾಗಿ ನೀರು ಬಸ್ದೋಗೋದಿಲ್ಲ. ಮೊದಲೇ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಇದ್ದೇ ಇರ್ತದೆ ಗಿಡಗಳಿಗೆ, ಬೇರು ಸರಿಯಾಗಿ ಹೋಗ್ತಾ ಇರೋ, ಯಾಕೆಂತಂದ್ರೆ ಅಂಟು ಮಣ್ಣಾಗಿರ್ತದೆ.
1: ನಿಜ ನಿಜ, ಹೌದು ಹೌದು ಹೌದು,
0: ಅದು ಬೇರು ಬೇರಿನ ಬೆಳವಣಿಗೆ ಸರಿ ಆಗ್ತಾ ಇರೋದಿಲ್ಲ, ಗಿಡಗಳೇ ವೀಕ್ ಇರ್ತವೆ. ಫಸ್ಟ್ ಆಫ್ ಆಲ್ ಅಂತ ತೋಟದಲ್ಲಿ ರೋಗ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದು ತೀವ್ರತೆ ಜಾಸ್ತಿ ಆಗ್ಬಿಡ್ತದೆ. ಸೊ ಹಾಗಾಗಿ ಆದಷ್ಟು ಸಮಗ್ರ ತೋಟದ ನಿರ್ವಹಣೆಯನ್ನ ಮಾಡ್ಕೊಳ್ಬೇಕು. ಓವರ್ಆಲ್
1: ಅದೇ ಬಹಳ ಮುಖ್ಯ ಅಂತೀರ?
0: ಅದೇ ಬಹಳ ಮುಖ್ಯ. ಅದನ್ನ ಮಾಡ್ಕೊಂಡ್ರೆ ಕಂಪ್ಲೀಟ್ ಹೋಗಿರ್ತಾ ಇಲ್ಲ, ಅಟ್ ಲೀಸ್ಟ್ ನಮಗೆ ಒಂದು ರೋಗ ಈಗ ಪೂರಕವಾದಂತಹ ಸಮಯದಲ್ಲಿ ಅದನ್ನ ಹತೋಟಿಯಲ್ಲಿ ಇಟ್ಕೋಬಹುದು.
1: ಸರ್, ನಿಮ್ದು ಫೋನ್ ನಂಬರ್ ಕೊಡ್ಬೋದಾ ರೈತರಿಗೆ?
0: ಕೊಡಿ ಕೊಡಿ, ಯಾರಿಗೆ ಕೊಡಿ ತೊಂದರೆ ಇಲ್ಲ. ನಮ್ಮಲ್ಲಿ ಇವನ್ನು PPCRI ವೆಬ್ಸೈಟ್ ಅಲ್ಲಿ ಸಹಾಯವಾಣಿ ಅಂತಲೂ ಇದೆ, ಅವ್ರಿಗೆ ಕೊಟ್ರೆ ಅವ್ರಿಗೆ ಕೊಡ್ರೆ ಬಹಳ ನಮ್ಮ ಎಲ್ಲ ಸೈಂಟಿಸ್ಟ್ ಗಳಿಂದ ನಂಬರ್ ಕೊಟ್ಟಿದ್ದಾರೆ, ಯಾರಿಗೆ ಕೊಡ್ಬೋದು. ಒಬ್ಬರಿಗೆ ಸಿಕ್ಕಿಲ್ಲ ಅಂತ ಮತ್ತೊಬ್ಬರಿಗೆ ಬಿಡ್ಬೋದು, ಯಾರಿಗೂ ಬಂದು ಕೇಳ್ಬೋದು.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಅಡಿಕೆಯ ಎಲೆ ಚುಕ್ಕೆ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ವಿನಾಯಕ ಹೆಗಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 944-72-45-649. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-72-45-649. ತುಂಬ ಸಂತೋಷ ಡಾಕ್ಟರ್ ವಿನಾಯಕ ಹೆಗಡೆಯವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಅಡಿಕೆ ಎಲೆ ಚುಕ್ಕೆ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್.
3: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾಹ್,
4: ಸಿಕ್ಕಿಬಿದ್ರು.
5: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 24,000 ರೂಪಾಯಿಯಿಂದ 25,000 ರೂಪಾಯಿ, ಅರಬಿಕಾ ಚೆರಿ 13,700 ರೂಪಾಯಿಯಿಂದ 15,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿ, ರೋಬಸ್ಟಾ ಚೆರಿ 10,100 ರೂಪಾಯಿಯಿಂದ 11,000 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಶ್ರೋತೃಗಳೇ, ನಾಳೆ ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಕಾರ್ಯಕ್ರಮ. ವಿಷಯ: ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುತ್ತಾರೆ ಶ್ರೀ ಮೊಹಮ್ಮದ್ ಫರ್ವೇಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ.

0: ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ನಿಧನ ಸುದ್ದಿ. ಕದನೂರು ಕಾಣತಂಡ ದೇವಯ್ಯ ಐಂಡ ಮೋವ ಸಾಸು ಚರ್ಮಣ ಐಂಗ ಇಂದು ಮರಣಪಟ್ಟದು. 46 ಬೈತ್ರ ಕಾಣತಂಡ ಸಾಸು ಚರ್ಮಣ ಐಂಡ ಆಖಿರ ಕಾರ್ಯ ನಾಳೆ ಪೊಲಾಕ 11 ಗಂಟೆಗೆ ಸ್ವಗ್ರಾಮದ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಸುದ್ದಿ ಜೊಂಪೆ. ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. ಆಗಸ್ಟ್ 10ರಂದು ಉತ್ತರ ಭಾರತದ ಟ್ರಿಪ್ ಅನ್ನು ಆಯೋಜಿಸಿದ್ದು, ಕುಶಾಲನಗರದಿಂದ ರಾತ್ರಿ ಹೊರಟು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ವಿಮಾನದಲ್ಲಿ ವಾರಾಣಸಿಗೆ ಬಂದು ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯ, ಮಥುರಾ, ಆಗ್ರಾ ವಿಶ್ವಪ್ರಸಿದ್ಧ ತಾಜ್ಮಹಲ್, ದೆಹಲಿ ಕೆಂಪುಕೋಟೆ ವೀಕ್ಷಣೆ ಮಾಡಿಕೊಂಡು ಆಗಸ್ಟ್ 17ರಂದು ಬೆಂಗಳೂರಿಗೆ ವಾಪಸ್ ಬರುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448071307.

0: ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು ಜಂಪೆನ ವಿವರ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂಗೆ ಎಸ್ಐಆರ್ ಕಾರ್ಯಕ್ರಮ ರಾಜ್ಯಾದ್ಯಂತ ನಡೀತಾ ಇದ್ದು 208 ಮಡಿಕೇರಿ ವಿಧಾನಸಭಾ ಮತಗಟ್ಟೆ ಸಂಖ್ಯೆ 205 ಮತ್ತೆ 206ಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಮೈತ್ರಿ ಹಾಲ್ಲಿ ಮತದಾರರಿಗೆ ತಾರೀಖು 24 ಮತ್ತೆ 25ರಂದು ಕ್ಯಾಂಪ್ ಏರ್ಪಡಿಸಿದ್ದು ಎಸ್ಐಆರ್ ಫಾರ್ಮ್ ತುಂಬಿಕೆ ಬಾಕಿ ಇರೋ ಇದರ ಪ್ರಯೋಜನ ಪಡ್ಕೊಳ್ಳಕ್ಕೆ. ಕುಶಾಲನಗರ ದೊಡ್ಡ ಆಳ್ವಾರ್ಲಿರುವ ವನ್ಯಜೀವಿ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆಯಲ್ಲಿ ತಾರೀಖು 28ರಂದು ವಿಷಪೂರಿತ ಹಾವುಗಳು ಗುರುತಿಸುವಿಕೆ ಮುನ್ನೆಚ್ಚರಿಕೆ ಕ್ರಮಗಳು ಇದರ ಬಗ್ಗೆ ಒಂದು ದಿನದ ತರಬೇತಿನ ಆಯೋಜನೆ ಮಾಡಲಾಗಿದ್ದು ಹಾವು ಹಿಡಿಯುವ ಸಲಕರಣೆಗೆ ಹಾಗೆ ಹಾವು ಬರದಂಗೆ ತಡೆಯೋದು ಸೇರಿದಂಗೆ ಇನ್ನಿತರ ವಿಷಯಗಳನ್ನು ಹಂಚಿಕೊಂಡಿವೆ. ಮೈಸೂರು ಬಿಜಿಎಸ್ ಆಸ್ಪತ್ರೆ ವತಿಯಿಂದ ಆಗಸ್ಟ್ 4ರಂದು ಮಾಯಮುಡಿ ಗ್ರಾಮದ ಸರ್ಕಾರಿ ಶಾಲಾ ಸಭಾವಳಿಯಲ್ಲಿ ಪುಕ್ಕಟೆಯಾಗಿ ಕಣ್ಣಿನ ತಪಾಸಣೆ ಮತ್ತೆ ಅವಶ್ಯಕತೆ ಇರೋಕೆ ಕನ್ನಡಕ ನೀಡುವ ಶಿಬಿರನ ಹೊತ್ತರೆ 10 ಗಂಟೆಯಿಂದ ಹಿಂಬತ್ತು 4 ಗಂಟೆ ಬಿಟ್ಟು ಆಯೋಜನೆ ಮಾಡಲು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ 14ನೇ ಕೊಡವ ಪುಸ್ತಕ ಪತ್ತಾಯ ಕೊಡವ ಅಸೋಸಿಯೇಷನ್ ಅಮ್ಮತ್ತಿ ಒಂಟಿ ಅಂಗಡಿಲಿ ತಾರೀಖು 25ರಂದು ಹೊತ್ತರೆ 10 ಗಂಟೆಗೆ ಅಜಿನಿಕಂಡ ಶ್ರೀ ಮಹೇಶ್ ನಾಚಯ್ಯವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಹುಂಡೈ ಕಾರ್ ಶೋರೂಮ್ ಮಡಿಕೇರಿಯಲ್ಲಿ ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಂಡಿವೆ. ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗೆ ಭಾಗವಹಿಸಕೇಳಿ ಜಿಲ್ಲಾ ಉದ್ಯೋಗ ಅಧಿಕಾರಿಯು ಪ್ರಕಟಣೆ ತಿಳಿಸಲು. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ ಕೂಡುಕುಟ್ಟಲ್ಲಿ ಒಂದು ದಿನದ ಉದ್ಯಮಶೀಲತಾ ತಿಳುವಳಿಕೆ ಶಿಬಿರ ತಾರೀಖು 27ರಂದು ಕೊಯ್ಯೂರು ರಸ್ತೆನ ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತು ಗೌಡರ ಯಾನೆ ಒಕ್ಕಲಿಗರ ಸಂಘ ಶಾಂತಿನಗರ ವಿಟ್ಲ ಬಂಟ್ವಾಳ ಗೌಡ ಮಹಿಳಾ ಘಟಕ ಗೌಡ ಯುವ ವೇದಿಕೆ ಇವರ ಕೂಡುಕೊಟ್ಟಲಿ ಆಟಿಲೊಂದು ದಿನ 2026 ತಾರೀಖು 26 ಐತಾರ ಹೊತ್ತಾರೆ 9:30 ಗಂಟೆಗೆ ಅಕ್ಷಯ ಸಮುದಾಯ ಭವನ ವಿಟ್ಲಲ್ಲಿ ನಡೆದಿದೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕೊಡಮಾಡುವ ಪ್ರತಿಷ್ಠಿತ ಬಿಎಸ್ ಗೋಪಾಲಕೃಷ್ಣ ದತ್ತಿ ಪ್ರಶಸ್ತಿಗೆ ಕೊಡಗು ಜಿಲ್ಲೆನ ಪುರುಷ ಬರಹಗಾರರು ಬರೆದು ಪ್ರಕಟಿಸಿದ ಕನ್ನಡ ಭಾಷಿನ ಕೃತಿಗಳಿಗೆ ಆಹ್ವಾನಿಸಿದ್ದು 2026-27 ಸಾಲಿನ ಪ್ರಶಸ್ತಿ ಪುರಸ್ಕಾರ ಪಡೆಯಕ್ಕೆ ಆಸಕ್ತಿ ಇರುವ ಲೇಖಕರು ರಚಿಸಿದ ಪುಸ್ತಕಗಳ 4 ಪ್ರತಿನ ಅರ್ಜಿಯೊಟ್ಟಿಗೆ ಆಗಸ್ಟ್ 2ರೊಳಗೆ ಕಚೇರಿಗೆ ಕಳಿಸಕ್ಕು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗ ವತಿಯಿಂದ ಇಂದು ಮಡಿಕೇರಿ ಪೇಟೆನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಭವನದಲ್ಲಿ ಸಾಧಕರೊಟ್ಟಿಗೆ ಸಂವಾದ ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ಅರಣ್ಯ ವಲಯದ ಆನೆಕಾಡು ಶಾಖೆನ ಹೊರೂರು ಮೋದೂರು ಅತ್ತೂರು ನಲ್ಲೂರು ಗ್ರಾಮದ ಕುರ್ತಿಕಾಡು ಕಾರೆಕೊಲ್ಲಿ ಮತ್ತಿಕಾಡು ಟಾಟಾ ಕಾಫಿ ಮತ್ತು ಸುತ್ತಮುತ್ತಲ ವ್ಯಾಪ್ತಿನ ಕಾಫಿ ತೋಟಗಳಲ್ಲಿ ಬೀಡುಬಿಟ್ಟಿರುವ ಕಾಡಾನೆಗಳನ್ನು ಕಾಡಿಗೆ ಓಡಿಸುವ ಕಾರ್ಯಾಚರಣೆನ ತಾರೀಖು 25ರಿಂದ 2 ದಿನಗಳ ಕಾಲ ಹಮ್ಮಿಕೊಂಡಿದ್ದು ಈ ಭಾಗದ ರೈತರು ಕಾರ್ಮಿಕರು ಶಾಲಾ ಮಕ್ಕ ಹಿರಿಯ ನಾಗರಿಕರು ವಾಹನ ಓಡಿಸುವ ಎಚ್ಚರಿಕೆಯಿಂದ ಇದ್ದು ಕಾಡಾನೆ ಓಡಿಸಿಕೆ ಇಲಾಖೆಯೊಟ್ಟಿಗೆ ಕೈ ಜೋಡಿಸುವಂಗೆ ಕುಶಾಲನಗರ ವಲಯದ ಅರಣ್ಯ ಅಧಿಕಾರಿಯು ಪ್ರಕಟಣೆ ತಿಳಿಸಲು. ರೋಟರಿ ವುಡ್ ಸಂಸ್ಥೆ ವತಿಯಿಂದ ತಾರೀಖು 26ರಂದು ಕಾರ್ಗಿಲ್ ವಿಜಯ ದಿವಸ್ ಅಂಗವಾಗಿ ಯೋಧ ನಮನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಂದೇ ಹೊತ್ತಾರೆ 10:30 ಗಂಟೆಗೆ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರೆನ್ ಬಿಂದುಮಣಿಯವು ಉದ್ಘಾಟಿಸುವೆ. 2024-25 ಪದವಿ ಡಿಪ್ಲೊಮೋ ಸ್ನಾತಕೋತ್ತರ ಪದವಿ ಪಾಸಾಗಿ 6 ತಿಂಗಳಾದರೂ ಚಾಕರಿ ಇಲ್ಲದೇ ಇರುವ ಮತ್ತು ಹೆಚ್ಚಿಗೆ ವಿದ್ಯಾಭ್ಯಾಸ ಮುಂದುವರಿಸಿಕ್ಕಿರುವ ವಿದ್ಯಾರ್ಥಿಗ ಕರ್ನಾಟಕ ಒನ್ ಗ್ರಾಮ ಒನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಭೇಟಿ ನೀಡಿ ಸೇವಾಸಿನ್ ಪೋರ್ಟಲ್ಲಿ ಅರ್ಜಿನ ಹಾಕಕ್ಕೆ ಜಾಸ್ತಿ ಮಾಹಿತಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಸಂಪರ್ಕಿಸಕ್ಕೆ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆ ವತಿಯಿಂದ ನಾಳೆಯಿಂದ ತಾರೀಖು 30ರವರೆಗೆ ಕಾಲೇಜು ಉಪನ್ಯಾಸಕರಿಗೆ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದಲ್ಲಿ ಮೂಲ ಮತ್ತು ಮುಂದುವರೆದ ತರಬೇತಿನ ಕುಶಾಲನಗರ ಕೊಡವ ಸಮಾಜದಲ್ಲಿ ನಡೆದಿದೆ. ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಮಕ್ಕಳ ದಿನಾಚರಣೆ 2026ರ ಪ್ರಯುಕ್ತ 6ರಿಂದ 18 ವರ್ಷದೊಳಗಿನ ಹೈದೆಗಳಿಗೆ ಹೊಯ್ಸಳ ಮತ್ತು ಗೂಡುಗಳಿಗೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಗೆ ಅರ್ಜಿ ಕರೆದಳು. ಹಾಗೆ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ 5 ವರ್ಷ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೂ ಪ್ರಶಸ್ತಿ ಕೊಡುಗೆ ಅರ್ಜಿ ಕರೆದಳು. ಎಲ್ಲ ದಾಖಲೆಗಳೊಟ್ಟಿಗೆ ತುಂಬಿದ ಅರ್ಜಿನ ಕೊಡುಗೆ ಆಗಸ್ಟ್ 20 ಆಕೆರೆ ದಿನ. ಜಾಸ್ತಿ ಮಾಹಿತಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರನ್ನು ಸಂಪರ್ಕಿಸಕ್ಕೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು.
1: ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು SJRMS ಟ್ರಾವೆಲ್ಸ್ ಕುಶಾಲನಗರ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ ಕುಶಾಲನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ವೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಮಡಿಕೇರಿಯ ಆರ್ಮ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಆರ್ಮ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.

0: ಮ್ಯಾರಥಾನ್ 2026 ತೊಂಬತ್ತು ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್, ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
1: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
0: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
1: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.

0: ಸಿಮ್ಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
3: ನೆಕ್ಸಾ ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
4: ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ?
3: ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
5: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
6: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ ಟೂ ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
7: ಸಮಯ 7:29 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
8: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
9: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
10: ಸುದ್ದಿ ಸಮಾಚಾರ ಓದಿಯನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಕೊಡಗು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ರಾಪಿಯ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಆದ ನೆಲೆ ಸುಂಟಿಕೊಪ್ಪ ಹೋಬಳಿರ 7ನೇ ಹೊಸಕೋಟೆ ಸರ್ಕಾರಿ ಹೈಸ್ಕೂಲ್ ರಾಷ್ಟ್ರೀಯ ಹಸಿರು ಪಡೆ ಪಿಂಯ ಪಾವನಿ ಇಕೋ ಕ್ಲಬ್ರ ಕೂಟಾದ ನೆಲೆ ರಾಷ್ಟ್ರೀಯ ಆವಿಷ್ಕಾರ ಸಪ್ತಾಹ ದಂಡಾರ್ಥ 26 ಇಂಡಮಾರಿಪತ್ ನೀರಿನ ಸಂರಕ್ಷಣೆ ಮೀದ ಜಾಗೃತಿ ಕಾರ್ಯಕ್ರಮ ಏರ್ಪಾಡು ಮಾಡಿ ತಿಂಜತ್ತು. ಕಾರ್ಯಕ್ರಮದಲ್ಲಿ ತಕ್ಕ ಪರಂದ ಭಾರತ್ ಸ್ಕೌಟ್ ಪಿಂಯ ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆರ ಸಾರ್ವಜನಿಕ ಸಂಪರ್ಕಾಧಿಕಾರಿ ಟಿಜೆ ಪ್ರೇಮ್ ಕುಮಾರ್ ಇವು ಮನ್ಷಂಗ ಕೂಡನನ್ನಿಕೆ ಎಲ್ಲಾ ಜೀವಿಯಕ್ಕ ಅಗತ್ಯತೆನ ಪೂರೈಕೆ ಮಾಡೋಕ್ ಮಿನ್ಯತ್ರ ಭವಿಷ್ಯತ್ರ ಬಳಕೆ ಕಾಯಿತು ನೀರಿನ ಉಳಿತ್ಯೋ ಅಭ್ಯಾಸ ಮಾಡಿಚೆಂಗಿ ಜಲ ಸಂರಕ್ಷಣೆ ಸಾಧ್ಯ ಅಪ್ಪ ಈ ದೆಸೆಲು ವೈಜ್ಞಾನಿಕ ಕ್ರಮದಲ್ಲಿ ನೀರಿನ ಸಂರಕ್ಷಣೆಗ ವಿಶೇಷ ಗಮನ ಕೊಡ್ಕೊಂಡು ಒಂದು ಅವು ಅಣಚಿ. ಕನ್ನಡ ಪಿಂಯ ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗತ್ರ ಆದ ನೆಲೆ ಇಂದು ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸಭಾಬಾಡೆಲು ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆದಿತು. ಭಾರತ ಚುನಾವಣಾ ಆಯೋಗತ್ರ ನಿರ್ದೇಶನತ್ರ ಪೋಲೆ ಎಸ್ಐಆರ್ ಕಾರ್ಯಕ್ರಮ ರಾಜ್ಯತ್ರ ಎಲ್ಲಲ್ಲಿ ನಡೆದನುಂಡು. ಇಂಗ್ ಸಂಬಂಧಪಟ್ಟ ನಿಕೆ 208 ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಮತಗಟ್ಟೆ ಸಂಖ್ಯೆ 205 ಪಿಂಯ 206 ಸಂಬಂಧಪಟ್ಟ ನಿಕೆ ಪೊಲೀಸ್ ಮೈತ್ರಿ ಹಾಲ್ ಎಫ್ಎಂಸಿ ಕಾಲೇಜ್ ರೋಡ್ ಇಲ್ಲಿ ಮತದಾರಂಗಕ್ಕೆ ಕ್ಯಾಂಪ್ನ ಏರ್ಪಾಡು ಮಾಡಿತು. ಈ ವ್ಯಾಪ್ತಿಲಿ ಎಸ್ಐಆರ್ ಫಾರ್ಮ್ನ ಭರ್ತಿ ಮಾಡೋಕೆ ಬಾಕಿ ಉಳ್ಳ ಮತದಾರಂಗ ಏರು ಸಂಖ್ಯೆಯಲ್ಲಿ ಕೂಡಿಯಾಡಿತು. ಇಂದ ಪ್ರಯೋಜನ ಪಡೆದವನ್ನ

0: ಕೆ ಕೊಟ್ಟಂಡಿತು. ರೋಟ್ರಿ ವುಡ್ ಸಂಸ್ಥೆರ ಆದನೆಲು ನಾಳಾಂಕ 26 ಕಾರ್ಗಿಲ್ ವಿಜಯ್ ದಿವಸ್ ರಮಾರಿಪತ್ತು ಯೋಧ ನಮನ ಕಾರ್ಯಕ್ರಮ ಏರ್ಪಾಡು ಮಾಡಿತು. ಮಡಿಕೇರಿರ ರೋಟ್ರಿ ಸಭಾಬಾಡೆಲು ನಾಳಾಂಕ 26 ಪೊಲಕ 10:30 ನಡೆಪ ಈ ಕಾರ್ಯಕ್ರಮದನ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎನ್ ಬಿಂದುಮಣಿ ಅವು ಉದ್ಘಾಟನೆ ಮಾಡುವ ಅಲ್ಲತ ಮುಖ್ಯಪಟ್ಟ ಬಿಂದುವ ಕೂಡಿಯಾಡುವುದುಂಡು. ಕರ್ನಾಟಕ ಕೊಡುವ ಸಾಹಿತ್ಯ ಅಕಾಡೆಮಿ ರಾದನೆಲು 14 ಕೊಡುವ ಪುಸ್ತಕ ಪತ್ತಾಯ ಕಾರ್ಯಕ್ರಮ ಕೊಡುವ ಅಸೋಸಿಯೇಷನ್ ಅಮ್ಮತಿ ಉಂಟಿ ಅಂಗಡಿಲು ನಾಳಾಂಕ 25 ಪೊಲಕ 10 ನಡಪ ಕಾರ್ಯಕ್ರಮದ ಮಾರಿಪತ್ತು ಉಮ್ಮತಾಟು ಬೊಳಕಾಟು ಗೆಜ್ಜೆ ತಂಡು ನೃತ್ಯ ಪ್ರದರ್ಶನ ಕೂಡಿ ನಡತುವ ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟ ಬಿಂದುವ ಕೂಡಿ ಆಡುವುದುಂಡು ಎಂದು ಅಕಾಡೆಮಿಯ ರಿಜಿಸ್ಟ್ರಾರವು ಅರಿಚಿಟ್ಟಿತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾದನೆಲು ಮಡಿಕೇರಿಯ ಹುಂಡೈ ಕಾರ್ ಶೋರೂಮ್ಲು ನಾಳೆ ಪೊಲಕ 15 ಮಜ್ಜಣ 1 ಕತನ ನೇರ ಸಂದರ್ಶನ ನಡಪ. ಈ ನೇರ ಸಂದರ್ಶನತ್ತು ಹುಂಡೈ ಕಾರ್ ಶೋರೂಮ್ ಕಾರ ಇಂಗ ತಂಗಡಲ್ಲಿ ಖಾಲಿ ಉಳ್ಳ ಹುದ್ದೆಗೆ ನೇಮಕಾತಿ ಮಾಡಿಯೋದುಂಡು. ಇರಾದೆ ಉಳ್ಳವು ತಂಗಡ ಸ್ವವಿರತ್ರ ಕೂಡ ನೇರ ಸಂದರ್ಶನಕ್ಕೆ ಹಾಜರಾಪನಿಕೆ ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥವು ಅರಿಚಿಟ್ಟಿತು. ಭಾರತ್ ಸ್ಕೌಟ್ಸ್ ಪಿನ್ಯಾ ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆ ರಾದನೆಲು ನಾಳೆಂಜಿ ನಾಳಾಂಕ 30 ಕಾಲೇಜು ಉಪನ್ಯಾಸಕಂಗಕ್ಕೆ ಪಿನ್ಯಾ ಪ್ರೈಮರಿ ಹೈಸ್ಕೂಲ್ ಶಿಕ್ಷಕಂಗಕ್ಕೆ ಜಿಲ್ಲಾ ಮಟ್ಟದಲ್ಲಿ ತರಬೇತಿ ಕಾರ್ಬಾರು ಕುಶಾಲ್ ನಗರ ಕೊಡುವ ಸಮಾಜದ ನಡಪಂದು ಭಾರತ್ ಸ್ಕೌಟ್ ಪಿನ್ಯಾ ಗೈಡ್ಸ್ ಜಿಲ್ಲಾ ಸಂಸ್ಥೆರ ಜಿಲ್ಲಾ ಸಂಘಟಕಗಳಾದ ಯುಸಿ ದಮಯಂತಿ ಇವು ಅರಿಚಿಟ್ಟಿತು. ಮೈಸೂರು ಎಸ್ಎಸ್ಜೆ ಆಸ್ಪತ್ರೆ ರಾದನೆಲು ಆಗಸ್ಟ್ 4 ಮಾಯಮುಡಿ ಗ್ರಾಮದಲ್ಲಿ ಬಣ್ಣೆ ಕಣ್ಣರ ತಪಾಸಣೆ ಪಿನ್ಯ ಅವಶ್ಯಕತೆ ಉಳ್ಳ ಇಂಗಕ್ಕೆ ಬಣ್ಣೆ ಕನ್ನಡಿ ಕೊಡಪ ಶಿಬಿರ ಮಾಯಮುಡಿ ಸರ್ಕಾರಿ ಶಾಲಾ ಸಭಾವಾಡೆಲು ಪೊಲಾಕ 10 ಜಿ 24 ಕತ್ತನೆ ನಡಪ ಸಾರ್ವಜನಿಕಂಗ ಇಂದ ಪ್ರಯೋಜನದಿಂದ ಪಡೆದು ವನ್ನಿಕೆ ಕಟ್ಟಂಡಿತು. ಕುಶಾಲ್ ನಗರತ್ರ ದೊಡ್ಡ ಅಳುವಾರತ್ಲು ಉಳ್ಳ ವನ್ಯಜೀವಿ ಪಶು ವೈದ್ಯಕೀಯ ಸಂಶೋಧನಾ ಸಂಸ್ಥೆಲು ನಾಳಾಂಕ 28 ವಿಷಕೂಡಿನ ಪಾಂಬುಗಳ ಗುರುತು ಮಾಡೋ ಪಿನ್ಯ ಎಚ್ಚರ ಅರ್ತೋ ಕ್ರಮ ಇಂಡ ಮೀದ 1 ತರಬೇತಿನ ಏರ್ಪಾಡು ಮಾಡಿತು. ಅಲ್ಲತೆ ಉರುಗ ತಜ್ಞಂಗ ಪ್ರಾಯೋಗಿಕ ವಿವರಣೆ ಸಲಕರಣೆ ಇಂಡ ಮೀದ ತಂಗಡ ಅನುಭವತ್ನ ಅಣಿಯುವುದುಂಡು. ಇರಾದೆ ಉಳ್ಳ ಸಾರ್ವಜನಿಕಂಗ ಬೊಳೆಕಾರ 8 8 0 5 5 7 7 6 6 ಇಲ್ಲಿ ಸಂಪರ್ಕ ಮಾಡೋಲು. ಆಗಸ್ಟ್ 15 30 ನೆದರ್ಲ್ಯಾಂಡ್ ಪಿನ್ಯಾ ಬೆಲ್ಜಿಯಂಲಿ ನಡಪಕುಳ್ಳ 16 ಆವೃತ್ತಿರ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿ ವಿಶ್ವಕಪ್ರ ಭಾರತೀಯ ಆಮಕ್ಕಳ ತಂಡಕ್ಕೆ ಕೂಡಿಗೇರ ಕ್ರೀಡಾ ಸ್ಕೂಲರ ಕಳಿಕಾರ ಮೋಹಿತ್ ಹೆಚ್ಎನ್ ಆಯ್ಕೆಯಾಯಿತು. ಕಾಳಿಮಡ ಒಕ್ಕಕಾರ ಅಕ್ಟೋಬರ್ 11 ಪೊನ್ನಂಪೇಟೆ ಕೊಡೋ ಸಮಾಜದ ಸಂಬಂಧ ಅಡುಕುವ ಪೈಪೋಟಿನ ಏರ್ಪಾಡು ಮಾಡಿತು. ಪದ್ಧತಿ ಪೋಲ ಇದನ್ನ ಕಿಣ್ಣಮಕ್ಕಕ್ಕೆ ಮಾತ್ರ ಬೆಚ್ಚಿತು. ಇದರಲ್ಲಿ ಕೂಡಿಯಾಡೋಕು ಇರಾದೆ ಉಳ್ಳವು ಪೊನ್ನಂಪೇಟೆ ಕೊಡುವ ಸಮಾಜದರ ಕಚೇರಿಲಿ ಸೆಪ್ಟೆಂಬರ್ 15 ಒಳಿಯ ಪೆದ್ದತನ ನೋಂದಣಿ ಮಾಡಿಯೋಲು. ಅವರ ಮಾಹಿತಿಗೆ 9 5 3 0 8 2 2 8 ಇಲ್ಲಿ ಸಂಪರ್ಕ ಮಾಡೋಲು. ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ನಲ್ಲೂರಲ್ಲಿ ಕಾಯಂ ವೈದ್ಯಂಗ ನೇಮಕಾತಿ ಆಯಿತು. ಸಾರ್ವಜನಿಕಂಗಡ ತಪಾಸಣೆಗೆ ವಾರತ್ತಲು ತಿಂಗಳಾಚೆ ಚೌವಾಚೆ ಬ್ಯಾಳಾಚೆ ಪಿನ್ಯಾಚೆನಿಯಾಚೆ ಲಭ್ಯ ಇಪ್ಪ. ಸಾರ್ವಜನಿಕಂಗ ಇಲಾಖೆ ಸೇವನೆ ಪಡೆದೋಕೆ ಅರಿಚಿಟ್ಟಿತು. ಅವರ ಮಾಹಿತಿಗೆ 9 4 8 3 2 8 4 6 4 ಇಲ್ಲಿ ಸಂಪರ್ಕ ಮಾಡಲು ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಶೈಲಜಾ ಇವು ಅರಿಚಿಟ್ಟಿತು. ಇಲ್ಲಿಗೆ ಇಂದೇತ್ರ ಸುದ್ದಿ ಸಮಾಚಾರ ತಂದತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ.
2: ಆಕಾಶವಾಣಿ ಮಡಿಕೇರಿ, ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
3: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
4: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ನಾಲ್ಕು ರಾಜ್ಯಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಕ್ರಮ. ಸಂಸತ್ತಿನ

0: ಉಭಯ ಸದನಗಳ ಇಂದಿನ ಕಲಾಪಗಳಿಗೂ ಪ್ರತಿಪಕ್ಷಗಳ ಗದ್ದಲ ಅಡ್ಡಿ. ರೊಮೇನಿಯಾ ತಲುಪಿದ ರಾಷ್ಟಪತಿ ದ್ರೌಪದಿ ಮುರ್ಮು, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗೆ ಒತ್ತು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಇಂದು ಚಾಲನೆ, ಭರವಸೆಯೊಂದಿಗೆ ಭಾರತೀಯ ಸ್ಪರ್ಧಿಗಳು ಕಣದಲ್ಲಿ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ನೀಡಿದ್ದ 126 ರನ್ ಗುರಿ ಬೆನ್ನಟ್ಟಿರುವ ಭಾರತ. ವಾರ್ತೆಗಳ ವಿವರ. ನೀಟ್ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ಭಾಗಿಯಾದ ತಪ್ಪಿತಸ್ಥರಿಗೆ ಶೀಘ್ರ ಶಿಕ್ಷೆ ವಿಧಿಸುವ ನಿಟ್ಟನಲ್ಲಿ ದೇಶದ 4 ರಾಜ್ಯಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಪ್ರಕ್ರಿಯೆ ಆರಂಭಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಈ ಕುರಿತು ಘೋಷಿಸಿದ ಕೆಲವೇ ಗಂಟೆಗಳಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾದ ಆರೋಪಿಗಳ ವಿರುದ್ದ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ಅಡಿಯಲ್ಲಿ ಪ್ರಕರಣ ದಾಖಲಿಸಿ ವಿಚಾರಣೆ ನಡೆಸಲಾಗುವುದು. ಬಾಂಬೆ, ಕೋಲ್ಕತಾ, ದೆಹಲಿ ಹಾಗೂ ಮಧ್ಯಪ್ರದೇಶ ಹೈಕೋರ್ಟ್ಗಳ ವ್ಯಾಪ್ತಿಯಲ್ಲಿ ಈ ವಿಶೇಷ ನ್ಯಾಯಾಲಯಗಳನ್ನು ಆದ್ಯತೆಯ ಮೇರೆಗೆ ಸ್ಥಾಪಿಸಲಾಗುತ್ತಿದ್ದು, ಪ್ರಕರಣಗಳ ದೈನಂದಿನ ವಿಚಾರಣೆ ನಡೆಸಿ ಶೀಘ್ರ ವಿಲೇವಾರಿ ಮಾಡಲು ಆಯಾ ರಾಜ್ಯಗಳು ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಶೀಘ್ರವೇ ಅಧಿಕೃತ ಮನವಿ ರವಾನೆಯಾಗಲಿದೆ. ಪ್ರಸ್ತುತ ವಿವಿಧ ಹೈಕೋರ್ಟ್ಗಳಲ್ಲಿ ಬಾಕಿ ಇರುವ 4 ಎಫ್ಐಆರ್ಗಳನ್ನು ಈ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳಿಗೆ ವರ್ಗಾಯಿಸಲಾಗುವುದು. ಈ ನೂತನ ಕಾಯ್ದೆಯಡಿ ತಪ್ಪಿತಸ್ಥರೆಂದು ಸಾಬೀತಾದವರಿಗೆ 5 ವರ್ಷಗಳ ಜೈಲು ಶಿಕ್ಷೆ ಹಾಗೂ 10 ಲಕ್ಷ ದಂಡ ವಿಧಿಸಲು ಅವಕಾಶವಿದೆ. ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯವಲ್ಲ. ಪ್ರಶ್ನೆಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವವರಿಗೆ ತ್ವರಿತ ಮತ್ತು ಕಠಿಣ ಶಿಕ್ಷೆ ವಿಧಿಸಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಘೋಷಿಸಿದ್ದರು. ನೀಟ್ ಮಾತ್ರವಲ್ಲದೆ ಯುಪಿಎಸ್ಸಿ, ಎಸ್ಎಸ್ಸಿ, ಆರ್ಆರ್ಬಿ, ಐಬಿಪಿಎಸ್ ಹಾಗೂ ಎನ್ಟಿಎ ನಡೆಸುವ ಎಲ್ಲಾ ಪ್ರವೇಶ ಮತ್ತು ನೇಮಕಾತಿ ಪರೀಕ್ಷೆಗಳಿಗೂ ಈ ಕ್ರಮ ಅನ್ವಯಿಸಲಿದೆ ಎಂದು ಹೇಳಿದ್ದಾರೆ. ನೀಟ್ ಪರೀಕ್ಷಾ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಪಕ್ಷಗಳು ನಡೆಸಿದ ತೀವ್ರ ಗದ್ದಲ ಮತ್ತು ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಕಲಾಪ ಆರಂಭವಾಗುತ್ತಿದ್ದಂತೆಯೇ ವಿಪಕ್ಷಗಳು ಗದ್ದಲ ಎಬ್ಬಿಸಿದ್ದವು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾತನಾಡಿ, ನೀಟ್ ವಿಚಾರವಾಗಿ ಸರ್ಕಾರ ಚರ್ಚೆಗೆ ಸಿದ್ದವಿದ್ದು, ಪ್ರಧಾನಿ ನರೇಂದ್ರ ಮೋದಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳ ಮೂಲಕ ಕಠಿಣ ಕ್ರಮದ ಭರವಸೆ ನೀಡಿದ್ದಾರೆ ಎಂದರು. ಗೊಂದಲ ಶಮನವಾಗಲಿಲ್ಲ. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿದರು. ಇದನ್ನು ರಾಜಕೀಯ ಪ್ರೇರಿತ ಎಂದು ಖಂಡಿಸಿದ ಸದನದ ನಾಯಕ ಜೆಪಿ ನಡ್ಡಾ, ವಿಪಕ್ಷಗಳಿಗೆ ಚರ್ಚೆ ನಡೆಸುವುದು ಆಸಕ್ತಿಯಿಲ್ಲ ಎಂದು ಆರೋಪಿಸಿದರು. ಉಭಯ ಸದನಗಳಲ್ಲಿ ಪೀಠದ ಮನವಿಗೂ ಸ್ಪಂದಿಸದೆ ಗದ್ದಲ ಮುಂದುವರೆದಿದ್ದರಿಂದ ಕಲಾಪವನ್ನು ಮುಂದೂಡಲಾಯಿತು. ನೀಟ್ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮಾತುಕತೆಗೆ ಬರಬೇಕೆಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮನವಿ ಮಾಡಿದ್ದು, ಎಲ್ಲಾ ವಿಷಯಗಳ ಕುರಿತು ಚರ್ಚಿಸಲು ಸರ್ಕಾರ ಸಿದ್ದವಿದೆ ಎಂದು ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಕಳೆದ 24 ಗಂಟೆಗಳಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಸಂವಾದ ನಡೆಸಲು 4 ಬಾರಿ ಆಹ್ವಾನ ನೀಡಲಾಗಿದೆ ಎಂದರು. ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರ ನಿವಾಸದಲ್ಲಿ ಅಥವಾ ಕಚೇರಿಯಲ್ಲಿ ಮುಕ್ತ ಮನಸ್ಸಿನಿಂದ ಚರ್ಚೆ ನಡೆಸಲು ಸಿದ್ದವಿದ್ದು, ಸಚಿವ ಜೆಪಿ ನಡ್ಡಾ ಹಾಗೂ ತಾವು ಸ್ವತಃ ಭಾಗವಹಿಸುವುದಾಗಿ ತಿಳಿಸಿದರು. ಸಂವಾದವಿಲ್ಲದೆ ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ ಎಂದು ಸಚಿವರು ಪ್ರತಿಪಾದಿಸಿದರು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿರೋಧ ಪಕ್ಷಗಳು ತಮ್ಮ ನಿಲುವನ್ನು ಪದೇ ಪದೇ ಬದಲಾಯಿಸುತ್ತಾ ಚರ್ಚೆಯಿಂದ ನುಣುಚಿಕೊಳ್ಳುತ್ತಿವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ ವಿದ್ಯಾರ್ಥಿಗಳ ಹಿತಾಸಕ್ತಿಗಿಂತ ಬೇರೆ ಯಾವುದೂ ಸರ್ಕಾರಕ್ಕೆ ಮುಖ್ಯವಲ್ಲ ಎಂಬುದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಎಂದರು. 3 ರಾಷ್ಟಗಳ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದು ರೊಮೇನಿಯಾ ರಾಜಧಾನಿ ಬುಖಾರೆಸ್ಟ್ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ರೊಮೇನಿಯಾ ವಿದೇಶಾಂಗ ಸಚಿವೆ ಓನಾ ಸಿಲ್ವಿಯಾ ಟೋಯಿಯು ಬರಮಾಡಿಕೊಂಡರು. ನಾಳೆ ರಾಷ್ಟಪತಿಯವರು ಭಾರತ ರೊಮೇನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು, ಬಳಿಕ ಭಾರತೀಯ ಸಮುದಾಯದವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ವ್ಯಾಪಾರ, ಹೂಡಿಕೆ, ರಕ್ಷಣೆ, ಮಾಹಿತಿ ತಂತ್ರಜ್ಞಾನ, ನವೀಕರಿಸಬಹುದಾದ ಇಂಧನ, ಶಿಕ್ಷಣ, ವಿಜ್ಞಾನ ಹಾಗೂ ನಾವೀನ್ಯತೆ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಈ ಪ್ರವಾಸವು ಭಾರತ ಮತ್ತು ರೊಮೇನಿಯಾ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆಯಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್.

0: ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಅಂತಾರಾಷ್ಟೀಯ ಜಲಮಾರ್ಗಗಳು ಸುರಕ್ಷಿತ ಹಾಗೂ ಮುಕ್ತವಾಗಿರಬೇಕು ಎಂದು ಪ್ರತಿಪಾದಿಸಿರುವ ಭಾರತ ಪಶ್ಚಿಮ ಏಷ್ಯಾದ ಸಂಘರ್ಷಗಳಿಗೆ ಸಂವಾದ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪರಿಹಾರ ಕಂಡುಕೊಳ್ಳುವಂತೆ ಕರೆ ನೀಡಿದೆ. ಮನಿಲಾದಲ್ಲಿ ನಡೆದ 21ನೇ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಮಾತನಾಡಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ನಾವಿಕರು ಹಾಗೂ ನಾಗರಿಕ ಹಡಗುಗಳ ಮೇಲಿನ ದಾಳಿಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ರಾಷ್ಟೀಯ ಪ್ರಸಾರ ದಿನದ ಅಂಗವಾಗಿ ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಅವರು ಕಳೆದ 99 ವರ್ಷಗಳಲ್ಲಿ ಪ್ರಸಾರ ಕ್ಷೇತ್ರ ರೇಡಿಯೋದಿಂದ ಟಿವಿ ಮಾಧ್ಯಮ ಹಾಗೂ ಇದೀಗ ಡಿಜಿಟಲ್ ವೇದಿಕೆಗಳವರೆಗೆ ಗಮನಾರ್ಹ ಬೆಳವಣಿಗೆ ಕಂಡಿದೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯೊಂದಿಗೆ ನಡೆಸಿದ ವಿಶೇಷ ಸಂದರ್ಶನದಲ್ಲಿ ಅವರು ಭಾರತ ಮತ್ತು ವಿದೇಶಗಳಲ್ಲಿ ಇರುವ ಪ್ರೇಕ್ಷಕರಿಗೆ ಮನರಂಜನೆ, ಮಾಹಿತಿ ಹಾಗೂ ಶೈಕ್ಷಣಿಕ ವಿಷಯಗಳನ್ನು ಒದಗಿಸುವ ಕಾರ್ಯವನ್ನು ಪ್ರಸಾರ ಭಾರತಿ ಮುಂದುವರೆಸಲಿದೆ ಎಂದು ತಿಳಿಸಿದರು. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ಎಂಜಿನ್ ವೈಫಲ್ಯ ಅಥವಾ ವಾಹನಗಳು ಕೆಟ್ಟು ನಿಲ್ಲುವಂತಹ ವ್ಯಾಪಕ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ, ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವನ್ನು ವಿವಿಧ ಹಿತಾಸಕ್ತಿದಾರರೊಂದಿಗೆ ಸಮಾಲೋಚನೆ ಹಾಗೂ ತಜ್ಞ ಸಂಸ್ಥೆಗಳ ಪರಿಶೀಲನೆಯ ಬಳಿಕ ಹಂತ ಹಂತವಾಗಿ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. 23ನೇ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋ ನಗರದಲ್ಲಿ ಇಂದು ಚಾಲನೆ ದೊರೆಯಲಿದೆ. 10 ದಿನಗಳ ಕಾಲ ನಡೆಯಲಿರುವ ಈ ಕ್ರೀಡಾ ಮಹೋತ್ಸವದಲ್ಲಿ 74 ದೇಶಗಳ ಅಥ್ಲೀಟ್ಗಳು ಭಾಗವಹಿಸುತ್ತಿದ್ದಾರೆ. ಭಾರತವನ್ನು ಒಲಿಂಪಿಕ್ ಪದಕ ವಿಜೇತರಾದ ನೀರಜ್ ಚೋಪ್ರಾ, ಮೀರಾಬಾಯಿ ಚಾನು ಹಾಗೂ ಲವ್ಲಿನಾ ಬೋರ್ಗೊಹೈನ್ ಪ್ರತಿನಿಧಿಸುತ್ತಿದ್ದಾರೆ. ಉದ್ಘಾಟನಾ ಸಮಾರಂಭಕ್ಕೂ ಮುನ್ನವೇ ಭಾರತಕ್ಕೆ ಶುಭಾರಂಭ ಸಿಕ್ಕಿದ್ದು, ಬಾಕ್ಸಿಂಗ್ನ ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೋರ್ಗೊಹೈನ್ ಬೈ ಪಡೆದು ನೇರವಾಗಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಪದಕವನ್ನು ಖಚಿತಪಡಿಸಿದ್ದಾರೆ. ಜುಲೈ 31ರಂದು ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಕಣಕ್ಕೆ ಇಳಿಯಲಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ಕಳೆದ ಆವೃತ್ತಿಗೆ ಹೋಲಿಸಿದರೆ ಈ ಬಾರಿ ಕ್ರೀಡೆಗಳ ಸಂಖ್ಯೆಯನ್ನು 10ಕ್ಕೆ ಕಡಿತಗೊಳಿಸಲಾಗಿದ್ದು 4 ಕ್ರೀಡಾಂಗಣಗಳಲ್ಲಿ ಪಂದ್ಯಗಳು ನಡೆಯಲಿವೆ. ಅಥ್ಲೆಟಿಕ್ಸ್, ಈಜು, ಬಾಕ್ಸಿಂಗ್, ವೈಟ್ಲಿಫ್ಟಿಂಗ್, ಜೂಡೋ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಪ್ಯಾರಾ ಅಥ್ಲೀಟ್ಗಳು ಒಳಗೊಂಡಂತೆ ಒಟ್ಟು 125 ಸದಸ್ಯರ ಭಾರತೀಯ ನಿಯೋಗ ಭಾಗವಹಿಸುತ್ತಿದೆ. ಕಳೆದ ಬಾರಿ 61 ಪದಕ ಗೆದ್ದ ಭಾರತಕ್ಕೆ ಈ ಬಾರಿ ಕಡಿಮೆ ಕ್ರೀಡಾ ವಿಭಾಗಗಳಿರುವುದರಿಂದ ಹೊಸ ಸವಾಲು ಎದುರಾಗಲಿದೆ. ಮಾನವ ಹಕ್ಕುಗಳನ್ನು ಗೌರವಿಸುವ ಹಾಗೂ ಎಲ್ಲರಲ್ಲೂ ಸಮಾನ ಅವಕಾಶಗಳನ್ನು ಕಲ್ಪಿಸುವ ಸುರಕ್ಷಿತ ಹಾಗೂ ಒಳಗೊಳ್ಳುವಿಕೆ ಕ್ರೀಡಾ ವ್ಯವಸ್ಥೆಯನ್ನು ನಿರ್ಮಿಸುವ ಬದ್ದತೆಯನ್ನು ಭಾರತ ಪುನರುಚ್ಚರಿಸಿದೆ. ವ್ಯವಸ್ಥೆಯನ್ನು ನಿರ್ಮಿಸುವ ಬದ್ದತೆಯನ್ನು ಭಾರತ ಪುನರುಚ್ಚರಿಸಿದ್ದು, ಸ್ಕಾಟ್ಲ್ಯಾಂಡ್ನಲ್ಲಿ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾ ಸಚಿವರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಕಾಮನ್ವೆಲ್ತ್ ಒಕ್ಕೂಟದಾದ್ಯಂತ ಕ್ರೀಡಾ ಆಡಳಿತ, ಕ್ರೀಡಾಪಟುಗಳ ಕಲ್ಯಾಣ ಮತ್ತು ಸಾಂಸ್ಥಿಕ ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ವಿಸ್ತರಿಸುವ ಭಾರತದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಹರಾರಿಯಲ್ಲಿ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ ಮೊದಲನೇ ಪಂದ್ಯದಲ್ಲಿ ಇಂದು ಜಿಂಬಾಬ್ವೆ ನೀಡಿರುವ 126 ರನ್ಗಳ ಸುಲಭ ಗುರಿಯನ್ನು ಭಾರತ ಬೆನ್ನಟ್ಟಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 125 ರನ್ ಗಳಿಸಿತು. ಭಾರತದ ಪರ ಮಯಾಂಕ್ ಯಾದವ್ ಮತ್ತು ಪ್ರಿನ್ಸ್ ಯಾದವ್ ತಲಾ 2 ವಿಕೆಟ್ ಪಡೆದರು. 126 ರನ್ಗಳ ಗುರಿ ಬೆನ್ನಟ್ಟಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 13 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 123 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, 4 ರಾಜ್ಯಗಳಲ್ಲಿ ಫಾಸ್ಟ್ಟ್ರಾಕ್ ನ್ಯಾಯಾಲಯ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಕ್ರಮ. ಸಂಸತ್ತಿನ ಉಭಯ ಸದನಗಳ ಇಂದಿನ ಕಲಾಪಗಳಿಗೂ ಪ್ರತಿಪಕ್ಷಗಳ ಗದ್ದಲ ಅಡ್ಡಿ. ರೊಮೇನಿಯಾ ತಲುಪಿದ ರಾಷ್ಟಪತಿ ದ್ರೌಪದಿ ಮುರ್ಮು, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗೆ ಒತ್ತು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಇಂದು ಚಾಲನೆ, ಭರವಸೆಯೊಂದಿಗೆ ಭಾರತೀಯ ಸ್ಪರ್ಧಿಗಳು ಕಣದಲ್ಲಿ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ನೀಡಿದ 126 ರನ್ ಗುರಿ ಬೆನ್ನಟ್ಟಿರುವ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:25.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ದ್ಬಿಟ್ಟ? ನಮ್ಮಂತ ಅಸಂಘಟಿತ

0: ಕಾರ್ಮಿಕರಿಗೆ ಯಾರ್ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಉಚಿತ ಪಾಠ ಬೋಧನಾ ತರಗತಿಗಳನ್ನು ಬೆಂಗಳೂರಿನ ಕೆಂಪೇಗೌಡ ನಗರ ರಾಮಕೃಷ್ಣ ಮಠ ಬಡಾವಣೆ ಗವಿಪುರ ಸಾಲು ಛತ್ರಗಳ ಎದುರು ಇರುವ ಉದಯ ಭಾನು ಕಲಾಸಂಘ ಆಯೋಜನೆ ಮಾಡಿ ತರಗತಿಗಳನ್ನು ಪ್ರಾರಂಭಿಸಲಾಗ್ತಾ ಇದೆ. ಉಚಿತ ಪಾಠ ಪ್ರವಚನ ತರಗತಿಗಳನ್ನು ಸೆಪ್ಟೆಂಬರ್ 5 ಸಂಜೆ 5 ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಪ್ರಾರಂಭಿಸಲಾಗುವುದು. ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಸಂಘದಿಂದ ನಿಗದಿತ ಪ್ರವೇಶ ಪತ್ರ ನಮೂನೆಯನ್ನು ಪಡೆದುಕೊಂಡು ಇದೇ ಆಗಸ್ಟ್ 31 ಪ್ರವೇಶ ಪಡೆಯಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ಬೆಂಗಳೂರಿನ ಕೆಂಪೇಗೌಡ ನಗರ ರಾಮಕೃಷ್ಣ ಮಠ ಬಡಾವಣೆ ಗವಿಪುರ ಸಾಲು ಛತ್ರಗಳ ಎದುರು ಇರುವ ಉದಯ ಭಾನುಕಲಾ ಸಂಘವನ್ನು ಸಂಪರ್ಕಿಸಬಹುದು. ಮತ್ತಷ್ಟು ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0800-266-0933, ಮತ್ತೊಂದು 0800-266-0183. ಇದುವರೆಗೂ ಪ್ರಕಟಣೆಯನ್ನು ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರ. ಇನ್ನು ಮುಂದೆ ಕೇಳಿ ಅಕ್ಷತಾ ರಾಮನಾಥ್, ಅನುರಾಧ ಭಟ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಪಂಚರಂಗಿ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ಈ ಗೀತೆಗಿದೆ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ

ಇನ್ನೊಂದು ಕೇಳಿ, ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯಕ್ಕೆ ವೀರ್ ಸಮರ್ಥ್ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಒಲವೇ ವಿಸ್ಮಯ ಚಿತ್ರದ ಗೀತೆ ಹಾಡಿದ್ದಾರೆ ಚಿನ್ಮಯ್ ಹಾಗೂ

ಇನ್ನು ಮುಂದೆ ಕೇಳಿ ಕೈಲಾಶ್ ಖೇರ್ ಅವರು ಹಾಡಿರುವಂತಹ ನಾನು ನನ್ನ ಕನಸು ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಇನ್ನು ಹೂವೇನು ದೈನು, ಇನ್ನು ಹುನುವೇನು ದೈನು, ದೈನು ಅನು ದೈನು ಅನುರಿ.
1: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಸಿರಿಗಂಧ ಪ್ರಸಾರವಾಯಿತು. ಆಕಾಶವಾಣಿ ಸಮಯ 8:45 ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಸಮಯ ಸರಿಯಾಗಿ 9:15. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಇದೀಗ ವಿಕಾಸ್ ವಸಿಷ್ಠ ಅವರು ಹಾಡಿರುವಂತಹ ಕೆಲವು ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಯಾಕೋ ಹದಗೆಟ್ಟಿದೆ ಹಾಡು, ಎಂಎಸ್ ಸೀತಾರಾಮಯ್ಯ ಅವರ ಒಂದು ರಚನೆ.

0: This program was brought to you by Akashvani Bengaluru. ಸಮಯ ಸರಿಯಾಗಿ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮನೋರೋಗ ತಜ್ಞರಾದ ಡಾಕ್ಟರ್ ಶಮಾ ಬಿಆರ್ ಇದ್ದಾರೆ. ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಈಗ ಸಾಮಾನ್ಯವಾಗಿ ನಾವು ಆರೋಗ್ಯ ಅಂತಂತಂದ್ರೆ ಬೇರೆ ಬೇರೆ ದೃಷ್ಟಿಯಿಂದ ಯೋಚನೆ ಮಾಡ್ತೀವಿ. ಆರೋಗ್ಯ ಅಂತಂದ್ರೆ ಇಲ್ಲಿ ಮಾನಸಿಕ ಆರೋಗ್ಯ ಕೂಡ ಬಹಳ ಮುಖ್ಯ ಅಂತಂದಾಗ ಮಾತ್ರ ಆರೋಗ್ಯ ಅಂತ ಹೇಳಕ್ ಸಾಧ್ಯ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಮಾನಸಿಕ ರೋಗಿ ಅಥವಾ ಮನೋರೋಗ ಏನೋ ಇದೆ ಇವರಿಗೆ ಅಂತಂದ್ರೆ ಹೇಗೆ ಡಿಫೈನ್ ಮಾಡ್ತೀರಿ?
2: ಈಗ ಒಂದು ದೇಹ ಅಂತಂದಾಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಎರಡು ಭಾಗದಲ್ಲಿ ನೋಡ್ಬೇಕಾಗುತ್ತೆ. ಈಗ ಹೇಗೆ ದೈಹಿಕವಾಗಿನೂ ಕಾಯಿಲೆಗಳು ಬರುತ್ತಲ್ವಾ, ಅದೇ ರೀತಿ ಮಾನಸಿಕವಾಗಿನೂ ಕೂಡ ಕಾಯಿಲೆಗಳು ಬರ್ತವೆ. ಈಗ ಹೇಗೆ ದೈಹಿಕವಾಗಿ ನಾವು ಹೇಳ್ತೇವೆ ಹೆರಿಡಿಟ್ರಿ ಅಥವಾ ಅನುವಂಶೀಯವಾಗಿ ಬರೋ ಕಾಯಿಲೆಗಳು, ಮತ್ತು ಅವರು ಬೆಳೆಯುವ ಪರಿಸರದಲ್ಲಿ ಅವರು ಯಾವ ವಿಚಾರದಲ್ಲಿ ಅವರು ಬೆಳೆದಿರ್ತಾರೆ ಅದರಿಂದ ಕೆಲವು ಕಾಯಿಲೆಗಳು ಬರ್ತವೆ. ಅವರಲ್ಲಿರೋ ರೋಗ ನಿರೋಧಕ ಶಕ್ತಿ ಮೇಲೆ ನಿರ್ಧಾರಿತವಾಗಿ ಕೆಲವು ಕಾಯಿಲೆಗಳು ಬರ್ತವೆ. ಹಾಗೇನೆ ಮಾನಸಿಕ ಕಾಯಿಲೆಗಳು ಸಹ ಜೈವಿಕ ಕಾರಣಗಳು ಅಂದ್ರೆ ಅನುವಂಶೀಯವಾಗಿ ಬಂದಿರೋ ಕೆಲವು ಇದರಿಂದ, ಮತ್ತು ಅವರ ಮನಸ್ಸು ಹೇಗಿದೆ. ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ಬೇರೆ ತರ ಇರುತ್ತೆ. ಸೊ ಅವರು ವೈಯಕ್ತಿಕವಾಗಿ ಅವರ ಮನಸ್ಸು ಹೇಗಿದೆ, ಸ್ಟ್ರಾಂಗ್ ಆಗಿದೆಯಾ ವೀಕ್ ಆಗಿದೆಯಾ ಯಾವ ತರದಲ್ಲಿದೆ, ಮತ್ತು ಅವರು ಯಾವ ತರದ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಬೆಳೆದಿರ್ತಾರೆ, ಯಾವ ತರದ ಜೀವನದಲ್ಲಿ ಅವರಿಗೆ ಬರುತ್ತಿರೋ ಅಹಿತಕರ ಘಟನೆಗಳಿಂದ ಆ ಸಂದರ್ಭಗಳಿಂದ ಅವರಿಗೆ ಆ ಕ್ಷಣದಲ್ಲಿ ಅವ್ರು ಯಾವ ತರ ಅದರಿಂದ ಹೊರಗಡೆ ಬರ್ತಾರೆ, ಅದರಿಂದ ಜೂಜಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಮಾನಸಿಕ ಆರೋಗ್ಯಗಳು ಜನರಲ್ಲಿ ಕಂಡು ಬರ್ತವೆ.
1: ಅಂದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ

0: ಮನಸ್ಸಿನ ಮೇಲೆ ಆದಂತಹ ಆಘಾತಗಳು ಅದರಿಂದ ಹೊರಗೆ ಬರಬೇಕಂತಂದಾಗ ತಜ್ಞ ವೈದ್ಯರ ಕಡೆ ಬಂದು ಚಿಕಿತ್ಸೆಗಾಗಿ ಬರ್ತಾರೆ. ಈಗ ನಮಗೆ ಮೊದಲು ಗೊತ್ತಾಗಬೇಕಾಗಿದೆ, ಬಹಳಷ್ಟು ಬೇರೆ ಬೇರೆ ರೀತಿಯ ಮಾನಸಿಕ ಸಮಸ್ಯೆಗಳಿರ್ತವೆ ಅಂತ ನಾವು ಅನ್ಕೊಂಡಿರ್ತೀವಿ. ಇವತ್ತು ನಮಗೆ ಕೇಳುವರಿಗೆ ಬೇಕಾಗಿರೋದು ವಿವಿಧ ಮಾನಸಿಕ ರೋಗಗಳು ಯಾವ್ಯಾವ ರೀತಿಯಲ್ಲಿ ಅವರ ವರ್ತನೆಗಳಿರ್ತವೆ, ಲಕ್ಷಣಗಳು ಏನು ಅಂತ ಅನ್ನೋದು ಗೊತ್ತಾಗಬೇಕು.
1: ಖಂಡಿತ, ಇದು ಬಹಳ ಒಳ್ಳೆಯ ಪ್ರಶ್ನೆ. ಯಾಕೆಂದ್ರೆ ಈಗ ನಾವು ಏನ್ ನೋಡ್ತಾ ಇದೀವಿ ಅಂತಂದ್ರೆ, ಒಬ್ಬ ದೈಹಿಕ ಕಾಯಿಲೆ ಆದ ತಕ್ಷಣ ಜನರು ಆಸ್ಪತ್ರೆಗೆ ತಕ್ಷಣವಾಗಿ ಬರ್ತಾರೆ. ಅಂದ್ರೆ ಒಂದು ಜ್ವರ ಬಂತು, ಒಂದ್ ನೆಗಡಿ ಬಂತು ಅಂದ್ರೆ ಮರದ ಒಂದ್ ಎರಡ್ ಮೂರ್ ಗಂಟೆಯಲ್ಲಿ ಅವ್ರ ಆಸ್ಪತ್ರೆಗೆ ತಲುಪ್ತಾರೆ. ಆದ್ರೆ ಮಾನಸಿಕ ಕಾಯಿಲೆಗಳಾದಾಗ ಆ ಲಕ್ಷಣಗಳು ಜನಸಾಮಾನ್ಯರಿಗೆ ಗೊತ್ತಾಗದೇ ಇರೋದಕ್ಕೋಸ್ಕರ ಅವರ ಆಸ್ಪತ್ರೆಗೆ ಬಂದು ಅದನ್ನ ನಿವಾರಿಸ್ಕೊಳ್ಳಕ್ಕೆ ಚಿಕಿತ್ಸೆ ಪಡೆಯೋದೇ ತುಂಬಾ ತಡ ಆಗೋಗುತ್ತೆ. ಹಾಗಾಗಿ ಅದರಿಂದ ಅವರಿಗೆ ಸಮಸ್ಯೆಗಳು ಸುಮಾರಾಗುತ್ತೆ. ವ್ಯಕ್ತಿಗೂ ಅಲ್ಲದೇನೆ ವ್ಯಕ್ತಿಯನ್ನು ನೋಡ್ಕೊಳ್ತಿರೋ ಪರಿವಾರಕ್ಕೂ ಸಹ ತುಂಬಾ ಸಮಸ್ಯೆ ಆಗುತ್ತೆ. ಸೊ ಆ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡಬೇಕು ಅನ್ನೋದಾಗದಲ್ಲಿ ಮೊದಲು ನಾವು ಮಾನಸಿಕ ಕಾಯಿಲೆಯ ಲಕ್ಷಣಗಳು ಏನು ಮತ್ತು ಯಾವ ತರದ ಕಾಯಿಲೆಗಳಿದೆ ಅಂತ ಖಂಡಿತವಾಗಿ ನಾವು ಅರ್ಥಕೋಬೇಕು. ಈಗ ಮೊದಲನೇದಾಗಿ ಏನು ಅಂದ್ರೆ, ಎಲ್ಲಾ ವಯಸ್ಕರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರ ತನಕನು ಕೂಡ ಕೆಲವು ಕಾಯಿಲೆಗಳನ್ನ ನಾವು ವಿಂಗಡಿಸ್ತೇವೆ. ಮೊದಲನೇದಾಗಿ ಸೈಕೋಸಿಸ್ ಅಂದ್ರೆ ಮನೋವಿಕೃತಿ ರೋಗ, ಇದರಲ್ಲಿ ಮುಖ್ಯವಾಗಿ ಸ್ಕಿಜೋಫ್ರೇನಿಯಾ ಮತ್ತು ಭ್ರಮೆ ರೋಗ ಅಂತ ಬರುತ್ತೆ. ಇದರಲ್ಲಿ ಏನು ಮುಖ್ಯ ಲಕ್ಷಣಗಳು ಅಂತಂದ್ರೆ, ಒಬ್ಬ ವ್ಯಕ್ತಿಯು ತನಕ್ತಾನೆ ಮಾತಾಡ್ಕೊಳ್ತಿರ್ತಾನೆ, ತನ್ನಲ್ಲೇ ನಗ್ತಾ ಇರ್ತಾನೆ, ಮತ್ತು ಅವನಲ್ಲಿ ಏನೋ ಒಂದು ಭ್ರಮೆ ಇರುತ್ತೆ. ನನಗೆ ಯಾರೋ ಬಂದು ಸಮಸ್ಯೆ ಮಾಡ್ತಾ ಇದ್ದಾರೆ, ನನ್ನನ್ನ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ, ನನ್ ಮೇಲೆ ಯಾರೋ ಕಣ್ಣಿಟ್ಟಿದ್ದಾರೆ, ನನ್ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಭ್ರಮೆಯಲ್ಲಿರ್ತಾರೆ. ಮತ್ತೆ ಅವರಿಗೆ ಒಬ್ಬರೇ ಇದ್ದಾಗ ಯಾರೂ ಇಲ್ಲದ ಸ್ಥಿತಿಯಲ್ಲಿ ಯಾರೋ ಕಾಣಿಸೋದು, ಯಾವುದೋ ಒಂದು ಶಬ್ದ ಕೇಳಿಸೋದು, ಯಾವುದೋ ಒಂದು ದೈಹಿಕ ಅನುಭವ ಆಗೋದು, ಇದೆಲ್ಲವೂ ಕೂಡ ಆಗುತ್ತೆ ಅವರಿಗೆ. ಇದರಿಂದ ಏನಾಗುತ್ತೆ, ಅವರು ಹೆದರ್ಕೊಂಡು ಅವರು ಒಬ್ಬರೇ ಇರಕ್ಕ ಪ್ರಯತ್ನ ಪಡ್ತಾರೆ. ಆಮೇಲೆ ಈ ಒಂದ್ ಯಾರೋ ನಮಗೆ ತೊಂದರೆ ಕಾಡ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಇನ್ನೊಬ್ಬರ ಮೇಲೆ ಅವರು ಆಕ್ರಮಣ ಮಾಡ್ಬಿಡ್ತಾರೆ. ಆಮೇಲೆ ಅವರಲ್ಲಿ ನಿದ್ದೆ ಊಟ ಎಲ್ಲವೂ ಕಡಿಮೆ ಆಗಿ ಅವರ ಸ್ವ ಆರೈಕೆ ಎಲ್ಲನೂ ಕೂಡ ಮೇಲೆ ಕೆಳಗಡೆ ಆದಾಗ ಅವರ ಒಂದು ದೈನಂದಿನ ಜೀವನ ಏನಾಗುತ್ತೆ, ಎಲ್ಲವೂ ಏರ್ಪೇರ್ ಆಗುತ್ತೆ. ಅವರ ಕೆಲಸದಲ್ಲಿ ಯಾವುದನ್ನು ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರ ಒಂದು ಪಾರಿವಾರಿಕ ಜೀವನದಲ್ಲೂ ಕೂಡ ಅವರಿಗೆ ಸುಮಾರಷ್ಟು ತೊಂದರೆಗಳಾಗ್ತವೆ. ಈ ತರ ಅವರು ಸುಮಾರಷ್ಟು ಬಳಲ್ತಾ ಇದ್ದಾಗ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಅವರ ಬೌದ್ಧಿಕ ಶಕ್ತಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸೈಕೋಸಿಸ್ ಮತ್ತು ಮನೋವಿಕೃತಿ ರೋಗದಲ್ಲಿ ಕಂಡುಬರೋ ಲಕ್ಷಣಗಳು. ಇದರಲ್ಲಿ ತುಂಬಾ ಹೆಚ್ಚಿನದಾಗಿ ನಾವು ತುಂಬಾ ಸೀರಿಯಸ್ ಅಂತ ನಾವೇನ್ ಹೇಳ್ತೀವಿ, ಅದು ಸ್ಕಿಜೋಫ್ರೇನಿಯಾ ಅಂತ. ಅದರಲ್ಲಿ ಏನಾಗುತ್ತೆ, ಒಂದೋ ಬೌದ್ಧಿಕ ಶಕ್ತಿ ಕಡಿಮೆ ಆಗುತ್ತೆ, ಎರಡನೇದು ಹೆದರಿಕೆಯಿಂದ ಅಥವಾ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡೋ ಒಂದು ರಿಸ್ಕ್ ಇದ್ದಾಗ ಅವರು ಹೆಚ್ಚಾಗಿ ಸೂಸೈಡ್ ಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಇದೊಂಥರ ನಮ್ಮ ಇಡೀ ಒಂದು ಮನೋರೋಗಗಳಲ್ಲೇನೆ ತುಂಬಾ ಮಾರಣಾಂತಿಕ ಅನ್ನೋ ಒಂದು ಹೇಳ್ಬೋದು ನಾವು ಸ್ಕಿಜೋಫ್ರೇನಿಯಾ ಅನ್ನೋದನ್ನ.
0: ಈಗ ನಾವು ಹೊರಗಡೆ ನೋಡ್ತಿರ್ತೀವಿ, ಎಲ್ಲೋ ಬೀದಿಯಲ್ಲಿ ಸುತ್ತಾಡ್ತಿರ್ತಾರೆ, ಅಥವಾ ಹೆಂಗ್ ಬೇಕಂಗೆ ಚೀರ್ತಿರ್ತಾರೆ, ಹೆಂಗ್ ಬೇಕಂಗೆ ಒಂಥರ ನಗೋದು ಮಾಡೋದು ಎಲ್ಲ ಮಾಡ್ತಿರ್ತಾರಲ್ಲ, ಆ ಒಂದು ಕ್ಯಾಟಗರಿ ಜನ ಅವ್ರು ಯಾವ್ದು?
1: ಖಂಡಿತ ಅವರೆಲ್ಲ ಸ್ಕಿಜೋಫ್ರೇನಿಯಾಗೆ ಸೇರಿದವರು. ಯಾಕಂದ್ರೆ ಅವರ ಪ್ರಕಾರ ಅವರು ಈ ಲೋಕವನ್ನ ಮರೆತು ಅವರದೇ ಒಂದು ಲೋಕದಲ್ಲಿ, ಭ್ರಮೆ ಲೋಕದಲ್ಲಿ ಅವರು ಜೀವಿಸ್ತಾ ಇರ್ತಾರೆ. ಸೊ ಅವ್ರಿಗೆ ನಾವು ಸರಿಯಾದ ಚಿಕಿತ್ಸೆ ನೀಡದಿದ್ದಲ್ಲಿ ಅವ್ರು ಅವ್ರ ಲೋಕದಲ್ಲಿ ಎಷ್ಟು ಮುಳುಗ್ತಾರೆ ಅಂದ್ರೆ, ಒಂಥರ ಈ ಕೆಸರಲ್ಲಿ ಮುಳುಗಿದ ಹಾಗೆ ಅದನ್ನ ನಾವು ಮತ್ತೆ ಅವರಿಗೆ ಮೇಲೆ ನೆಲಕ್ಕೆ ತರಬೇಕು ಅಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ, ತುಂಬಾ ಸಮಯನ ಹಿಡಿಯುತ್ತೆ.
0: ಅಂದ್ರೆ ಆ ಹಂತಕ್ಕೆ ಹೋಗೋಕ್ಕಿಂತ ಮುಂಚೆನೆ ಚಿಕಿತ್ಸೆ ಪಡ್ಕೋಬೇಕು.
1: ಖಂಡಿತ
0: ಅಲ್ವಾ? ಅದು ಅಂದ್ರೆ ಆ ಹಂತಕ್ಕೆ ಹೋಗುತ್ತಾ ಅಂತ, ಈಗ ಸೈಕೋಸಿಸ್ ಮನೋವಿಕೃತಿ ಅಂತ ಕೆಲವು ಸಮಸ್ಯೆಗಳು ಸ್ಕಿಜೋಫ್ರೇನಿಯಾಕ್ಕೆ ಹೋಗುತ್ತಾ?
1: ಅಲ್ಲ, ಅದು ಒಂದು ತರದ ಇದು
0: ಬೇರೆ ಸಮಸ್ಯೆ.
1: ಮನೋವಿಕೃತಿಯಲ್ಲಿ ಸ್ಕಿಜೋಫ್ರೇನಿಯಾ ಒಂದು.
0: ಇವಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಆ ಮನುಷ್ಯ ಸ್ಕಿಜೋಫ್ರೇನಿಯಾಕ್ಕೆ ಹೋಗ್ತಾನ ಅಂತ.
1: ಹೌದು ಹೌದು, ಯಾಕಂದ್ರೆ ಅವಾಗ ಅವರು ನಾನ್ ಎಲ್ಲಿ ಹೋಗ್ತಾ ಇದ್ದೀನಿ, ನಾನ್ ಎಲ್ಲಿದ್ದೀನಿ ಅವರು, ಆಮೇಲೆ ಅವ್ರನ್ನ ನೋಡ್ಕೊಳ್ಳೋದು ಸಹ ಮನೆಯವರಿಗೆ ಕಷ್ಟ ಆದಾಗ ಅವರು ಕೂಡ ಮನೆಯವರು ಕೂಡ ಕೈ ಚೆಲ್ಬಿಡ್ತಾರೆ ಅವ್ರ ಮೇಲೆ, ಅವರ ಜವಾಬ್ದಾರಿನೂ ತಗೊಳ್ಳೋದಿಲ್ಲ. ಹಾಗಾಗಿ ನೀವು ಹೇಳಿದ ತರ ದಾರಿಯಲ್ಲಿ ಈ ತರ ಅವ್ರ ಮೇಲೆ ಅವ್ರಿಗೆ ಅರಿವಿಲ್ದೇ ಇರೋ ತರ ಇರ್ತಾರಲ್ಲ, ಅವರೆಲ್ಲ ಈ ತರದ ಕಾಯಿಲೆಗೆ ಸೇರಿದವರು.
0: ಸಂಕ್ಷಿಪ್ತವಾಗಿ ಇದ್ರ ಚಿಕಿತ್ಸೆ ಬಗ್ಗೆ ಹೇಳಿ ಮೇಡಮ್.
1: ಇದ್ರ ಚಿಕಿತ್ಸೆ ಆಕ್ಚುಲಿ ತುಂಬಾ ಸುಲಭ. ಏನು ಅಂತ ಅಂದ್ರೆ, ಕೆಲವರು ಮೊದಲನೇ ಸಲ ಬಂದಾಗ ಅವರು ಅಲ್ಲಗಳಿತಾರೆ, ಅಂದ್ರೆ ಇದನ್ನ ಈ ಕಾಯಿಲೆ ನನಗಿಲ್ಲ ಅಂತ ಹೇಳ್ತಾರೆ. ಹೌದು, ಕೆಲವರು ಒಪ್ಕೊಳ್ತಾರೆ. ಈಗ ಒಪ್ಕೊಳ್ಳೋರಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದು ತುಂಬಾ ಸುಲಭ. ಆಮೇಲೆ ಮೊದಲ ಹಂತದಲ್ಲಿ ಅಂದ್ರೆ ನಿದ್ದೆ ಕೆಟ್ಟಾಗ, ಅವರ ಆರೈಕೆ ಕಡಿಮೆ ಆಯ್ತು, ಯಾರ ಜೊತೆಗೂ ಮಾತಾಡ್ತಾ ಇಲ್ಲ, ಅವರಿಗೆ ಭ್ರಮೆಯಿಂದ ಅವರು ಒಬ್ಬೊಬ್ರೆ ಮಾತಾಡೋದು, ಒಬ್ಬರು ನಗೋದು, ಇದನ್ನ ಮನೆಯವರು ಅಥವಾ ಕೆಲಸದ ಜಾಗದಲ್ಲಿ ಸಹೋದ್ಯೋಗಿಗಳು ನೋಡಿ ಅದನ್ನ ರಿಪೋರ್ಟ್ ಮಾಡಿದಾಗ ಏನಾಗುತ್ತೆ, ನಾವು ಕಡಿಮೆ ಡೋಸ್ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ನಾವು ಅವ್ರನ್ನ ಗುಣ ಮಾಡಿಸಬಹುದು. ಇನ್ನೊಂದು ಮೂಡ್ ಡಿಸಾರ್ಡರ್.

0: ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಖಿನ್ನತೆ ಮತ್ತು ಉನ್ಮಾದ ಬರುತ್ತೆ. ಅಂದ್ರೆ ನಾವ್ ಇಂಗ್ಲಿಷ್ ಅಲ್ಲಿ ಮೇನಿಯಾ ಮತ್ತು ಡಿಪ್ರೆಷನ್ ಅಂತ ಏನ್ ಹೇಳ್ತೀವಲ್ಲ, ಖಿನ್ನತೆ ಅಂದ್ರೆ ಡಿಪ್ರೆಷನ್, ಉನ್ಮಾದ ಅಂದ್ರೆ ಮೇನಿಯಾ ಅಂತ. ಅಂದ್ರೆ ಒಬ್ಬ ಮನುಷ್ಯ ಎರಡು ಏನಂತಾರೆ ಎಕ್ಸ್ಟ್ರೀಮ್ ಅಲ್ಲಿ ಇರೋದು ಇಲ್ಲಿ. ಅಂದ್ರೆ ತುಂಬಾ ಬೇಜಾರಾಗಿನೂ ಇರ್ತಾನೆ, ತುಂಬಾ ಹೆಚ್ಚು ಖುಷಿಯಲ್ಲಿ ಇರೋದು. ಸೊ ಕೆಲವು ಸಲ ಎರಡೂ ತರ ಕಾಯಿಲೆಗಳಿದ್ದಾಗ ಅದಕ್ಕೆ ನಾವು ಬೈಪೋಲಾರ್ ಅಂತ ಹೇಳ್ತೀವಿ. ಆದ್ರೆ ಕೆಲವು ಸಲ ಬರೀ ಕಾಯಿಲೆ ಖಿನ್ನತೆ ಕಾಯಿಲೆನೂ ಕೂಡ ನಿಮಗೆ ಇರುತ್ತೆ. ಸೊ ಇದನ್ನ ಎರಡನ್ನೂ ನಾವು ಸರಿಯಾಗಿ ನೋಡಿಕೊಂಡು ಇದಕ್ಕೂ ಕೂಡ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ.
1: ಸತತವಾಗಿ ಖಿನ್ನತೆ ಒಂಥರ ಚಿಂತೆಯಲ್ಲಿ ಕೂತ್ಕೊಂಡು ಯಾವಾಗಲೂ ಕೂಡ ಮೂಡ್ ಕೆಡಿಸ್ಕೊಂಡು ಇದ್ರೆ ಅವರಿಗೆ ಒಂದ್ ರೀತಿಯಾದಂತಹ ಚಿಕಿತ್ಸೆ, ಮತ್ತೆ ಎರಡೂ ಕಡೆ ಒಂಥರ ವಾತಾವರಣ ಚೇಂಜ್ ಆದಾಗ ತುಂಬಾ ಖುಷಿಯಿಂದ ಇರೋದನ್ನ ಮಾಡಿದಾಗ ಅವಾಗ ಈ ಬೈಪೋಲಾರ್.
0: ಹೌದು ಹೌದು, ಬೈಪೋಲಾರ್ ಅಲ್ಲಿ ಬೇರೆ ತರದ ಚಿಕಿತ್ಸೆ ಇರುತ್ತೆ. ಬರೀ ಖಿನ್ನತೆ
1: ಖುಷಿಯಿಂದ ಇರೋರಿಗೂ ಒಂದ್ ರೀತಿ
0: ಇಲ್ಲ ಇಲ್ಲ, ಅದು ಬೈಪೋಲಾರ್ ಕ್ಯಾಟಗರಿ.
1: ಎರಡು ಮಿಕ್ಸ್ ಇದ್ದಾಗ ಬೇರೆ ರೀತಿಯ,
0: ಯಾಕಂದ್ರೆ ಅವರಲ್ಲಿ ಯಾವಾಗ ಅವ್ರು ಯಾವಾಗ ಬೇಕಾದರೂ ಅವರ ಜೀವನದಲ್ಲಾಗೋ ಪರಿಸ್ಥಿತಿಗಳು ಅನುಗುಣವಾಗಿ ಅವ್ರು ಉನ್ಮಾದಕ್ಕೂ ಹೋಗ್ಬೋದು, ಖಿನ್ನತೆಗೂ ಜಾರಬಹುದು.
1: ಈಗ ಖಿನ್ನತೆ ಅಂತಂದ್ರೆ ಡಿಪ್ರೆಷನ್ ಅಂತಂತಾರಲ್ಲ ಮೇಡಮ್, ಇದು ರೋಗನಾ?
0: ಹೌದು. ಆದ್ರೆ ಇದು ಎಲ್ಲರೂ ಬೇಜಾರ್ ಕಾಯಿಲೆ ಅಂತ ಹೇಳ್ತಾರಲ್ಲ, ಅದು ಜನಸಾಮಾನ್ಯರ ಮಾತಲ್ಲಿ ಅದು ಅಲ್ಲ. ಅಂದ್ರೆ ಯಾವುದೇ ಒಂದು ನಮ್ಮ ವೈಯಕ್ತಿಕವಾಗಿ ನಮ್ಗೇನು ಸರಿ ಇಲ್ದೆ ಇರೋದು ಯಾವುದೇ ವಿಚಾರ ಆಗಿದ್ರು ಕೂಡ ನಮಗೆ ಒಂಚೂರು ಬೇಜಾರಾಗುತ್ತೆ, ಅದು ಕ್ಷಣ ಮಾತ್ರಕ್ಕೆ. ಆದ್ರೆ ಯಾವಾಗ ಈ ಬೇಜಾರು 15 ದಿನಕ್ಕಿಂತ ಹೆಚ್ಚಾಗಿ ಒಂದು ತಿಂಗಳಲ್ಲಿ 2 ತಿಂಗಳಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಸತತವಾಗಿ ಕಂಡುಬಂದು ಅದರಿಂದ ನಿಮ್ಮ ನಿದ್ದೆ ಊಟ ನಿಮ್ಮ ದೈನಂದಿನ ಪ್ರಕ್ರಿಯೆಗಳು ಏನಿದೆ ಎಲ್ಲವೂ ಕೂಡ ತಟಸ್ಥವಾದಾಗ ಆವಾಗ ನಾವು ಇದನ್ನ ಖಿನ್ನತೆ ಕಾಯಿಲೆ ಅಂತ ಹೇಳೋದು.
1: ಖಿನ್ನತೆ ಕಾಯಿಲೆಗೆ ಚಿಕಿತ್ಸೆ
0: ಅದು ಆಂಟಿ ಡಿಪ್ರೆಸೆಂಟ್ಸ್ ಅಂತ ಹೇಳ್ತೀವಲ್ಲ. ಹೌದು, ಬಟ್ ಆದ್ರೆ ಇಲ್ಲಿ ನಾವು
1: ಗುಳಿಗೆ ಕೊಡ್ತೀರಾ ಅಥವಾ ಸಮಾಲೋಚನೆ ಮಾಡ್ತೀರಾ, ಮಾತುಕತೆ ಮೂಲಕವಾಗಿ ಅವರನ್ನ ಸರಿಪಡಿಸ್ತೀರಾ?
0: ಮೊದಲನೇ ಹಂತದಲ್ಲಿ ಔಷಧಿಗಳ ಮುಖಾಂತರನೇ ಅವ್ರಿಗೆ ಕೊಡ್ಬೇಕಾಗುತ್ತೆ. ಕಾರಣವನ್ನ ತಿಳ್ಕೊಂಡು ಆ ಕಾರಣ ಮತ್ತೆ ಪುನರಾವರ್ತನೆ ಆಗಬಾರದು ಅಂತ ಅಂದಾಗ ಅವರಿಗೆ ನಾವು ಥೆರಪಿ ಕೊಡ್ಬೇಕಾಗುತ್ತೆ.
1: ಅಂದ್ರೆ ಈಗ ಮನೆಯವರ ಮಾತು ಕೇಳ್ತಿರಲ್ಲ, ಆದ್ರೆ ಡಾಕ್ಟರ್ ಹೇಳೋ ಮಾತನ್ನ ಕೇಳ್ತಾರ ಮಾನಸಿಕ ರೋಗಿಗಳು?
0: ಅದು ಪರಿವಾರದವರ ಮೇಲೆ ನಿರ್ಧಾರವಾಗುತ್ತೆ. ಯಾಕಂದ್ರೆ ಕೆಲವು ಸಲ ನಮ್ಮನ್ನ ಅರ್ಥ ಮಾಡ್ಕೊಳ್ದೆ ಇರೋ ಒಂದು ತರದ ಅವಸ್ಥೆಯಲ್ಲಿ ಪರಿವಾರದವರಿದ್ದಾಗ ಖಂಡಿತ ರೋಗಿಗಳು ಅವ್ರ ಮಾತು ಕೇಳೋದಿಲ್ಲ. ಯಾಕಂದ್ರೆ ನನ್ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅಂದಾಗ ಅವರ ಒಟ್ಟಿಗೆ ನನ್ನ ಮಾತಾಡೋದು ಏನು ಪ್ರಯೋಜನ ಇಲ್ಲ ಅಂತ ಅವ್ರ ಹತ್ರ ಮಾತಾಡೋದಿಲ್ಲ. ವೈದ್ಯರತ್ರ ಮತ್ತೆ ಮನೋರೋಗ ಶಾಸ್ತ್ರಜ್ಞರು, ನಾವು ಸೈಕೋಥೆರಪಿಸ್ಟ್ ಸೈಕಾಲಜಿಸ್ಟ್ ಅಂತ ನಾವೇನ್ ಹೇಳ್ತೀವಿ ಅವರ ಬಳಿ ಬಂದಾಗ ನಾವು ತಟಸ್ಥ ನಿಲುವಿನಲ್ಲಿ ಅವ್ರ ಹತ್ರ ಮಾತಾಡ್ತೀವಿ. ಅವರಿಗೆ ನಾವು ನಿಮ್ಗೆ
1: ಸಮಸ್ಯೆ ಇದೆ ಅಂತ ಹೇಳಲ್ಲ,
0: ತಪ್ಪಿತಸ್ಥನೋ ಒಂದು ನೀವು ರೋಗಿ ಅಂದ್ರೆ ನಿಮ್ಮನ್ನ ಕಟಕಟೆಯಲ್ಲಿ ನಾವು ನಿಲ್ಲಿಸ್ಬಿಟ್ಟು ಮಾತಾಡೋದಿಲ್ಲ, ಜಡ್ಜ್ಮೆಂಟ್ ಅಲ್ಲಿ ಇರೋದಿಲ್ಲ ನಾವು. ಸೊ ಹಾಗಾಗಿ ತಟಸ್ಥ ನಿಲುವಿನ ಮಾತಾಡಿದಾಗ ಅವ್ರಿಗೆ ಏನಾಗುತ್ತೆ, ಅವ್ರು ನಮಗೆ ಜಡ್ಜ್ ಮಾಡ್ತಾ ಇಲ್ಲ, ಅನ್ಬಯಾಸ್ಡ್ ಆಗಿ ನಮ್ಮನ್ನ ನೋಡ್ತಾ ಇದಾರೆ ಅಂತ ಅಂದಾಗ ಅವರು ಸ್ವಯಂ ಪ್ರೇರಿತರಾಗಿ ಎಲ್ಲವನ್ನೂ ಕೂಡ ಮನಸ್ಸನ್ನ ಬಿಚ್ಚಿಡ್ತಾ ಹೋಗ್ತಾರೆ. ಈ ಎರಡು ಕ್ಯಾಟಗರಿಗಳು ನಾವೇನು ಹೇಳ್ತೀವಿ, ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಂದ್ರೆ ತೀವ್ರ ತರದ ಕಾಯಿಲೆಗಳು, ಮನೋರೋಗ ಕಾಯಿಲೆಗಳು. ಇನ್ನು ಸಾಮಾನ್ಯವಾದ ಮನೋರೋಗ ಕಾಯಿಲೆಗಳು ಅಂತ ಅಂದ್ರೆ ಈ ಆತಂಕ ಮತ್ತು ದಿಗಿಲು, ಅಂದ್ರೆ ಆಂಗ್ಸೈಟಿ ಮತ್ತು ಪ್ಯಾನಿಕ್. ಕೆಲವರು ವೈಯಕ್ತಿಕವಾಗಿ ಚಿಕ್ಕಂದಿನ ಕೂಡ ಅವರು ಯಾವ ಪರಿಸರದಲ್ಲಿ ವಾತಾವರಣದಲ್ಲಿ ಬೆಳೆದಿರ್ತಾರೋ ಅದರಿಂದ ಅವರು ವೈಯಕ್ತಿಕವಾಗಿ ಒಂದ್ ಸ್ವಲ್ಪ ಯಾವಾಗ್ಲೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಆತಂಕಗೊಳ್ಳೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ದಿಗಿಲ್ಗೊಳ್ಳೋದು, ಪ್ಯಾನಿಕ್ ಆಗೋದು ಇರುತ್ತೆ. ಆವಾಗ ಸ್ವಲ್ಪ ಪ್ರಮಾಣದಲ್ಲಿ ಆಗ್ತಾ ಇದ್ರೆ ಅದು ಸಮಸ್ಯೆ ಅಲ್ಲ. ಆದ್ರೆ ಸತತವಾಗಿ ಎಲ್ಲಾ ಒಂದು ಪ್ರತಿ ಚಿಕ್ಕ ವಿಷಯಕ್ಕೂ ಆಗಿ ಅವ್ರು ಅದರಿಂದ ತುಂಬಾ ತೊಂದರೆಗೊಳಗಾಗ್ತಾ ಇದಾರೆ, ಅವರು ಸಮಾಧಾನವಾಗಿ ಇರಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾವುದೋ ಒಂಥರದ ಒಂದು ಆತಂಕದಲ್ಲಿ 24 ತಾಸು ಇರ್ತಾರೆ, ಪ್ರತಿ ದಿನಾನೂ ಇರ್ತಾರೆ ಅಂತಂದಾಗ ಅಗೇನ್ ಅವರ ಒಂದು ದೈನಂದಿನ ಜೀವನದಲ್ಲಿ ಅದು ಅಡ್ಡ ಪರಿಣಾಮ ಬೀರ್ತಿರುತ್ತೆ. ಸೊ ಅಲ್ಲಿ ನಾವು ಕೂಡ ನಾವು ಮತ್ತೆ ಚಿಕಿತ್ಸೆ ಮೂಲಕ ಅವ್ರನ್ನ ಗುಣಪಡಿಸಬಹುದು.
1: ಆ ರೀತಿಯಾದಂತಹ ಕಂಡೀಷನ್ಸ್, ದಿಗಿಲು, ಒಂಥರ ಚಿಂತೆ ಅಥವಾ ಒಂಥರ ಸಪರೇಟ್ ಆಗಿ ಇರೋದಂದ್ರೆ ಆ ಒಂದು ಮೂಡಿಂದ ಅವ್ರು ಹೊರಗೆ ಬರಬೇಕು. ಬರ್ಬೇಕಂತಂದಾಗ ಎಷ್ಟೋ ಸಲ ಏನಾಗುತ್ತೆ, ತಾವು ಹೇಳಿದಂಗೆ ನಮಗೇನು ಮಾನಸಿಕ ಸಮಸ್ಯೆ ಇಲ್ಲ, ನನಗೆ ಆದಂತಹ ಆ ದೊಡ್ಡ ಸಮಸ್ಯೆ ಇದೆಯಲ್ಲ ಅದು ನನಗೆ ಈ ಸ್ಥಿತಿಗೆ ತಂದಿದೆ, ಆ ಸಮಸ್ಯೆಯನ್ನ ನಾನು ಪರಿಹಾರ ಮಾಡಕ್ ಆಗ್ತಿಲ್ಲ ಅಂದಾಗ ಅವನು ದಿಗಿಲು ಅಥವಾ ಒಂಥರ ಸತತವಾಗಿ ಚಿಂತಾಕ್ರಾಂತನಾಗಿ ಇರುವಂತಹ ಸ್ಥಿತಿ ಬಂದಿರ್ತದೆ ಅನ್ಕೋಣ. ಆ ಸಮಸ್ಯೆ ಪರಿಹಾರ ಆಗೋದೇ ಇಲ್ಲ ಕೆಲವು ಸಲ. ಸೊ ಆ ಸಮಸ್ಯೆ ಪರಿಹಾರ ಆಗಲ್ಲ ಅಂತ ಅವ್ನು ತಿಳ್ಕೊಂಡು ಇದು ಪರಿಹಾರ ಆಗಲ್ಲ, ನಾನು ನನ್ನ ಮಾನಸಿಕ ಸ್ಥಿತಿಯನ್ನ ನಾನು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೇಕು, ನಾನು ಸರಿಯಾಗಿ ಎಲ್ಲರ ತರ ಇರಬೇಕು ಅಂತ ಯೋಚನೆ ಮಾಡ್ತಾನೆ, ಅವಾಗ ಅಲ್ಲಿ ವೈದ್ಯರು ಹೇಳಲೇಬೇಕಾಗತ್ತ ಅಥವಾ ಮನೆ ಯಾರೇ ಬೇರೆ ಜನ ಹಾಗೇನಿಲ್ಲಪ್ಪ ಅದು ಆಗಿದ್ದಾಗೋಯ್ತು ಬಿಟ್ಬಿಡು ಇವಾಗ ನೀನು ಬೇರೆ ರೀತಿಯಲ್ಲಿ

0: ಬದುಕಬೇಕು, ಎಲ್ಲರ ತರ ಬದುಕಬೇಕು, ಎಲ್ಲವನ್ನು ಮರಿಬೇಕಾಗತ್ತೆ ಅಂತ ಹೇಳಿದ್ರೆ ಸರಿ ಆಗ್ತಾನ ಅಂತ. ಯಾಕಂದ್ರೆ ಮನೆಯ ಜನ ಹೇಳೋದು ಒಂಥರ ಬೇರೆ, ಆದ್ರೆ ವೈದ್ಯರು ಚಿಕಿತ್ಸಾ ದೃಷ್ಟಿಯಿಂದನೇ ಮಾತಾಡ್ತಾರೆ, ಮನೆ ಜನ ಏನ್ ಮಾಡ್ತಾರೆ ಧೈರ್ಯ ಕೊಡೋ ತರ ಮಾತಾಡ್ತಾರೆ. ಹೇಗೆ ಅವ್ರನ್ನ ಡಿಫ್ರೆನ್ಸಿಯೇಟ್ ಮಾಡ್ಬೇಕು ನೀವು?
1: ಈಗ ಏನಾಗುತ್ತೆ ಅಂದ್ರೆ ಅತಿಯಾದ ಚಿಂತೆಯಿಂದ ಏನಾಗುತ್ತೆ, ಅವರ ದೈಹಿಕವಾಗಿ ಕೂಡ ಅವರಿಗೆ ತುಂಬಾ ಸಮಸ್ಯೆ ಆಗ್ತಾ ಇರುತ್ತೆ. ಅಂದ್ರೆ ಅವರಿಗೆ ನಿದ್ದೆನೆ ಬರೋದಿಲ್ಲ, ಒಂದೆರಡು ಗಂಟೆ ಮಾತ್ರ ನಿದ್ದೆ ಮಾಡ್ತಾರೆ ಅಥವಾ ಇಡೀ ರಾತ್ರಿ ನಿದ್ದೆ ಮಾಡೋದಿಲ್ಲ. ಆಮೇಲೆ ಅವರ ಎದೆ ಬಡಿತ ಯಾವಾಗ್ಲೂ ಜಾಸ್ತಿ ಆಗುತ್ತೆ, ತಕ್ಷಣ ಮೂರ್ಛೆ ಹೋಗೋದು, ತುಂಬಾ ಬೆವರೋದು, ಆತರ ಎಲ್ಲ ದೈಹಿಕವಾಗಿ ಕೂಡ ಯಾವಾಗ ಅದು ನಿಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರ್ತಿರುತ್ತೆ ಈ ಆತಂಕ ಮತ್ತು ದಿಗಿಲು, ಮತ್ತು ಅದು ತುಂಬಾ ಸಮಯ ಇರುತ್ತೆ. ಅಂದ್ರೆ ಈಗ ನನಗೇನೋ ಸ್ವಲ್ಪ ಭಯ ಇತ್ತು ಅಂದ್ರೆ ಆ ಒಂದು ಕ್ಷಣದಿಂದ ನಾನು ಸಂದರ್ಭದಿಂದ ಹೊರಗಡೆ ಬಂದ್ರೆ ಅದು ನಿಂತು ಹೋಗುತ್ತೆ. ಆದ್ರೆ ಅದರಿಂದ ನಾನು ಹೊರಗಡೆ ಬಂದ್ರು ಸಹ ಅರ್ಧ ಗಂಟೆ ಒಂದ್ ಗಂಟೆ ತನಕ ನನ್ನ ಎದೆ ಬಿಡ್ತಾ ಜೋರಾಗಿ ನನ್ನ ಕೈಕಾಲು ನಡುಕ್ತಾ ಇದೆ, ನಾನು ಬೆವರ್ತಾ ಇದ್ದೀನಿ, ನನ್ಗೆ ಹೆದರಿಕೆ ಆಗ್ತಾ ಇದೆ ಅಂತ ಅಲ್ಲಿ ಅದು ಸಮಸ್ಯೆ.
0: ಅದು ನಿಶಕ್ತಿ ಹಂತಕ್ಕೆ ಹೋಗ್ತಾನೆ. ಆಮೇಲೆ ಜಾಸ್ತಿ ಅದೇ ಒಂದು ಹಂತದಲ್ಲಿ ಇದ್ಬಿಟ್ನಂದ್ರೆ ವೀಕ್ನೆಸ್ ಆಗುತ್ತೆ. ತಗೊಳಿದ್ರಲ್ಲ ನಿದ್ದೆ ಬರಲ್ಲ, ಆವಾಗ ಆಹಾರ ಸರಿ ತಗೊಳ್ಳಲ್ಲ, ನಿದ್ದೆನೆ ಸರಿ ಆಗ್ಲಿಲ್ಲ ಅಂದ್ರೆ ಆರೋಗ್ಯ ಪೂರ್ತಿ ಕೆಟ್ಟೋಗ್ಬಿಡುತ್ತೆ.
1: ಮತ್ತೆ ಇಡೀ ದಿನ ಅವರು ತಮ್ಮ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಬರೀ ಚಿಂತೆಯನ್ನೇ ಮಾಡ್ತಾ ಇರ್ತಾರೆ ಹೊರತಾಗಿ ಅವ್ರಿನ್ನೇನು ಮಾಡೋದಿಲ್ಲ. ಸೊ ಆವಾಗ ಈ ಜನಸಾಮಾನ್ಯರು ಅಥವಾ ತುಂಬಾ ಸಂಬಂಧಿಕರು ತಮ್ಮ ಹಿತೈಷಿಗಳು ಏನೇ ಹೇಳಿದ್ರು ಸಹ ಅವ್ರಿಗೆ ಅದ್ರನ್ನ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಮಾತ್ರ ನಮ್ಮಲ್ಲಿ ಅವ್ರ ಚಿಕಿತ್ಸೆ ತಗೊಂಡ್ರೆ ಆಗುತ್ತೆ.
0: ಮುಂದೆ ಮೇಡಮ್ ಮತ್ತೆ ಯಾವ ಪ್ರಕಾರ ಇದೆ?
1: ಇನ್ನೊಂದು ಜನಸಾಮಾನ್ಯರಿಗೆ ಗೊತ್ತು, ಓಸಿಡಿ ಅಂತ, ಅಂದ್ರೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಅಂದ್ರೆ ನನ್ಗೆ ಒಂದು ಆಬ್ಸೆಷನ್ ಇರುತ್ತೆ ಯಾವ್ದೋ ಒಂದು ಆಲೋಚನೆ ಬಗ್ಗೆ, ಅದರಿಂದ ನಾನು ಹೊರಗಡೆ ಬರ್ಲಿಕ್ಕೆ ನಾನು ಇನ್ನೊಂದು ಯಾವ್ದೋ ಒಂದು ಪ್ರಕ್ರಿಯೆಯನ್ನ ನಾನು ಕಂಪಲ್ಸರಿಲಿ ಮಾಡ್ಲೇಬೇಕು, ಅದನ್ನ ನಾವು ಓಸಿಡಿ ಅಂತ ಹೇಳ್ತೀವಿ. ಅಂದ್ರೆ ಈಗ ಒಂದು ಉದಾಹರಣೆ ಏನಂದ್ರೆ, ಇದು ಜನಸಾಮಾನ್ಯರಿಗೆ ನಾನು ಐ ತಿಂಕ್ ಈ ಉದಾಹರಣೆ ಮುಖಾಂತರ ಹೇಳಿದ್ರೆ ಅರ್ಥ ಆಗ್ಬೋದು. ಈಗ ನನ್ಗೆ ತುಂಬಾ ನಾನು ಆರೋಗ್ಯವಾಗಿರ್ಬೇಕು, ನನಗೆ ಯಾವುದೇ ಧೂಳು ಅಥವಾ ಯಾವುದೇ ಒಂದು ಅನಾರೋಗ್ಯದ ಇದ್ ಕಡೆ ನನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದಾಗ ನಾನೇನ್ ಮಾಡ್ತೀನಿ, ಯಾವಾಗ್ಲೂ ಕೈ ತೊಳಿತಾ ಇರ್ತೀನಿ. ಇಲ್ಲಿ ಆಬ್ಸೆಷನ್ ಏನು ಅಂದ್ರೆ ನಾನು ಆರೋಗ್ಯವಂತವಾಗಿರ್ಬೇಕು, ನನಗೆ ಅನಾರೋಗ್ಯ ಬರಬಾರ್ದು ಅನ್ನೋದು ಒಂದು ಆಬ್ಸೆಷನ್. ಅದಕ್ಕೆ ನಾನು ಏನ್ ಪ್ರಕ್ರಿಯೆ ಮಾಡ್ತಾ ಅಂದ್ರೆ ಪದೇ ಪದೇ ಕೈ ತೊಳಿತಾ ಇದ್ದೀನಿ. ನನಗೆ ಕರೆಕ್ಟ್ ಆಗಿ ಎಲ್ಲ ನೀಟ್ ಆಗಿರ್ಬೇಕು, ಅದು ನನ್ನ ಆಬ್ಸೆಷನ್. ಹಂಗಾಗಿ ನಾನು ಎಲ್ಲವನ್ನು ಒಪ್ಪವಾಗಿ ಓರಣವಾಗಿ ಕರೆಕ್ಟ್ ಆಗಿ ನೀಟ್ ಆಗಿ ಜೋಡಿಸೋದು ಪ್ರತಿಯೊಂದನ್ನು ಕೂಡ, ಅದು ನನ್ನ ಕಂಪಲ್ಷನ್.
0: ಅಕಸ್ಮಾತ್ ಅಸಿಸ್ತಿದ್ರೆ
1: ಇದೇನಾಗುತ್ತೆ, ಅವರಿಗೆ ಆಬ್ಸೆಷನ್ ಎಲ್ರಿಗೂ ಇರುತ್ತೆ, ಆದ್ರೆ ಅದು ಮಾಡದೆ ಇದ್ದಾಗ, ಆ ಪ್ರಕ್ರಿಯೆ ಮಾಡದೆ ಇದ್ದಾಗ ಅವ್ರಿಗೆ ಅದು ಸುಮ್ನೆ ಕುತ್ಕೊಳ್ಳಿಕ್ ಆಗೋದಿಲ್ಲ.
0: ಅದನ್ನ ಆ ರೀತಿ ಅಸ್ತವ್ಯಸ್ತ ಇದ್ದಾಗ ಅದನ್ನ ಸರಿಪಡಿಸಬೇಕು ಅನ್ನೋ ಮನೋಭಾವ ಇರುತ್ತದೆ, ಜಾಸ್ತಿ ಗಮನ ಕೊಡ್ತಾರೆ.
1: ಆನಂತರವಾಗಿ ಈ ಒಂದು ಪ್ರಕ್ರಿಯೆ ಅಂದ್ರೆ ಅವ್ರಿಗೇನು ಅನ್ಸ್ತಾ ಇದೆ ಅದನ್ನ ಮಾಡ್ಲೇಬೇಕು ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ಅವರು ಇಡೀ ದಿನ ಕಳೆಯೋದು. ಅಂದ್ರೆ ನಾವೆಲ್ಲ ಕೈ ಮಕ್ಕಳಿಗೆ ಹೇಳ್ತೇವೆ ಅದ ಊಟ ಮಾಡೋದಕ್ಕಿಂತ ಮುಂಚೆ ನೀವು ಕೈ ತೊಳಿಬೇಕು, ಅಥವಾ ಏನೋ ಒಂದು ಗಲೀಜು ಮುಟ್ಟದಾಗ ನಾವು ಕೈ ತೊಳಿತೀವಿ. ಆದ್ರೆ ಈಗ ತಾನೇ ತೊಳೆದಿರೋ ಪಾತ್ರೆಗಳನ್ನ ಪುನಃ ಮತ್ತೆ ತೊಳೆಯೋದು, ಈಗ ತಾನೇ ತೊಳೆದಿರೋ ಬಟ್ಟೆಗಳನ್ನ ಮತ್ತೆ ತೊಳೆಯೋದು, ಆಲ್ರೆಡಿ ನೀಟ್ ಆಗಿರೋದನ್ನ ಯಾರೋ ಒಬ್ರು ಜಸ್ಟ್ ಮುಟ್ಟಿದ್ರು ಅಂದ ತಕ್ಷಣಕ್ಕೆ ಮತ್ತೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಮತ್ತೆ
0: ತಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳೆದು
1: ಹೌದು
0: ತಿನ್ನೋದು,
1: ಅದರಿಂದ ಅವ್ರ ಕೈಗಳಿಗೆ ತೊಂದರೆ ಆಗ್ತಿರುತ್ತೆ. ಆಮೇಲೆ ಸ್ನಾನ ಮಾಡ್ಬೇಕು ಅಂತಂದಾಗ ಗಂಟೆ ಗಟ್ಟಲೆ ಸ್ನಾನ ಮಾಡೋದು, ಈ ತರದ ಕಾಯಿಲೆಗಳನ್ನ ನಾವು ಓಸಿಡಿ ಅಂತ ಹೇಳ್ತೇವೆ. ಇದು ಸ್ವಲ್ಪ ಕಷ್ಟ, ಇಲ್ಲಿ ಥೆರಪಿ ಮತ್ತು ಚಿಕಿತ್ಸೆ ಎರಡೂ ಬೇಕು, ಎರಡು 50-50 ರೇಂಜ್ ಅಲ್ಲಿ ನಾವು ಕೊಡ್ಬೇಕಾಗುತ್ತೆ.
0: ಇದಕ್ಕೆ ಸಾಕಷ್ಟು ಚಿಕಿತ್ಸೆ ಸಿಗುತ್ತೆ, ಸುಲಭವಾಗಿ ಸರಿ ಆಗ್ತಾರೆ. ಹಂಗಾರೆ ಅವರು ಆ ರೀತಿಯಾಗಿ ಅತಿಯಾದ ವಿಚಾರ ಮಾಡೋರು
1: ಈ ಒಂದು ಕಾಯಿಲೆಯಲ್ಲಿ ನಾವು ಏನ್ ಸ್ವಲ್ಪ ಸಮಯ ಜಾಸ್ತಿ ತಗೊಳ್ಳುತ್ತೆ.
0: ಎಷ್ಟು ಸಮಯ ತಗೊಳ್ತದೆ ಸಾಮಾನ್ಯವಾಗಿ ಮಾನಸಿಕ ರೋಗಿ ಅವ್ರನ್ನ?
1: ಇದು ವ್ಯಕ್ತಿಯ ಮೇಲೆ ನಿರ್ಧರಿತವಾಗಿರುತ್ತೆ. ಯಾಕಂದ್ರೆ ನಾವು ಥೆರಪಿಯಲ್ಲಿ ಅವ್ರಿಗೆ ನಾವು ಕೆಲವು ಹೋಮ್ವರ್ಕ್ ನ ಕೊಡ್ತೀವಿ, ದಟ್ ಅವ್ರು ಇದನ್ನ ಮಾಡ್ಲೇಬೇಕು ಅನ್ನೋದಾಗ, ಅಂದ್ರೆ ಅವರ ಆಬ್ಸೆಷನ್ ಬಂದಾಗ, ಅವರಿಗೆ ಆಲೋಚನೆ ಬಂದಾಗ ಆ ಪ್ರಕ್ರಿಯೆ ಮಾಡದೇ ಇರೋದ್ರ ಅವ್ರನ್ನ ಅವರು ತುಂಬಾ ಕಂಟ್ರೋಲ್ ಮಾಡ್ಬೇಕು. ಅದು ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದ್ರ ಮೇಲೆ ಮತ್ತು ಎಷ್ಟು ಸರಿಯಾಗಿ ಅವ್ರ ಚಿಕಿತ್ಸೆನ ತಗೊಳ್ತಿರ್ತಾರೆ ಅನ್ನೋದ್ರ ಮೇಲೆ ಈ ಕಾಯಿಲೆಗಳೆಲ್ಲ ಎಷ್ಟು ಬೇಗ ಗುಣ ಆಗುತ್ತೆ ಅನ್ನೋದು ನಿರ್ಧರಿತವಾಗುತ್ತೆ. ಇದು ಅಲ್ಲದೆ ಇದು ಎಲ್ಲಾ ವಯಸ್ಕರಲ್ಲಿ ಕಂಡು ಬರಬಹುದು, ಚಿಕ್ಕ ಮಕ್ಕಳಿಂದ ಹಿಡಿದು ಮಧ್ಯ ವಯಸ್ಕರು ಮತ್ತು ಮುದುಕರಲ್ಲಿ ವಯಸ್ಸರಲ್ಲಿ. ಆದ್ರೆ ಇದಲ್ದೇನೆ ಮಕ್ಕಳಲ್ಲಿ ಬಾಲ್ಯಾವಸ್ಥೆಯಲ್ಲಿ ಮತ್ತು ತರುಣಾವಸ್ಥೆಯಲ್ಲಿ ನಾವು ನೋಡೋದೇನು ಅಂದ್ರೆ, ಇತ್ತೀಚೆಗೆ ಎಲ್ರಿಗೂ ಗೊತ್ತಾಗ್ತಿರೋಗೆ ಆಟಿಸಮ್, ADHD ಅಂದ್ರೆ ಅಟೆನ್ಷನ್ ಡೆಫಿಷಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ನಾವೇನ್ ಹೇಳ್ತೀವಿ, ಕಲಿಕೆಯಲ್ಲಿ ತೊಂದರೆಗಳು, ಲರ್ನಿಂಗ್ ಡಿಸಾರ್ಡರ್ಸ್, ಗಣಿತದಲ್ಲಿ ಅವರಿಗೆ ತೊಂದರೆ ಆಗ್ತಾ ಇದೆ, ಬರೀಲಿಕ್ಕೆ ತೊಂದರೆ ಆಗ್ತಾ ಇದೆ, ಓದಿಕ್ ಚೆನ್ನಾಗ್ ಬರುತ್ತೆ ಆದ್ರೆ ಬರೀಲಿಕ್ ಬರೋದಿಲ್ಲ, ಆದ್ರೆ ಬರೀಲಿಕ್ ಚೆನ್ನಾಗ್ ಬರುತ್ತೆ ಓದಿಕ್ ಬರೋದಿಲ್ಲ, ಅಥವಾ ಡಿಸ್ಲೆಕ್ಸಿಯಾ ಅಂತ ತಾರೆ ಜಮೀನ್ ಪರ್ ಫಿಲಂ ಅಲ್ಲಿ ಯಾವ ತರ ಅಕ್ಷರಗಳನ್ನ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ತರದಲ್ಲಿ ಆತರ ಒಂದು ಕಾಯಿಲೆಗಳು.

0: ಮಕ್ಕಳಲ್ಲಿ ಕಂಡು ಬರ್ತವೆ. ಮತ್ತೆ ಬೌದ್ಧಿಕ ವಿಕಸನ ಅಂದ್ರೆ ಬೆಳವಣಿಗೆಯಲ್ಲಿ ಕೆಲವರು ಕುಂಠಿತರಾಗ್ತಾರಲ್ವಾ, ನಾವು ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಮುಂಚೆ ಅದನ್ನ ಮೆಂಟಲ್ ರಿಟಾರ್ಡೇಷನ್ ಅಂತ ನಾವು ಹೇಳ್ತಿದೀವಿ, ಈಗ ವಿಶ್ವ ಆರೋಗ್ಯ ಸಂಸ್ಥೆ ಆ ಪದನ ಬಳಸಬಾರದು ಅಂತ ಹೇಳಿದ್ದಾರೆ. ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಹೇಗೆ ಯಾವ್ದೋ ಒಂದು ಕಾಲ್ ಊನ ಆಗುತ್ತೋ ಹಾಗೆ ಬೌದ್ಧಿಕವಾಗಿನೂ ಕೂಡ ಆ ವ್ಯಕ್ತಿ ಊನ ಆಗಿರುತ್ತೆ. ಸೊ ಹಂಗಾಗಿ ಅವರಿಗೆ ಇಂಟೆಲೆಕ್ಚುಯಲ್ ಡಿಸೇಬಲ್ಡ್ ಪರ್ಸನ್ ಅಂತ ನಾವೇನ್ ಹೇಳ್ತೀವಿ. ಆ ತರದ ಮಕ್ಕಳಲ್ಲೂ ನಾವು ಕಂಡು ಬರ್ತೇವೆ. ಇದಲ್ದೇನು ವಯಸ್ಕರಲ್ಲಿ ಈ ಮರವಿನ ಕಾಯಿಲೆ ಅನ್ನೋದು ಒಂದು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಅಲ್ಲಿ ಆ ಮರವಿನ ಕಾಯಿಲೆ ಜೊತೆ ಈ ನಾವೇನ್ ಹೇಳಿದ್ನಲ್ಲ ಸೈಕೋಸಿಸ್, ಅದು ಆಗ್ಬಹುದು ಅಥವಾ ಖಿನ್ನತೆ ಆಗ್ಬಹುದು ಅಥವಾ ಆಂಗ್ಸೈಟಿ ಬರಬಹುದು. ಸೊ ಅಲ್ಲಿನೂ ಕೂಡ ನಾವು ನರರೋಗ ತಜ್ಞರ ಜೊತೆ, ನಾವು ಮನೋರೋಗ ತಜ್ಞರು ನ್ಯೂರಾಲಜಿಸ್ಟ್ ಅಂತ ನಾವೇನ್ ಹೇಳ್ತೀವಿ ನರರೋಗ ತಜ್ಞರು, ಅವರ ಜೊತೆ ನಾವು ಕೂಡಿ ಆ ವಯಸ್ಕರನ್ನ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ.
1: ಅಂದ್ರೆ ದೈಹಿಕವಾಗಿ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನು ಸರಿಪಡಿಸಬಹುದು ಅನ್ನೋ ಕಾರಣಕ್ಕೆ ಅವರ ಒಂದು ಸಹಯೋಗ ಬೇಕಾಗುತ್ತೆ.
0: ಹೌದು ಹೌದು.
1: ಅಂದ್ರೆ ನರಕ್ಕೆ ಸಂಬಂಧಪಡೋ ಹಾಗೆ, ಮೆದುಳಿಗೆ ಸಂಬಂಧಪಡೋ ಹಾಗೆ ಅಲ್ಲಿ ಏನಾದ್ರೂ ದೋಷಗಳಿದೆಯಾ, ಆ ಕಾರಣದಿಂದ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಕೂಡ ನೋಡ್ತೀರಿ. ಈಗ ಈ ರೀತಿ ವಯಸ್ಕರಲ್ಲಿ ಕೂಡ ಸಮಸ್ಯೆ ಆಗತ್ತೆ, ವಯಸ್ಸಾಗ್ತಾ ಆಗ್ತಾ ಹೋದಾಗ ಮನುಷ್ಯ ಒಂಥರ ವಿಚಲಿತ ಆಗ್ತಾನೆ, ಒಂಥರ ಮಾನಸಿಕ ರೋಗಿ ತರ. ಅಂದ್ರೆ ಬೇರೆ ಬೇರೆ ಕಾರಣಗಳು ಕೂಡ ಅಲ್ಲಿ ಆಗಿರ್ಬೋದು, ಮನೆಯಲ್ಲಿ ಅವರಿಗೆ ನಿರ್ಲಕ್ಷ್ಯ ಮಾಡಿರ್ಬೋದು, ಚೆನ್ನಾಗಿ ನೋಡ್ಲಿಕ್ಕೆ ನೋಡ್ತಿರ್ಲಿಕ್ಕಿಲ್ಲ, ಎಲ್ಲ ಕಾರಣಗಳಿಂದ ಅವರು ಒಂಥರ ಮನೋರೋಗಿ ತರನೇ ಆಗ್ಬಿಡ್ತಾರೆ. ಯಾವಾಗ ಅವ್ರ ಸಮಸ್ಯೆ ಸಾಲ್ವ್ ಆಗಲ್ಲ ಅವಾಗ ಮನೋರೋಗಿ ತರ ಆಗ್ತಾರೆ. ಅವಾಗ ಅಂತ ಸಂದರ್ಭದಲ್ಲಿ ಅವರನ್ನ ವೈದ್ಯರ ಕಡೆ ಕರ್ಕೊಂಡ್ಬರೋದು ಕೂಡ ಸವಾಲೇ, ಅಲ್ಲಿ ಯಾರು ನೋಡ್ಕೊಳ್ಳೋರು ಇರಲ್ಲ. ಅವ್ರನ್ನ ಖಂಡಿತವಾಗಿ ಮಾನಸಿಕ ತಜ್ಞರ ಹತ್ರ ಕರ್ಕೊಂಡ್ಬಂದು ಈ ರೀತಿ ವರ್ತನೆ ಇದೆ ಅದು ಸರಿಪಡಿಸಬೇಕಾಗತ್ತೆ ಅಂತ ಹೇಳಿ ಮನೆ ಇತರ ಸದಸ್ಯರು ಕೂಡ ಗಮನ ಕೊಡಬೇಕಾಗತ್ತೆ.
0: ಹೌದು,
1: ಅದು ಮಕ್ಕಳಿಗೆ ಆಗಿರ್ಬೋದು. ಮಕ್ಕಳು ಅಂತಂದಾಗ ಅಯ್ಯೋ ನನ್ನ ಮಗ ಹಿಂಗೆ ವರ್ತನೆ ಮಾಡ್ತಿದ್ದಾನೆ ಅಂತಕೊಂಡು ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ತೀವಿ, ಆದ್ರೆ ವಯಸ್ಸಾದವರಿಗೆ ನಿರ್ಲಕ್ಷ್ಯ ಮಾಡ್ತಾರೆ. ಇವತ್ತು ಅವ್ರನ್ನ ನೋಡ್ಕೊಳ್ಳೋರೆ ತುಂಬಾ ಕಮ್ಮಿ ಆಗ್ತಾ ಇದ್ದಾರೆ ಅಂತ ಹೇಳಿ ಮಾತಾಡ್ತಾ ಇದೀವಿ. ಅವರ ಮಾನಸಿಕ ಸ್ಥಿತಿ ಗತಿಗಳ ಬಗ್ಗೆನೂ ಕೂಡ ನಾವು ಕಾಳಜಿ ತಗೋಬೇಕು.
0: ಹೌದು ಖಂಡಿತ. ಇದು ಅಲ್ಲದೆ ನಾವು ಪಾರ್ಕಿನ್ಸನ್ಸ್ ಅಂತ ಒಂದು ಬರುತ್ತೆ ಕಾಯಿಲೆ, ಅದರಲ್ಲಿ ಏನಾಗುತ್ತೆ ಅಂದ್ರೆ ವಯಸ್ಕರಲ್ಲಿ ಅಥವಾ ಈಗ ಹೇಗೆ ಸಕ್ಕರೆ ಕಾಯಿಲೆ ಒಂದು 19-20 ವಯಸ್ಸಿಗೆ ಮಕ್ಕಳಲ್ಲೂ ಕೂಡ ಕಂಡು ಬರುತ್ತಲ್ವಾ, ಅದೇ ರೀತಿ ಪಾರ್ಕಿನ್ಸನ್ಸ್ ಕೂಡ ನಿಮಗೆ ಮುಂಚಿತವಾಗಿನೇ ಕಂಡು ಬರಬಹುದು. ಸೊ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಡ್ತೀವಲ್ಲ, ಸೊ ಆ ಸಮಯದಲ್ಲೂ ಕೂಡ ಕೆಲವು ಸಲ ಅವರಿಗೆ ಭ್ರಮೆ ರೋಗ ಬರಬಹುದು. ಸೊ ಅಂತ ಸಂದರ್ಭದಲ್ಲೂ ಕೂಡ ನಾವು ಅಂತವ್ರನ್ನು ಕೂಡ ನಾವು ನೋಡ್ತೇವೆ.
1: ಒಟ್ಟು ಈಗ ಅನೇಕ ರೋಗಗಳಿವೆ, ಮಾನಸಿಕ ಸಮಸ್ಯೆಗಳು ಇವೆ, ಆದ್ರೆ ಒಂದೊಂದು ಸಮಸ್ಯೆಗೆ ಒಂದೊಂದು ರೀತಿಯಾದಂತಹ ಚಿಕಿತ್ಸೆ ಇರುತ್ತೆ. ಯಾವ ಸಮಸ್ಯೆ ಇದೆ ಅಂತ ಅನ್ನೋದನ್ನ ವೈದ್ಯರು ನಿರ್ಧರಿಸ್ತಾರೆ. ನಾವಾಗೆ ಎಲ್ಲೆಲ್ಲೋ ಇಂಟರ್ನೆಟ್ ಅಲ್ಲಿ ನೋಡ್ಕೊಂಡು ನನಗೆ ಈ ರೀತಿ ಇದೆ, ನಾನು ತುಂಬಾ ಹೈಪರ್ ಆಕ್ಟಿವ್ ಆಗಿದ್ದೀನಿ ಅಂತಂದ್ರೆ ಅಲ್ಲಿ ನಾನು ಈ ಸಮಸ್ಯೆ ಇದೆ ಅಂತ ನಾವು ಅನ್ಕೊಳ್ಳೋದು, ಅವೆಲ್ಲ ಬಿಡ್ಬೇಕಾಗತ್ತೆ. ವೈದ್ಯರ ಬಳಿ ಬರಬೇಕು ಅಂತಂದ್ರೆ ಅಯ್ಯೋ ಮಾನಸಿಕ ರೋಗ ತಜ್ಞರ ಕಡೆ ಹೋಗ್ಬೇಕಂದ್ರೆ ನನಗೆ ಜನ ಏನಂತಾರೆ ಅಂತ ಅನ್ನೋದು ಒಂದು ಇದೆ ಭಯ. ಪ್ರತಿಯೊಬ್ಬರಲ್ಲೂ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ ಅಂತಾನೆ ಹೇಳ್ತೀರಿ. ಅಂದ್ರೆ ಅದು ಸಿವಿಯರ್ ಹಂತಕ್ಕೆ ಹೋದಾಗ ಮಾತ್ರ ಚಿಕಿತ್ಸೆ ಅಗತ್ಯ ಆಗಿರ್ತದೆ. ಅಂತವರು ತಜ್ಞರ ಕಡೆ ಬಂದು ಯಾವ ಸಮಸ್ಯೆ ಇದೆಯಾ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಅಂದ್ರೆ ಅತಿಯಾಗಿದ್ದಾಗ.
0: ಹೌದು ಹೌದು. ಯಾವಾಗ ಯಾವುದೇ ಒಂದು ಮನೋರೋಗ ಅಥವಾ ಮಾನಸಿಕ ಅಸ್ವಸ್ಥತೆ ಅಂತ ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ, ಮಾನಸಿಕ ಅಸ್ವಸ್ಥತೆ ಯಾವಾಗ ಅವರ ದೈನಂದಿನ ಜೀವನದಲ್ಲಿ ಪ್ರೊಫೆಷನಲಿ ಮತ್ತು ಪರ್ಸನಲ್ ಲೈಫ್ ಅಲ್ಲಿ ಅವರಿಗೆ ಎಫೆಕ್ಟ್ ಮಾಡ್ತಾ ಇದ್ದಾಗ ಖಂಡಿತವಾಗಿ ಕೂಡ ಅವರಿಗೆ ಸಹಾಯ ಬೇಕಾಗಿರುತ್ತೆ. ಅಂತ ಸಮಯದಲ್ಲಿ ಅವರು ತಮ್ಮನ್ನ ಯಾವುದೇ ಒಂದು ಹೆದರಿಕೆ ಇಲ್ಲದೆ, ಯಾಕಂದ್ರೆ ನನಗೆ ಒಂದು ವಿಷಯ ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ, ಕೆಲವರಲ್ಲಿ ತುಂಬಾ ತಪ್ಪಾಗಿರೋ ಒಂದು ಮಿಥ್ಯ ಏನು ಅಂತ ಅಂದ್ರೆ, ಮಾನಸಿಕ ರೋಗದ ಕಾಯಿಲೆಗಳಿಗೆ ಒಂದು ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅದು ಜೀವನ ಪೂರ್ತಿ ತಗೋಬೇಕು ಅನ್ನೋದು ಒಂದು. ಇದು ಅರ್ಧ ಸತ್ಯ. ಸೈಕೋಸಿಸ್ ಮತ್ತು ಬೈಪೋಲಾರ್ ಡಿಸಾರ್ಡರ್ ಅಂತ ಕಾಯಿಲೆಗಳಿಗೆ ನಾವು ಜೀವನ ಪೂರ್ತಿ ಕೊಡ್ಲೇಬೇಕಾಗುತ್ತೆ, ಯಾಕಂದ್ರೆ ಅವರು ನಾವು ತಟಸ್ಥವಾಗಿ ಅಂದ್ರೆ ಸ್ಟೇಬಲ್ ಆಗಿ ಇಡ್ಲಿಕ್ಕೆ ನಾವು ಅವರಿಗೆ ಕಡಿಮೆ ಡೋಸ್ ಅಲ್ಲಿ ಅವರಿಗೆ ನಿರಂತರವಾಗಿ ಕೊಡ್ಲೇಬೇಕಾಗುತ್ತೆ. ಯಾವಾಗ ಅವರಿಗೆ ನಿಲ್ಲಿಸ್ಬೇಕು ಅನ್ನೋದನ್ನ ವೈದ್ಯರು ನಿರ್ಧರಿಸ್ತಾರೆ. ಆದ್ರೆ ಬೇರೆ ಕಾಯಿಲೆಗಳು ಅಂದ್ರೆ ಆಂಗ್ಸೈಟಿ, ಖಿನ್ನತೆ ಅಂತ ಕಾಯಿಲೆಗಳಿಗೆ 6 ತಿಂಗಳಿಂದ 1 ವರ್ಷ ಅಥವಾ ಮ್ಯಾಕ್ಸಿಮಮ್ 2 ವರ್ಷ ತನಕ ಅವರಿಗೆ ನಾವು ಚಿಕಿತ್ಸೆ ನೀಡಿ ಅದನ್ನ ನಿಲ್ಲಿಸಬಹುದು. ಸೊ ಇದು ಒಂಥರ ವ್ಯಸನ ತರ, ನಮಗೆ ಅಡಿಕ್ಷನ್ ತರ ಆಗೋದಿಲ್ಲ ಮನೋರೋಗ.
1: ನಿಜ ನಿಜ ಮೇಡಮ್. ತಾವು ಹೇಳ್ತಾ ಇರ್ಬೇಕಾದ್ರೆ ಈಗ ಬಿಪಿ ಶುಗರ್ ಇದ್ದವರು ಕೊನೆ ತನಕ ತಗೊಳ್ತಿರ್ತಾರೆ ಟ್ಯಾಬ್ಲೆಟ್ಸ್, ಅಲ್ಲಿ ಬೇಕಾರ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ಆದ್ರೆ ಮಾನಸಿಕ ಸಮಸ್ಯೆ ಆದಾಗ ಇದನ್ನ ಯಾಕೆ ದೀರ್ಘವಾಗಿ ನಾವು ಚಿಕಿತ್ಸೆ ತಗೋಬೇಕು, ಯಾಕೆ ಗುಳಿಗೆಗಳನ್ನ ನಿರಂತರವಾಗಿ ತಗೋಬೇಕು ಅಂತಾನೂ ಪ್ರಶ್ನೆ ಮಾಡ್ಕೋಬಹುದು. ಆದ್ರೆ ಸಾಧ್ಯತೆಗಳಿವೆ, ಕೂಡ್ಲೆ ಗುಣಪಡಿಸೋದು. ಬೇರೆ ಬೇರೆ ಕಾಯಿಲೆಗಳು ಹೇಗೆ ಇದ್ದಾಗ ಅವಕ್ಕೆ ಚಿಕಿತ್ಸೆ ತಗೊಂಡು ನಾವು ಹೆಂಗ್ ಗುಣ ಆಗ್ತೀವಿ, ಹಾಗೆ ಇದರಲ್ಲಿ ಕೂಡ ಗುಣ ಆಗೋ ಸಾಧ್ಯತೆಗಳಿವೆ. ಮತ್ತೆ ಕೆಲವು ಒಂದು ಕೊನೆ ಪ್ರಶ್ನೆ ಮೇಡಮ್, ಈಗ ಏನಾದ್ರೂ ಒಂದು ಸಮಸ್ಯೆ ಇರ್ತದೆ, ಅದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೋ ನೋವಿನ ಸಮಸ್ಯೆ ಆಗಿರ್ಬೋದು, ಅದರಿಂದ ಮನುಷ್ಯ ಈ ರೀತಿ ಮಾನಸಿಕ ರೋಗಕ್ಕೆ ಏನಾದ್ರೂ ಅಥವಾ ಮಾನಸಿಕ ರೋಗಿ ತರ ಆಗ್ತಾನ ಅಂತ ಮುಂದೆ.

0: ಮನ್ಸಲ್ಲಿರೋ ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದಿರಾ. ಅದೇ ನಾನು ಹೇಳಿದ್ನಲ್ಲ, ಒಂದ್ ದೈಹಿಕವಾಗಿ ಕೂಡ ನಾವು ಸಮಸ್ಯೆಯಲ್ಲಿದ್ದಾಗ, ಯಾವುದೇ ಒಂದು ಅಸ್ವಸ್ಥತೆಯಲ್ಲಿದ್ದಾಗ, ನಮ್ಮಿಂದ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ, ನಮ್ಗೆ ಕೊಟ್ಟಿರೋ ಒಂದು ಜವಾಬ್ದಾರಿ ನಾವು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಆ ಕೊರಗಲ್ಲೂ ಕೂಡ ನಾವು ಉಳ್ಕೊಂಡ್ಬಿಡ್ತೀವಿ. ಮತ್ತೆ ಈ ಕ್ಯಾನ್ಸರ್ ನಂತ ಕಾಯಿಲೆಗಳು, ದೀರ್ಘಾವಧಿಯ ಕಾಯಿಲೆಗಳೇನಿರ್ತವೆ, ಅದರಿಂದ ನಾನು ಹೊರೆ ಆಗ್ತಾ ಇದ್ದೀನಿ ಮನೆಯವರಿಗೆ, ಅಥವಾ ನನ್ನಿಂದ ಏನು ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನನ್ನ ಜನ ನೋಡ್ಕೋಬೇಕಾಗಿದೆ, ನನ್ನ ಮನೆಯವರು ನನ್ನ ಮೇಲೆ ಖರ್ಚು ಮಾಡ್ಬೇಕಾಗಿದೆ, ಆಮೇಲೆ ನನ್ನ ಜೀವನದಲ್ಲಿ ಏನು ಉಳಿದಿಲ್ಲ ಅನ್ನೋ ತರ ಒಂದು ಅವರ ಮನಸ್ಸಲ್ಲಿ ಬಂದಾಗ ಹೆಚ್ಚಾಗಿ ಖಿನ್ನತೆ ಕಾಯಿಲೆ ಅನ್ನೋದು ಬರುತ್ತೆ. ಮತ್ತೆ ಯಾವಾಗ ನನಗೆ ಏನ್ ಆಗ್ಬಿಡುತ್ತೋ ಅನ್ನೋ ಒಂದು ಆತಂಕದಲ್ಲಿ ಕೂಡ ಅವರು ಇರ್ತಾರೆ.
1: ಈ ಕಿಡ್ನಿ ಸಮಸ್ಯೆ ಇದ್ದವರಿಗೆ, ಅದರ ಡಯಾಲಿಸಿಸ್ ಆಗಲಿ ಅಥವಾ ಇನ್ನಿತರ ಏನೋ ಸಮಸ್ಯೆ ಅಂದಾಗ, ಅಲ್ಲಿ ಕೂಡ ಸ್ವಲ್ಪ ಮಾನಸಿಕವಾಗಿ ಒಂಥರ ಏನೋ ಜಾಸ್ತಿ ಯಾರ ಜೊತೆಗೂ ಸಹಕಾರ ಮಾಡಲ್ಲ ಅಂತ ಹೇಳಿ ಒಂಥರ ಮಾಡ್ತಿರ್ತಾರೆ.
0: ಇದರಲ್ಲಿ ಎರಡು ಕಾರಣಗಳಿರುತ್ತೆ. ಒಂದು ಕಾಯಿಲೆಯಿಂದ ನಿಮಗೆ ಸ್ವಲ್ಪ ಮನಸ್ಥಿತಿ ಸ್ವಲ್ಪ ಬೇಜಾರಲ್ಲಿರ್ತೀರಾ, ಅಥವಾ ನಿರಾಕರಣೆಯ ಒಂದು ಪರಿಸ್ಥಿತಿಯಲ್ಲಿ ಇರ್ತೀರಾ ನೀವು. ಎರಡನೇದು ಈ ಕೊಡೋ ಔಷಧಿಗಳೇನಿದೆ ಅದರದ್ದು ಕೂಡ ಸೈಡ್ ಎಫೆಕ್ಟ್
1: ಇರುತ್ತೆ. ಆ ಗುಳಿಗೆಗಳನ್ನು ತಗೊಂಡು ಕೂಡ ಆ ಹಂತಕ್ಕೆ ಹೋಗಿರ್ಬೋದು ಅಂತ.
0: ಹೌದು,
1: ಅವಾಗ ವೈದ್ಯರು ಪರೀಕ್ಷೆ ಮಾಡ್ಬೇಕಾಗತ್ತೆ, ಇದು ಆ ಗುಳಿಗೆ ಬದಲಿ ಮಾಡ್ಬೇಕು ಅಥವಾ ಅನಿವಾರ್ಯವಾಗಿ ಅದನ್ನ ತಗೊಳ್ಳೇಬೇಕಾಗತ್ತೆ ಅಂತ ಬರುತ್ತೆ
0: ಅಂತ ಅಂದಾಗ ನಾವು ಅದಕ್ಕೆ ಆ ಒಂದು ಎಫೆಕ್ಟ್ ನ ಕಡಿಮೆ ಮಾಡ್ಲಿಕ್ಕೆ ನಾವು ಇನ್ನೊಂದು ಮಾತ್ರೆ ಕೊಡ್ಬೇಕಾಗುತ್ತೆ.
1: ಆಯ್ತು ಮೇಡಮ್, ಸುದೀರ್ಘವಾಗಿ ತಾವು ವಿವಿಧ ಮಾನಸಿಕ ರೋಗಗಳು ಮತ್ತೆ ಅವಕ್ಕೆ ಚಿಕಿತ್ಸೆ ಬಗ್ಗೆನೂ ಕೂಡ ತಾವು ಹೇಳ್ತಾ ಹೋದಿರಿ. ಒಟ್ಟಾರೆ ನಮಗಿರುವಂತಹ ಸಮಸ್ಯೆಯನ್ನ ನಾವು ಖಂಡಿತವಾಗಿ ವೈದ್ಯರ ಹತ್ರ, ತಜ್ಞರ ಹತ್ರ, ಮಾನಸಿಕ ರೋಗ ಏನು ನಾವು ಚಿಕಿತ್ಸೆ ಕೊಡ್ತಿರ್ತಾರೆ ಅವ್ರ ಬಳಿ ಹೋಗಿ ಖಂಡಿತವಾಗಿ ಅವ್ರ ಚಿಕಿತ್ಸೆ ಪಡ್ಕೊಂಡು ಗುಣ ಆಗ್ಬಹುದು. ಎಲ್ಲರೂ ಕೂಡ ಗುಣ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಬೇರೆ ರೋಗಗಳ ತರ ಇಲ್ಲಿ ಕೂಡ ಖಂಡಿತವಾಗಿ ಚಿಕಿತ್ಸೆ ತಗೊಂಡ್ರೆ ಗುಣ ಆಗ್ತಾರೆ. ಆ ಒಂದು ಆಶಾಭಾವನೆಯಿಂದ ನಾವು ಈ ಒಂದು ಕಾರ್ಯಕ್ರಮ ಮುಗಿಸೋಣ. ಮೇಡಮ್, ತಾವು ರೋಗಕ್ಕೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಅಂಡಮಾನ್ ಚಿತ್ರದ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಇದುವರೆಗೂ ಆತಿಫ್ ಅಸ್ಲಾಂ ಅವರು ಹಾಡಿದಂತಹ ರೇಸ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಮೀರ್ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ ಚಂದ್ರಿಕಾ ಗುರುರಾಜ್ ಅವರು ಹಾಡಿರುವಂತಹ ವಿಜಯ ಕನಕ ಚಿತ್ರದ ಗೀತೆ. ಗುರುರಾಜ ಅವರ ಸಾಹಿತ್ಯಕ್ಕೆ ಅಮರ ಪ್ರಿಯ ಅವರ ಸಂಗೀತವಿದೆ.

ಇನ್ನು ಮುಂದೆ ಕೇಳಿ ಮೋಹಿತ್ ಚೌಹಾಣ್ ಅವರು ಹಾಡಿರುವಂತಹ ಜಬ್ ವಿ ಮೆಟ್ ಚಿತ್ರದ ಗೀತೆ. ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತಚಂದ್ರಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ಸಮಯ ಆಗಿದೆ 10:45:20. ಕೇಳುಗರೆ, ಇದೊಂದು ಪ್ರಕಟಣೆ. ಭಾರತೀಯ ವ್ಯಂಗ್ಯ ಚಿತ್ರಕಾರರ ಸಂಸ್ಥೆಯು ಈಗ ತನ್ನ ಸ್ಥಾಪನೆಯ 25ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಆ ನಿಮಿತ್ತ 2026 August 1 ವಿಶೇಷ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಅದೇ ಸಂದರ್ಭದಲ್ಲಿ ಭಾರತೀಯ ವ್ಯಂಗ್ಯ ಚಿತ್ರಕಾರರ ಕೃತಿಗಳ ಪ್ರದರ್ಶನವನ್ನು ಪ್ರಾರಂಭಿಸಲಾಗುತ್ತಿದೆ. ಮಾಯಾ ಕಾಮತ್ ಅವರ 75ನೇ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಇತ್ತೀಚೆಗೆ ಏರ್ಪಡಿಸಲಾದ ಅಂತಾರಾಷ್ಟೀಯ ವ್ಯಂಗ್ಯ ಚಿತ್ರ ಸ್ಪರ್ಧೆ 2026ಕ್ಕೆ ಬಂದ ಪ್ರವೇಶಗಳಲ್ಲಿ ಆಯ್ದ 110 ಭಾರತೀಯ ವ್ಯಂಗ್ಯ ಚಿತ್ರಕಾರರ ಕೃತಿಗಳ ಒಂದು ಪ್ರದರ್ಶನವನ್ನು ಇದೇ ಸಂದರ್ಭದಲ್ಲಿ ಏರ್ಪಡಿಸಲಾಗಿದೆ. ಈ ವ್ಯಂಗ್ಯ ಚಿತ್ರ ಪ್ರದರ್ಶನವು 2026 August 22 ಸಾರ್ವಜನಿಕವಾಗಿ ಮುಕ್ತವಾಗಿರುತ್ತದೆ. ಹಾಗಾಗಿ ಸಾರ್ವಜನಿಕರೆಲ್ಲರೂ ಸಹ ಈ ಸಮಾರಂಭವನ್ನ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಗೀತಚಂದ್ರಿಕೆ ಕಾರ್ಯಕ್ರಮದ ಮುಂದಿನ ಗೀತೆ ಸೋನು ನಿಗಮ್ ಅವರು ಹಾಡಿರುವಂತಹ ಕಡ್ಡಿಪುಡಿ ಚಿತ್ರದಿಂದ ಆರಿಸಲಾದ ಒಂದು ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಈ ಗೀತೆಗಿದೆ.

ಇನ್ನು ಮುಂದೆ ಕೇಳಿ ಸಮೀರ್ ಅವರ ಸಾಹಿತ್ಯಕ್ಕೆ ರಾಮ್ ಸಂಪತ್ ಅವರು ಸಂಗೀತ ನೀಡಿರುವಂತಹ ಖಾಕಿ ಚಿತ್ರದ ಗೀತೆ. ಹಾಡಿದ್ದಾರೆ ಅರ್ನಂ ಚಕ್ರವರ್ತಿ ಹಾಗೂ ಶ್ರೇಯಾ ಘೋಷಾಲ್.

ಇನ್ನು ಮುಂದೆ ಕೇಳಿ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯುಗಳ ಸ್ವರಗಳಲ್ಲಿ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಸಮಯ ಸರಿಯಾಗಿ 11 ಗಂಟೆ. ನಿಲಯದಿಂದ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ. ವಿಶ್ವೇಶ್ವರ ಗಾಯತ್ರಿ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ವಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಅನನ್ಯ ಭಗತ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವರೆ. 7:45 ಹಾಗೂ 8:30 ಚಿತ್ರಗೀತೆಗಳು ಮೂಡಿಬರಲಿದೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ಬೆಳಗ್ಗೆ 9:05 ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 9:30 ಗಾನಗಂಗೆ, 10:30 ಸೊನ್ಹೆರೆಪಲ್. 11:00 ಸವಿನೆನಪು ಕಾರ್ಯಕ್ರಮ ಮೂಡಿಬರಲಿದೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ನಿರ್ವಹಣೆ ಸುಜಾತ ಎಫ್ ತಳವಾರ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 12:35 ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ದ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಪಿಎಂ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮೇಟ್, 5:45 ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು

ಅಕ್ರಮ ಸಾಗಾಣೆ ವಿರೋಧಿ ದಿನ ಈ ಕುರಿತು ಭಾಗವಹಿಸುತ್ತಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು, ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:50 ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ, ವಿಷಯ ಜಲಾನಯನ ಅಭಿವೃದ್ದಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಆಲಿಸುವಿರಿ. 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಧರಿಸಿದ ಕಾರ್ಯಕ್ರಮ. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:15 ಅದಿತಿ ಡಿ ಅವರು ಹಾಡಿರುವ ಭಜನ್ಸ್ ಅನ್ನು ಆಲಿಸುವಿರಿ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಇದುವರೆಗೂ ನಿಲಯದಿಂದ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿಯೇ.